ಶುಭ ಮುಂಜಾನೆ. ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಕಂಪನಕಗಳಲ್ಲಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದು ರಾಷ್ಟ್ರೀಯ ಪಂಚಾಂಗದ ಪ್ರಕಾರ 1948 ಶಕವರ್ಷ, ಆಷಾಢ ಮಾಸದ 19 ದಿನ, ಅಂದರೆ 2026 ಇಸವಿ ಜುಲೈ ತಿಂಗಳ 10 ತಾರೀಕು ಶುಕ್ರವಾರ. ಈಗ ಸಮಯ 5:58:42. ಎಫ್ಎಂ ರೈನ್ಬೋದ ಎಲ್ಲ ಕೇಳುಗರಿಗೂ ಶುಭೋದಯ. ಈ ಶುಭ ಶುಕ್ರವಾರದ ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸಮಯ ಆಯಿತು 6:01:21. ಈ ಮುಂಜಾನೆ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಇಂದಿನ ಬೆಳಗಿನ ಕಾರ್ಯಕ್ರಮಗಳ ಪಟ್ಟಿಯನ್ನು ನೋಡ್ತಾ ಹೋಗೋದಾದರೆ 6:05 ಸರಿಯಾಗಿ ಕೇಳಲಿದ್ದೀರಿ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, 6:10 ನಾದಾರ್ಜನೆ ಕಾರ್ಯಕ್ರಮ ಕೇಳಲಿದ್ದೀರಿ. 6:50 ಕನ್ನಡ ರತ್ನಭಂಡಾರ, 6:55 ಸಂಸ್ಕೃತದಲ್ಲಿ ವಾರ್ತೆಗಳು. ಏಳು ಗಂಟೆ 5 ನಿಮಿಷಕ್ಕೆ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ. 7:15 ಭಾವಸ್ಪಂದನ ಕೇಳಲಿದ್ದೀರಿ. 7:30 ವಿಂಬಲ್ಡನ್ ಅಪ್ಡೇಟ್ಸ್ ಕೇಳಲಿದ್ದೀರಿ. 7:35 ಕನ್ನಡದಲ್ಲಿ ವಾರ್ತೆಗಳು. 7:45 ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿಯುವುದು. 8:00 ಸಮಾಚಾರ ಪ್ರಭಾತ್ ಹಿಂದಿಯಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ, ಹಾಗೆ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. 8:30 ಹಲೋ ಕರ್ನಾಟಕ ಕಾರ್ಯಕ್ರಮ ಕೇಳಲಿದ್ದೀರಿ. 9:00 ಸಖತ್ ಸಾಂಗು ಕಾರ್ಯಕ್ರಮ, 10:00 ಸಿನಿ ಚಿಟ್ಟೆ ಕಾರ್ಯಕ್ರಮ.

0: ಎಂದಿಗೂ ಇಂದಿಗೂ ಎಂದೆಂದಿಗೂ.
1: ಮಾಹಿತಿಗೆ ಮಿತಿಯಿಲ್ಲ,
0: ಮನರಂಜನೆಗೆ ಕೊನೆಯಿಲ್ಲ. ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲಿಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ 90

ಶುಭ ಮುಂಜಾನೆ ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 6:12:10. ಈ ಶುಭ ಶುಕ್ರವಾರವನ್ನು ಭಕ್ತಿಯಿಂದ ಪ್ರಾರಂಭ ಮಾಡುವಂಥ ಸಮಯ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಈ ನಾದಾರ್ಜನೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಶುಕ್ರವಾರದ ಇಂದಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಮೈಸೂರಿನ ಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ, ಅದರ ಪುರಾಣದ ಬಗ್ಗೆ, ಇತಿಹಾಸದ ಬಗ್ಗೆ ನಾವು ಮಾತಾಡ್ತಾ ಸಾಗೋಣ ಇವತ್ತಿನ ನಾದಾರ್ಜನೆ ಕಾರ್ಯಕ್ರಮದಲ್ಲಿ.

ನಾದಾರ್ಜನೆ ಕಾರ್ಯಕ್ರಮದಲ್ಲಿ ಮೈಸೂರಿನ ಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮಂಜುಳಾ ಗುರುರಾಜ್ ಹಾಗೆ ಬಿ ಕೆ ಸುಮಿತ್ರ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿ ಗೀತೆಯನ್ನ ಕೇಳಿದ್ರಿ. ಇನ್ನು ಚಾಮುಂಡೇಶ್ವರಿ ದೇವಸ್ಥಾನದ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ಇತಿಹಾಸವನ್ನು ನೋಡ್ತಾ ಹೋದಾದರೆ, ಪುರಾಣಗಳ ಪ್ರಕಾರ ಈ ಬೆಟ್ಟದ ಮೇಲೆ ವಾಸವಾಗಿದ್ದಂತಹ ಮಹಿಷಾಸುರ ಅನ್ನುವ ರಾಕ್ಷಸ ದೇವತೆಗಳಿಗೆ ಮನುಷ್ಯರಿಗೆ ಉಪಟಳನ್ನು ನೀಡ್ತಾ ಇದ್ದಂತೆ. ಆಗ ದೇವತೆಗಳ ಪ್ರಾರ್ಥನೆ ಮೇರೆಗೆ ಆದಿಶಕ್ತಿ ಚಾಮುಂಡೇಶ್ವರಿ ಮಹಿಷಮರ್ದಿನಿಯ ರೂಪವನ್ನು ತಾಳಿ ಆ ಬೆಟ್ಟದ ತುದಿಯಲ್ಲಿ ಅವನನ್ನು ಸಂಹಾರ ಮಾಡ್ತಾಳಂತೆ. ಹೀಗಾಗಿ ಆ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಂತ ಹೆಸರು ಬಂತು ಅಂತ ನಂಬಲಾಗುತ್ತೆ.

0: ತೊಂಬತ್ತು ವರ್ಷದ ಹಾದಿಯಲ್ಲಿ ಶ್ರೋತೃಗಳೊಂದಿಗೆ ಆಕಾಶವಾಣಿಯ ಬೆಸುಗೆ
1: ಮಾಸದ ಬಾನುಲಿ ಮತ್ತಷ್ಟು ಸ್ಥಿರವಾಗಿ ಎಂದೆಂದಿಗೂ ನಿಮ್ಮೊಂದಿಗೆ ಆಕಾಶವಾಣಿ.

ನಾದಾರ್ಚನೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ನಾದಾರ್ಚನೆ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಮಾತಾಡ್ತಾ ಇದ್ವಿ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಇತಿಹಾಸದ ಬಗ್ಗೆ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ದೇವಸ್ಥಾನದ ಆರಂಭದ ದಿನಗಳನ್ನ ನೋಡ್ತಾ ಇದ್ರೆ ದೇವಸ್ಥಾನದ ಆರಂಭದಲ್ಲಿ ದೇವಸ್ಥಾನ ತುಂಬಾ ಚಿಕ್ಕದಿರುತ್ತೆ. ಆದರೆ ನಂತರದಲ್ಲಿ 12ನೇ ಶತಮಾನದಲ್ಲಿ ಹೊಯ್ಸಳ ದೊರೆ ವಿಷ್ಣುವರ್ಧನನ ಕಾಲದಲ್ಲಿ ಇಲ್ಲಿನ ಮೂಲ ದೇಗುಲಕ್ಕೆ ಮತ್ತು ಪಕ್ಕದ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಕೊಡುಗೆಗಳನ್ನು ನೀಡಲಾಗಿತ್ತು ಅಂತ ಹೇಳಲಾಗುತ್ತೆ. ನಂತರ 17ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಕೂಡ ಈ ದೇವಾಲಯದ ಅಭಿವೃದ್ಧಿಗೆ ಕಾರಣ ಆಗ್ತಾರೆ. ನಂತರ 1799ರ ನಂತರ ಅಧಿಕಾರಕ್ಕೆ ಬಂದಂತಹ ಮೈಸೂರು ಮಹಾರಾಜರು ಚಾಮುಂಡೇಶ್ವರಿಯನ್ನ ತಮ್ಮ ಮನೆ ದೇವರು ಅಂತ ಹೇಳಿ ಪೂಜಿಸೋಕೆ ಪ್ರಾರಂಭ ಮಾಡ್ತಾರೆ. ಸಾವಿರದ 1827ರಲ್ಲಿ ಮುಮ್ಮಡಿ ಕೃಷ್ಣರಾಜ ಒಡೆಯರು ಜೀರ್ಣೋದ್ಧಾರವನ್ನು ಮಾಡಿ ನಾವಿವಾಗೇನು ನೋಡ್ತೀವಿ 7 ಅಂತಸ್ತುಗಳ ಬೃಹತ್ ಒಂದು ಮಹಾದ್ವಾರದ ಗೋಪುರ ಏನಿದೆ ಅದರ ನಿರ್ಮಾಣವನ್ನು ಮಾಡ್ತಾರೆ.

ನಾದಾರ್ಚನೆ ಕಾರ್ಯಕ್ರಮ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮಲವಿನಲ್ಲಿ. ಸಮಯ ಆಯಿತು 6:44:40. ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ, ಅದರ ಇತಿಹಾಸದ ಬಗ್ಗೆ, ಪುರಾಣದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗೆ ಚಾಮುಂಡಿ ಬೆಟ್ಟದಲ್ಲಿರುವಂತಹ ದೇವಸ್ಥಾನದ ಗರ್ಭಗುಡಿಯಲ್ಲಿರುವಂತಹ ಅಷ್ಟಭುಜಗಳ ಚಾಮುಂಡೇಶ್ವರಿಯ ಶಿಲಾಮೂರ್ತಿಯನ್ನು ಪುರಾತನ ಕಾಲದಲ್ಲಿ ಮಾರ್ಕಂಡೇಯ ಋಷಿಗಳು ಸ್ಥಾಪನೆ ಮಾಡಿದ್ರು ಅಂತ ನಂಬಲಾಗುತ್ತೆ.

0: ಬಿ ಆರ್ ಛಾಯಾ ಅವರ ಧ್ವನಿಯಲ್ಲಿದ್ದಂತಹ ಭಕ್ತಿಗೀತೆಯನ್ನು ಕೇಳಿದ್ರಿ. ಈ ಒಂದು ಭಕ್ತಿಗೀತೆಯೊಂದಿಗೆ ಇಂದಿನ ನಾದಾರ್ಜನೆ ಕಾರ್ಯಕ್ರಮವನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾದಾರ್ಜನೆಯಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸಮಯ ಇನ್ನೇನು 6:50 ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
1: ಕನ್ನಡ ಡಿಂ ಡಿಮ್ಮವಾ ಓ ಕರ್ನಾಟಕ ಹೃದಯ ಶಿವ
2: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾವಗೀತೆಗಳು, ಅನುವಾದ, ವಿಮರ್ಶೆ, ಮಕ್ಕಳ ಗೀತೆಗಳು, ಹೀಗೆ ಬಹು ಪ್ರಕಾರಗಳಲ್ಲಿ ಕೆಲಸ ಮಾಡಿದವರು ನಮ್ಮ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು. ಕನ್ನಡ ಸಂಸ್ಕೃತ ಬಲ್ಲವರು, ಸುನೀತಗಳ ಕವಿ, ದೀಪಿಕಾ ಹಾಡಿದ ಕವಿ. ಅವರು ಎಲ್ಲರಿಗೂ ಪ್ರೀತಿಯ ಮೇಷ್ಟ್ರು. ಸರಿ, ಅವರ ಪ್ರೀತಿಯ ಮೇಷ್ಟ್ರುಗಳು ಹೇಗಿದ್ರು ಅವರು ನೆನಪಿಸಿಕೊಂಡಿದ್ದಾರೆ?
3: ಅವರಿಂದ ಬೆಳಕನ್ನು ಪಡ್ಕೊಂಡೆ. ಟಿ ಎಂ ಶ್ರೀಕಂಠನವರು, ಡಿ ಎನ್ ನರಸಿಂಹಾಚಾರ್ಯರು, ಎಸ್ ಸಿ ಪರಮೇಶ್ವರ ಭಟ್ರು, ಹೀಗೆ ಬಹಳ ಜನ ದೊಡ್ಡ ದೊಡ್ಡವರೆಲ್ಲರ ಸಾಹಿತ್ಯ ನನಗುಂಟಾಯ್ತು. ಅಂದ್ರೆ ಅವರನ್ನ ನೋಡಿ ನಾನು ಬಹಳ ಕಲಿತಿದ್ದೀನಿ ನನ್ನ ಬದುಕಿನಲ್ಲಿ. ಮತ್ತೆ ಅವರ ಪಾಠ ಪ್ರವಚನದಲ್ಲಿ ಎಷ್ಟು ಅದ್ಭುತವಾದದ್ದು. ಶಾಮರಾಯರ ಪಾಠ ಅದೇ ಒಂದು ಒಂದು ವಿಶೇಷ ರೀತಿಯ ಪಾಠ. ಅವರು ತರಗತಿಗೆ ಪಾಠ ಮಾಡ್ತಾ ಇದ್ರೆ ಹುಡುಗರಲ್ಲಿ ಒಂಥರ ರಸಾವೇಶವನ್ನ ಸೃಷ್ಟಿ ಮಾಡಿಬಿಡೋರು, ತುಂಬಾ ಭಾವಮಯವಾಗಿ ಮಾತಾಡೋರು. ಅದು ಒಂದು ಬಗೆಯದು, ಒಂದು ರುಚಿಯದು, ಒಂದು ಪಾಠ. ಶ್ರೀಕಂಠಯ್ಯನವರ ಪಾಠ ಆ ಥರದ್ದಲ್ಲ, ಬಹಳ ವ್ಯವಸ್ಥಿತವಾಗಿತ್ತು, ಬಹಳ ಅಚ್ಚುಕಟ್ಟಿತ್ತು, ಬಹಳ ವಿದ್ಯುತ್ಪೂರ್ಣವಾಗಿರ್ತಿತ್ತು. ಈ ಭಾವಮಯಿತರಲ್ಲಿರ್ತಿರಲಿಲ್ಲ. ಅದು ಇಂಗ್ಲಿಷ್ ಸಾಹಿತ್ಯದಿಂದ, ಪ್ರಾಕೃತ ಸಾಹಿತ್ಯದಿಂದ, ಸಂಸ್ಕೃತ ಸಾಹಿತ್ಯದಿಂದ, ಹಳಗನ್ನಡದ ಕವಿಗಳಿಂದ, ಸರ್ವೋದ್ಧಾರವಾಗಿ ಬಹಳ ಅತ್ಯುಚಿತವಾದಂತಹ ಕವಿತಾ ಭಾಗಗಳಿಂದಲೇ ಉದ್ದದ್ದವರ ತರಗತಿಗೆ. ಪಾಠ ಅಂದ್ರೆ ಬರೀ ಒಂದು ಪಠ್ಯ ಪುಸ್ತಕಕ್ಕೆ ಇಟ್ಟುಕೊಂಡಿರಲಿಲ್ಲ, ಪಠ್ಯ ಪುಸ್ತಕ ನೆಪ ಅಷ್ಟೇ. ಬೇರೆ ನಸಮಾಚಾರ ಪಾಠನೇ ಬೇರೆ ತರದ್ದು. ಅವರು ಈ ತರದ ಈ ಅವರ ನಿರೂಪಣೆಯಲ್ಲಿ ಈ ರೋಚಕತೆ ಇರ್ತಿರಲಿಲ್ಲ, ಬಹಳ ಸಾಮಾನ್ಯವಾದ ರೀತಿಯ ಮಾತುಗಾರಿಕೆ. ಆದ್ರೆ ಅವರ ಹೇಳ್ತಾ ಮಾತುಗಳಲ್ಲಿ ಎಂತೆಂತ ಅದ್ಭುತವಾದ ದೊಡ್ಡ ರಿಸರ್ಚ್ಗೆ ವಸ್ತುವಾಗುವಂತಹ ವಸ್ತುಗಳು, ರಿಸರ್ಚ್ ಫಲಿತಾಂಶಗಳೆಲ್ಲ ಇರೋದು. ಈ ಉದಾಹರಣೆಗೆ ಇಸ್ತಿಲ ಅನ್ನುವ ಕನ್ನಡ ಪದ, ಕನ್ನಡದ ಮೊತ್ತ ಮೊದಲನೇ ಕಾಲ ಖಚಿತವಾಗಿರುವ ಪದ, ಅಂದ್ರೆ ಇಂಥ ಕಾಲದಿಗೆ ಅಂತ ಹೇಳಬಹುದಾದ ಅತ್ಯಂತ ಪ್ರಾಚೀನ ಕನ್ನಡ ಪದ ಅಂತ ಹೇಳಿದ್ರು. ಮುಂದೆ ಅದನ್ನು ದೊಡ್ಡ ರಿಸರ್ಚ್ ಪೇಪರ್ ಹೊರಡುವಂತ ಜನ ಅಂದ್ರೆ ವಿದ್ವಾಂಸನ ಬಹಳ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರು. ಇದನ್ನು ನಾವು ಬರೀ ತರಗತಿಯಲ್ಲಿ ಹೇಳಿದ್ರು. ಇಂಥ ವಿಷಯಗಳೆಲ್ಲ ನನಗೆ ಯಾವುದೋ ಶಾಸನದಲ್ಲಿರೋ ಮಾತು, ಯಾವುದೋ ಇನ್ನೂ ಪ್ರಕಟವಾಗಿರ್ತಕ್ಕಂಥ ಓಲಿಗರಿಗೆ ಹಳಗನ್ನಡ ಗ್ರಂಥಗಳಲ್ಲಿರುವಂತಹ ಮಾತು, ಇಂಥವೆಲ್ಲ ನಮಗೆ ಬಹಳ ಸುಲಭವಾಗಿ ಸಿಗ್ತಾ ಇತ್ತು. ಈ ನರಸಿಂಹಾಚಾರ್ಯ ಪ್ರಾಸ್ತಿಯಲ್ಲಿ ಪರಮೇಶ್ವರ್ ಕೂಡ ನಾವು ಬಹಳ ಆಕರ್ಷಿಸಿಕೊಳ್ಳ ಪಾಠ ಮಾಡೋ. ಯಾವುದೇ ಒಂದು ಕೆಲಸ ಮಾಡೋದು ಕೂಡ ಎಷ್ಟು ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ಮಾಡಬೇಕು ಅನ್ನೋದಕ್ಕೆ ಒಂದು ನಿದರ್ಶನ. ತಿಳಿಸಿಕೊಂಡಂತಹವರು ನಾನು ಸೆಕೆಂಡ್ ಹ್ಯಾಂಡ್ ಇದ್ದು ಅಂತ ಕಾಣುತ್ತೆ. ಯಾವ್ದೊಂದು ಅರ್ಜಿ ಕೊಡಬೇಕಾಗಿತ್ತು. ಆ ಟೈಮಲ್ಲೆಲ್ಲ ನಾವು ಕನ್ನಡ ವಿದ್ಯಾರ್ಥಿಗಳಾದ್ರೆ ಇಂಗ್ಲಿಷ್ ತಲೇ ಅರ್ಜಿ ಕೊಡೋದು ರೂಢಿ. ನಾನು ಇಂಗ್ಲಿಷ್ ನಲ್ಲಿ ನನ್ನ ಅಪ್ಲಿಕೇಶನ್ ಬರೆದು ಕೊಟ್ಟು ಸಿದ್ಧತೆ ಮಾಡಿದೆ. ಒಂದು 10 ಸಾವಿರ ಸಿಕ್ಕಂತ ಹೇಳಿ ಕಳಿಸಿದ್ರು. ಪ್ರಶಸ್ತಿನ ಹೊರಗೊಂಡ್ರೆ ಆ ದೇಶಗಳಲ್ಲಿ ಬಹಳ ಒಂದು ಆತಂಕದ ಕ್ಷಣ ಅದು. ಹಿಂಗ ಹುಡುಗರು ಪ್ರಶಸ್ತಿ ಬೇಕಾದಷ್ಟು ಹೈಟ ಹುಡುಕಿ ಆಗ್ತಾರೆ, ಒಳ್ಳೇದು ಆ ತರ ಸ್ನೇಹಿತರು. ಆದ್ರೆ ಆಗದು ಇರಲಿಲ್ಲ. ನಾನು ಹೈಟಲ್ ಸಿಕ್ಕ ಪ್ರಶ್ನರು ಏನ್ ತಪ್ಪು ಮಾಡಿಬಿಟ್ಟಿದ್ರೆ ನನಗೆ ಗೊತ್ತಿಲ್ಲ ಹೇಗೆ ಅಂತ ಅನ್ಕೊಂಡು ಹೋದೆ. ನಾನು ಸಿಕ್ಕಂತ ಕೇಳಿದ್ರು, ಮತ್ತೆ ನಿಮ್ಮ ಅಪ್ಲಿಕೇಶನ್ ನೋಡಿದ್ರೆ ಅದರಲ್ಲಿ ನೀವು ನನ್ನ ಹೆಸರನ್ನ ಹೇಗೆ ಸ್ಪೆಲ್ ಮಾಡಿದ್ದೀರಾ ಅಂತ ಕೇಳಿದ್ರು. ಸರ್, ನನಗೆ ತಿಳಿದಿರೋ ಮಟ್ಟಿಗೆ ಸಮರ್ಪಕವಾಗಿ ಮಾಡಿದ್ದೀನಿ ಅಲ್ಲಿ ಸಿಕ್ಕಂತ ಬರ್ದಿದ್ದೀರಿ ಅಂದ್ರು. ನಾನು ನೆನಪಿಸ್ಕೊಂಡು ಟಿ ಐ ಎ ಹೆಚ್ ಅಂತ ಬರೆದಿದ್ದೀನಿ ಸರ್ ಅಂದ್ರೆ. ನೋಡಿ, ನಾನು ತಪ್ಪ ಸರ್ ಅಂದೆ. ನಾನು ತಪ್ಪು ಅಂತ ಹೇಳ್ತಿಲ್ಲ, ನಾನು ಆ ರೀತಿ ಬರೀತಾರೆ. ಆದ್ರೆ ನಾನು ನನ್ನ ಹೆಸರನ್ನ ಹೇಗೆ ಸ್ಪೆಲ್ ಮಾಡ್ತೀನಿ ಅನ್ನೋದು ತಿಳ್ಕೊಳ್ಳೋಕೆ ನಿಮಗೆ ಸಾಧ್ಯ ಇರುವಾಗ ನೀವು ನನ್ನ ಹೆಸರು ಹೇಗೆ ಬರೀಬೇಕಂದ್ರೆ ಹೊರಗಡೆ ನೋಟಿಸ್ ಬೋರ್ಡ್ನಲ್ಲಿರುವ ಪತ್ರಗಳಲ್ಲಿ ಕೆಲವರೆ ನನ್ನ ಸಹಿ ಇದೆಯಲ್ಲ, ಅಲ್ಲಿ ನನ್ನ ಕಾಗುಂಟ ಹೇಗೆ ಬರೀಬೇಕಾಗಿತ್ತಲ್ಲ ಅಂದ್ರು. ಆಯ್ತು ಸರ್, ಹೇಗೆ ಮಾಡ್ತೀನಿ, ಏನಂತ ಬರೀಲಿ ಸರ್. ನಾನು ಹೇಗಲ್ಲ, ನೀವು ಹೋಗಿ ನೋಟಿಸ್ ಬೋರ್ಡ್ ನೋಡ್ಕೊಂಡು ಬನ್ನಿ. ಇದು ಸರಿ ಹೋಗಿ ನೋಟಿಸ್ ಬೋರ್ಡ್ ನೋಡಿದ್ರೆ ಟಿ ಐ ಐ ಸೀತಂತ ಅಯ್ಯ ಅಂದ್ರೆ ಟಿ ಐ ಐ ಅಂತ ಬರೀತೀವಿ. ನಾನು ಹೇಳಿದ ಒಂದು ಸರಿ ಸರ್ ಗೊತ್ತಾಯ್ತು, ಅದನ್ನು ಕಿಟ್ಟು ಕೊಡ್ತೀನಿ ಅಂತ ಕಾರ್ಯ ತಗೊಂಡು.

0: ಹೋಗ್ತದೆ ಅಪ್ಲಿಕೇಶನ್ ಒಳಗಡೆ. ಹಾಗೆ ಅದನ್ನು ತಿದ್ದುಪಡಿ ಬಗ್ಗೆ ಚಿತ್ತು ಮಾಡಿಕೊಡ್ಬೇಕಾಗುತ್ತದೆ. ನೀನು ಒಂದು ಚಿತ್ತಿಲ್ಲದ ಆಧಾರವಾಗಿರ್ಬೇಕು, ನೀನು ಕೆಲಸ ಮಾಡಿದ್ರು ಕೂಡ ಅದರಲ್ಲಿ ಎಕ್ಸ್ಪೆಕ್ಟ್ ಇರಬೇಕು, ಶುಭ್ರವಾಗಿರ್ಬೇಕು ಕೆಲಸ ಅಂತ ಸರಿ ಸರ್ ಅಂತ ಹಂಗೆ ಹೇಳಿ ಒಂದು ಕಾಯ್ದೆ ಕೊಟ್ಟರು. ನಾನು ಮತ್ತೆ ಪುನಃ ಬೇರೆ ಅರ್ಜಿ ಬರ್ಕೊಟ್ಟೆ. ಇದು ಅವರು ನಮಗೆ ಪಾಠ ಕಲಿಸ್ತಾ ಇದ್ದಂತ ಒಂದು ರೀತಿ.
1: ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಸಮಯ 6:55 ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ಸೈಲೆನ್ಸ್ ಸೈಲೆನ್ಸ್, ದಯವಿಟ್ಟು ಯಾರು ಗಲಾಟೆ ಮಾಡಬೇಡಿ, ಇದು ಹಾಸ್ಪಿಟಲ್.
2: ಏನಮ್ಮ ಆ ಅಳ್ತಾ ಇರೋ ಆ ಮಗುನ ಹಾಗೆ ತಾಯಿನ ಒಳಗಡೆ ಕಳಿಸಿ.
3: ಡಾಕ್ಟರ್, ನಿನ್ನೆಯಿಂದ ಒಂದು ನಿಮಿಷನೂ ನಿಲ್ಲಿಸ್ತಾ ಅಳ್ತಾ ಇದ್ದಾನೆ. ನಾನ್ ಮಗು ಕೈಲಿದ್ದ ಮೊಬೈಲ್ ಕಿತ್ಕೊಂಡೆ ಅಷ್ಟೇ, ಆಗ ಶುರು ಮಾಡಿದಂತಹ ಹಠ ರೊಚ್ಚಿಗೆದ್ದು ಹೀಗಾಡ್ತಾ ಇದ್ದಾನೆ, ನಿಲ್ಲಿಸ್ತಾನೆ ಇಲ್ಲ ಅಳುವಿನ.
2: ಚೇ, ನೋಡಿ, ಮಗು ಒಂದ್ ಕಡೆ ಕೂರ್ತಾ ಇಲ್ಲ, ಕಣ್ಣಿಗೆ ಕಣ್ ಕೊಟ್ಟು ನೋಡ್ತಾ ಇಲ್ಲ. ಮಗುವಿನ ನಡವಳಿಕೆ ಎಷ್ಟು ಅಸಹಜವಾಗಿದೆ, ಇಡೀ ಮೈ ನಡುಗ್ತಾ ಇದೆ. ಇದಕ್ಕೆ ಹಿರಿಯರಾದ ನಾವೇ ಕಾರಣ ಅಮ್ಮ. ಮಕ್ಕಳ ಕೈಗೆ ನಾವೇ ಮೊಬೈಲ್ ಕೊಟ್ಟು ನಾವು ನಮ್ ಕೆಲಸ ಮಾಡ್ಕೋತೀವಿ. ಇದರಿಂದ ಕ್ರಮೇಣ ಮಕ್ಕಳ ಎಳೆ ಮನಸ್ಸು ಅದಕ್ಕೆ ದಾಸನಾಗ್ಬಿಡುತ್ತೆ. ಮಾನಸಿಕ ಅಸ್ವಸ್ಥತೆ, ನರದೌರ್ಬಲ್ಯ, ಕಣ್ಣಿನ ದೃಷ್ಟಿದೋಷ ಎಲ್ಲ ಶುರುವಾಗ್ಬಿಡುತ್ತೆ. ಮಕ್ಕಳಿಗೆ ದಯವಿಟ್ಟು ಮೊಬೈಲ್ ಕೊಡೋದನ್ನು ನಿಲ್ಲಿಸಿ.
1: ಇನ್ನು ಏನೂ ಅರಿಯದ ಹಸುಗೂಸುಗಳು ಜಗತ್ತಿಗೆ ತಮ್ಮನ್ನ ತಾವು ತೆರೆದುಕೊಳ್ಳೋ ಮುನ್ನ ನಾವೇ ಅವರ ಭವಿಷ್ಯವನ್ನ ಚೀಟೋದು ಬೇಡವೇ.

0: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
1: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
1: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ಸಮಯ ಆಯಿತು 7:39 7:05 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುತ್ತೀರಿ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ ಡಿಡಬ್ಲ್ಯೂಆರ್ 162K ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿ ಹಾಗೂ ಅಂತಾರಾಷ್ಟೀಯ ಖ್ಯಾತಿಯ ಗೋಧಿ ತಳಿ ಸಂಶೋಧನಾ ವಿಜ್ಞಾನಿ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ನೇತೃತ್ವದಲ್ಲಿ ಸಂಶೋಧಿಸಿದ ಉಷ್ಣ ಹವಾಮಾನದಲ್ಲೂ ಬೆಳೆಯಬಲ್ಲ ಅತ್ಯುತ್ಕೃಷ್ಟ ದರ್ಜೆಯ ಡಿಡಬ್ಲ್ಯೂಆರ್ 162 ಗೋಧಿ ತಳಿಗೆ ಜಾಗತಿಕ ಮನ್ನಣೆ ಸಿಕ್ಕಿದೆ. ಕೇಂದ್ರ ಆಹಾರ ಹಾಗೂ ನಾಗರಿಕ ಪೂರೈಕೆ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ ಎಕ್ಸ್ ಮಾಧ್ಯಮದಲ್ಲಿ ಈ ವಿಷಯ ತಿಳಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಇಂಡೋನೇಷ್ಯಾ ಪ್ರವಾಸದ ವೇಳೆ 100 ಟನ್ ಡಿಡಬ್ಲ್ಯೂಆರ್ 162 ಗೋಧಿ ಬಿತ್ತನೆ ಬೀಜಗಳನ್ನು ಪೂರೈಸುವುದಾಗಿ ಘೋಷಿಸಿದ್ದಾರೆ. ಪ್ರಾದೇಶಿಕ ಆಹಾರ ಭದ್ರತೆ ಮತ್ತು ಕೃಷಿ ಸಹಕಾರವನ್ನು ಬಲಪಡಿಸುವ ನಿಟ್ಟಿನಲ್ಲಿ ಉಭಯ ದೇಶಗಳ ನಡುವೆ ಈ ಒಪ್ಪಂದ ಏರ್ಪಟ್ಟಿದೆ ಎಂದು ಅವರು ತಿಳಿಸಿದ್ದಾರೆ. ಖ್ಯಾತ ವಿಜ್ಞಾನಿ, ಗೋಧಿ ತಳಿಗಳ ತಜ್ಞ ಪ್ರೊಫೆಸರ್ ಆರ್ಆರ್ ಹಂಚಿನಾಳ್ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ.
1: ಕರ್ನಾಟಕ ಮತ್ತು ಮಹಾರಾಷ್ಟ್ರದಂತಹ ಉಷ್ಣ ಹವಾಮಾನ ಪ್ರದೇಶಗಳಿಗೆ ಸೂಕ್ತವಾದ ಗೋಧಿ ತಳಿಯನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯವು 1985 ಗೋಧಿ ಸುಧಾರಣಾ ಕಾರ್ಯಕ್ರಮವನ್ನು ಡಿಡಬ್ಲ್ಯೂಆರ್ 162 ಗೋಧಿ ತಳಿಯನ್ನು ಭಾರತ ಸರ್ಕಾರವು 1993 ಬಿಡುಗಡೆ ಮಾಡಿತು. ಈ ತಳಿಯು ಹೆಚ್ಚಿನ ಇಳುವರಿ, ಉತ್ತಮ ಧಾನ್ಯದ ಗುಣಮಟ್ಟ, ಎಲೆ ಮತ್ತು ಕಾಂಡ ತುಕ್ಕು ರೋಗಗಳಿಗೆ ಪ್ರತಿರೋಧಕ ಹಾಗೂ ಉಷ್ಣಾಂಶವನ್ನು ತಡೆಸಿಕೊಳ್ಳುವಂತಹ ವಿಶೇಷ ಸಾಮರ್ಥ್ಯದಿಂದ ರೈತರ ವಿಶ್ವಾಸ ಗಳಿಸಿತು. ನಂತರ ಇಂಡೋನೇಷ್ಯಾ ಸರ್ಕಾರವು ತನ್ನ ಉಷ್ಣವಲಯ ಪರಿಸ್ಥಿತಿಯಲ್ಲಿ ಹಲವು ಭಾರತೀಯ ಹಾಗೂ ಅಂತಾರಾಷ್ಟೀಯ ಗೋಧಿ ತಳಿಗಳನ್ನು ಪರೀಕ್ಷಿಸಿದಾಗ ಡಿಡಬ್ಲ್ಯೂಆರ್ 162 ಅತ್ಯುತ್ತಮ ಸಾಧನೆ ಮಾಡಿತು. ಇದರ ಯಶಸ್ಸಿನಿಂದ ಪ್ರಭಾವಿತರಾದ ಇಂಡೋನೇಷ್ಯಾ ಸರ್ಕಾರವು ಈ ತಳಿಯನ್ನು ವ್ಯಾಪಕವಾಗಿ ಪರೀಕ್ಷಿಸಿತು. ಈ ದೀರ್ಘಕಾಲದ ಸಹಕಾರಕ್ಕೆ ಈಗ ಹೊಸ ವೇಗ ದೊರೆತಿದೆ. ಭಾರತವು 100 ಟನ್ ಉತ್ತಮ ಗುಣಮಟ್ಟದ ಡಿಡಬ್ಲ್ಯೂಆರ್ 162 ಗೋಧಿ ಬೀಜವನ್ನು ಇಂಡೋನೇಷ್ಯಾಕ್ಕೆ ಪೂರೈಸಲು ಮುಂದಾಗಿದೆ. ಭಾರತದ ಕೃಷಿ ಸಂಶೋಧನೆಗೆ ಹಾಗೂ ಕೃಷಿ ವಿಶ್ವವಿದ್ಯಾಲಯದ ಗೋಧಿ ತಳಿ ಅಭಿವೃದ್ಧಿ ಯೋಜನೆಗೆ ದೊರೆತಿರುವ ಅಂತಾರಾಷ್ಟೀಯ ಮನ್ನಣೆ ಆಗಿದೆ.
0: ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ಗ್ರಾಮೀಣ ಯೋಜನೆ ಅಡಿ ಹಾವೇರಿ ಜಿಲ್ಲೆಯಲ್ಲಿ 95.50% ಸಕ್ರಿಯ ಕೂಲಿ ಕಾರ್ಮಿಕರ ಇಕೆವೈಸಿ ಪೂರ್ಣಗೊಂಡಿದೆ ಎಂದು ವಿಧಾನಸಭಾಧ್ಯಕ್ಷ ರುದ್ರಪ್ಪ ಲಮಾಣಿ ತಿಳಿಸಿದ್ದಾರೆ. ಹಾವೇರಿ ಜಿಲ್ಲೆ ಸವಣೂರು ತಾಲೂಕು ಜಲ್ಲಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಳಲಕೊಂಡ ಗ್ರಾಮದಲ್ಲಿ ವಿಬಿ ಜೀರಾಮ್ಜಿ ಅಡಿ ಕಾಮಗಾರಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ವಿಬಿ ಜೀರಾಮ್ಜಿ ಯೋಜನೆ ಅಡಿ 125 ದಿನಗಳ ಉದ್ಯೋಗ ಖಾತ್ರಿ ಹಾಗೂ ಕೂಲಿ ದರವನ್ನು 382 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಜಲಭದ್ರತೆ, ಮೂಲಸೌಕರ್ಯ ಅಭಿವೃದ್ಧಿ, ಜೀವನೋಪಾಯ ವೃದ್ಧಿ ಹಾಗೂ ವಿಪತ್ತು ನಿರ್ವಹಣೆ ಕಾಮಗಾರಿಗಳಿಗೆ ಆದ್ಯತೆ ನೀಡಲಾಗಿದೆ ಎಂದರು. ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಆದಾಯ ತರುವ ಅಣಬೆ ಬೇಸಾಯದಂತಹ ಪೂರಕ ಕೃಷಿ ಚಟುವಟಿಕೆಗಳನ್ನು ರೈತರು ಅಳವಡಿಸಿಕೊಳ್ಳಬೇಕು ಎಂದು ಚಿತ್ರದುರ್ಗ ಜಿಲ್ಲೆ ಕೃಷಿ ತರಬೇತಿ ಕೇಂದ್ರದ ಸಹಾಯಕ ನಿರ್ದೇಶಕ ಆರ್ ರಜನಿಕಾಂತ್ ಕೋರಿದ್ದಾರೆ. ಹಿರಿಯೂರು ತಾಲೂಕು ಬಬ್ಬೂರು ಫಾರ್ಮ್ನಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ರಾಷ್ಟೀಯ ಕೃಷಿ ವಿಕಾಸ ಯೋಜನೆ ಅಡಿ ಆಯೋಜಿಸಿದ್ದ ಅಣಬೆ ಬೇಸಾಯ ಹಾಗೂ ಮೌಲ್ಯವರ್ಧನೆ ಕುರಿತ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಹವಾಮಾನ ವೈಪರೀತ್ಯದ ಸಂದರ್ಭದಲ್ಲಿ ಅಣಬೆ ಕೃಷಿ, ಜೇನು ಸಾಕಣೆ, ಹೈನುಗಾರಿಕೆ ಹಾಗೂ ಕುರಿ ಮೇಕೆ ಸಾಕಾಣೆಯಂತಹ ಪೂರಕ ಉಪಕಸುಬುಗಳು ರೈತರ ಆದಾಯ ಸ್ಥಿರತೆಗೆ ನೆರವಾಗಲಿವೆ ಎಂದರು. ಚಿತ್ರದುರ್ಗ ಜಿಲ್ಲೆಯ ವಿವಿಧ ಭಾಗಗಳಿಂದ ಆಗಮಿಸಿದ್ದ 65 ಹೆಚ್ಚು ರೈತರು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಮಕ್ಕಳ ಸಮಸ್ಯೆಗಳಿಗೆ ನ್ಯಾಯ ಒದಗಿಸಲು ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ದೇಶದಲ್ಲೇ ಮೊಟ್ಟಮೊದಲ ಬಾರಿಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಸ್ಥಾಪಿಸಲಾಗಿದೆ ಎಂದು ಪ್ರಧಾನ ಜಿಲ್ಲಾ ನ್ಯಾಯಾಧೀಶ ಜಿಎ ಮಂಜುನಾಥ್ ತಿಳಿಸಿದ್ದಾರೆ. ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಸಹಯೋಗದಲ್ಲಿ ಮಕ್ಕಳ ಕಲ್ಯಾಣ ಸಮಿತಿಯಲ್ಲಿನ ಮಕ್ಕಳಿಗೆ ಮತ್ತು ಪೋಷಕರಿಗಾಗಿ ಬಾಲಕಿಯರ ಸರ್ಕಾರಿ ಬಾಲಮಂದಿರದಲ್ಲಿ ಸ್ಥಾಪಿಸಲಾದ ಉಚಿತ ಕಾನೂನು ಸಲಹಾ ಕೇಂದ್ರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ರಾಷ್ಟೀಯ ಕಾನೂನು ಸೇವೆ ಉಚಿತ ಸಹಾಯವಾಣಿ 151000 ಸದ್ಬಳಕೆ ಮಾಡಿಕೊಳ್ಳುವಂತೆ ಅವರು ಕೋರಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಹಿಂದೂಸ್ತಾನ್ ಮಷಿನ್ ಟೂಲ್ಸ್ HMT ಸೇರಿದಂತೆ ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳನ್ನು ಪುನಶ್ಚೇತನಗೊಳಿಸಲು ರಾಜ್ಯ ಸರ್ಕಾರದ ಸಕಾರಾತ್ಮಕ ಬೆಂಬಲದ ಅಗತ್ಯವಿದೆ ಎಂದು ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಖಾತೆ ಸಚಿವ HD ಕುಮಾರಸ್ವಾಮಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕುದುರೆಮುಖ ಕಬ್ಬಿಣ ಅದಿರು ಸಂಸ್ಥೆಗೆ ರಾಷ್ಟೀಯ ಖನಿಜ ಅಭಿವೃದ್ಧಿ ನಿಗಮದಿಂದ ಅದಿರು ಪೂರೈಸಿ ಸಂಸ್ಥೆಯನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸಲಾಗುತ್ತಿದೆ ಎಂದರು. ಆರೋಗ್ಯವಂತ ಮೀನು ರುಚಿಕರ ಭಕ್ಷ್ಯ ಎಂಬ ಧ್ಯೇಯದೊಂದಿಗೆ ರಾಷ್ಟೀಯ ಮೀನು ಕೃಷಿಕರ ದಿನವನ್ನು ಇಂದು ಆಚರಿಸಲಾಗುತ್ತಿದೆ. ಭಾರತ ಸರ್ಕಾರ 2001 July 10 ರಾಷ್ಟೀಯ ಮೀನು ಕೃಷಿಕರ ದಿನವೆಂದು ಅಧಿಕೃತವಾಗಿ ಘೋಷಿಸಿತು. ರಾಷ್ಟೀಯ ಮೀನು ಕೃಷಿಕರ ದಿನದ ಪ್ರಧಾನ ಕಾರ್ಯಕ್ರಮ ಇಂದು ಗೋವಾ ರಾಜ್ಯದ ರಾಜಧಾನಿ ಪಂಜಿಮ್ ಜಿಮ್ಖಾನಾದಲ್ಲಿ ಆಯೋಜಿತವಾಗಿದೆ. ಮೀನುಗಾರಿಕೆಗೆ ಬೆಂಬಲ, ಮೀನುಗಾರರ ಜೀವನೋಪಾಯ ಬಲಪಡಿಸುವುದು, ವೈಜ್ಞಾನಿಕ ಮೀನು ಸಾಕಣೆ, ನಾವೀನ್ಯತೆ ಮತ್ತು ಸುಸ್ಥಿರ ಜಲಚರ ಸಾಕಣೆಯ ಪರಂಪರೆಯನ್ನು ಗೌರವಿಸಲು ಈ ದಿನ ಮೀಸಲಿದೆ. ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಅಂತಾರಾಷ್ಟೀಯ ಖ್ಯಾತಿಯ ಕಡಲಜೀವಶಾಸ್ತ್ರಜ್ಞ, ಉತ್ತರ ಕನ್ನಡ ಜಿಲ್ಲೆ ಕುಮಟಾದ ಪ್ರೊಫೆಸರ್ VN ನಾಯಕ್.
5: July 10 ರಾಷ್ಟ್ರೀಯ ಮೀನು ಕೃಷಿಕರ ದಿನಾಚರಣೆಯಾಗಿ ಆಚರಿಸಲಾಗುತ್ತಿದೆ. ಇದೇ ದಿನ 1957 ಮೊಟ್ಟ ಮೊದಲ ಬಾರಿಗೆ ಮೀನುಗಾರಿಕಾ ವಿಜ್ಞಾನಿಗಳಾದ ಡಾಕ್ಟರ್ HL ಚೌಧರಿ ಮತ್ತು ಡಾಕ್ಟರ್ KH ಅಲಿಕುಣಿ ಯಶಸ್ವಿಯಾಗಿ ಮೀನಿನಲ್ಲಿ ಪ್ರೇರಿತ ಸಂತಾನೋತ್ಪತ್ತಿ ಅಂದರೆ ಇಂಡ್ಯೂಸ್ಡ್ ಬ್ರೀಡಿಂಗ್ ಯಶಸ್ವಿಯಾಗಿ ಮಾಡಿದರು. ಇದೊಂದು ಭಾರತದ ಮೀನುಗಾರಿಕಾ ಅಭಿವೃದ್ಧಿಯ ಹಾದಿಯಲ್ಲಿ ಅತಿ ಮಹತ್ವದ ಹೆಜ್ಜೆಯಾಗಿದ್ದು ಅಂದಿನಿಂದ ಇಂದಿನವರೆಗೆ ಮತ್ಸ್ಯೋತ್ಪನ್ನ ಹೆಚ್ಚಿಸಲು ಸಾಧ್ಯವಾಯಿತು. ಡಾಕ್ಟರ್ ಚೌಧರಿಯವರನ್ನು ಈ ಸಂಶೋಧನೆಗಾಗಿ ಪ್ರೇರಿತ ಸಂತಾನೋತ್ಪತ್ತಿಯ ತಂದೆ, ಫಾದರ್ ಆಫ್ ಇಂಡ್ಯೂಸ್ಡ್ ಬ್ರೀಡಿಂಗ್ ಎಂದು ಸನ್ಮಾನಿಸಲಾಯಿತು ಮತ್ತು ಅವರನ್ನು ನೀಲಕ್ರಾಂತಿಯ ಹರಿಕಾರ ಎಂದು ಗುರುತಿಸಲಾಗುತ್ತಿದೆ. ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಬೇಡಿಕೆ ಹೆಚ್ಚುತ್ತಾ ಬಂದಿದೆ. ಸಿಹಿ ನೀರಿನ ಮೀನುಗಾರಿಕೆ, ನೀರಿನ ಅಭಾವದಿಂದ ನದಿಗಳಿಗೆ ಅಣೆಕಟ್ಟು ಕಟ್ಟಿರುವುದರಿಂದ ಮೀನಿನ ಪ್ರಮಾಣ ಕಡಿಮೆಯಾಗುತ್ತಿರುವುದರಿಂದ ಬಹಳ ಕಷ್ಟಕ್ಕೆ ಮೀನುಗಾರರನ್ನು ತಳ್ಳಿದೆ.
0: ಈಗ ಸಂಕ್ಷಿಪ್ತ ಸುದ್ದಿಗಳು. ಗದಗ ಜಿಲ್ಲೆ ನಾಗಾವಿಯ ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಹಾಗೂ

ಪಂಚಾಯಿತಿರಾಜ್ ವಿಶ್ವವಿದ್ಯಾಲಯದ ಉಪಕುಲಪತಿಯಾಗಿ ಡಾ ಸುರೇಶ್ ನಾಡಗೌಡರ್ ಅಧಿಕಾರ ವಹಿಸಿಕೊಂಡಿದ್ದಾರೆ. ಬೆಂಗಳೂರಿನ ಕಿದ್ವಾಯಿ ಸ್ಮಾರಕ ಗಂಥಿ ಸಂಸ್ಥೆಯ ಪ್ರಭಾರ ನಿರ್ದೇಶಕರಾಗಿ ಶಿರ ಮತ್ತು ಕುತ್ತಿಗೆ ಗಂಥಿ ಶಾಸ್ತ್ರ ತಜ್ಞ ಡಾ ಆರ್ ಕೃಷ್ಣಪ್ಪ ನೇಮಕಗೊಂಡಿದ್ದಾರೆ. ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ 2026 ಹಾಗೂ ನಗರ ಸ್ವಚ್ಛತೆ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಹೊಸ ನಿಯಮಗಳ ಕುರಿತು ಜನಜಾಗೃತಿ ಮೂಡಿಸಲು ರಾಯಚೂರಿನಲ್ಲಿ ಮ್ಯಾರಥಾನ್ ಹಾಗೂ ಸೈಕ್ಲೋಥಾನ್ ಜರುಗಿದವು. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಬಸವಪುರ ಗ್ರಾಮದಲ್ಲಿ ಅರಣ್ಯ ಇಲಾಖೆ ಅಳವಡಿಸಿದ್ದ ಬೋನಿಗೆ 2 ವರ್ಷದ ಗಂಡು ಚಿರತೆ ಸೆರೆ ಸಿಕ್ಕಿದೆ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇಂದು ಸಂಜೆ 6 ಗಂಟೆಗೆ ದಿವಂಗತ ಸಿದ್ದಲಿಂಗ ದೇಸಾಯಿ ದತ್ತಿ ಅಂಗವಾಗಿ ಸಿದ್ದಲಿಂಗ ದೇಸಾಯಿ ರಂಗ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಏರ್ಪಡಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿದ ವಿಶಿಷ್ಟ ಗೋಧಿ ತಳಿ ಡಿಡಬ್ಲ್ಯೂಆರ್ 162ಗೆ ಜಾಗತಿಕ ಮನ್ನಣೆ. ಮಕ್ಕಳಿಗೆ ನ್ಯಾಯ ಒದಗಿಸಲು ದೇಶದಲ್ಲೇ ಮೊಟ್ಟಮೊದಲ ಉಚಿತ ಕಾನೂನು ಸಲಹಾ ಕೇಂದ್ರ ಶಿವಮೊಗ್ಗದಲ್ಲಿ ಕಾರ್ಯಾರಂಭ. ರಾಜ್ಯದ ಸಾರ್ವಜನಿಕ ಉದ್ದಿಮೆಗಳ ಪುನಶ್ಚೇತನಕ್ಕೆ ಕೇಂದ್ರದಿಂದ ಸಕಲ ಪ್ರಯತ್ನ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಇಂದು ರಾಷ್ಟೀಯ ಮೀನು ಕೃಷಿಕರ ದಿನಾಚರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಗಂಟೆಗೆ.

ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:49:49. ಇದು ಭಾವಸ್ಪಂದನದ ಸಮಯ. ಭಾವಸ್ಪಂದನದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಇಂದಿನ ದಿನವನ್ನು ಪ್ರಾರಂಭ ಮಾಡೋಣ. ಭಾವಸ್ಪಂದನದಲ್ಲಿ ಮೊದಲನೆಯದಾಗಿ ನಿಮಗಾಗಿ ಮೂಡಿ ಬರ್ತಾ ಇದೆ ಕುವೆಂಪು ಅವರ ರಚನೆಯ ಭಾವಗೀತೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ. ನಂತರ ನೀವು ಕೇಳಲಿದ್ದೀರಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಕುವೆಂಪು ಅವರ ರಚನೆಯ ಭಾವಗೀತೆ. ಭಾವಸ್ಪಂದನದ ಈ ಪ್ರಯಾಣದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ

ಭಾವಸ್ಪಂದನದಲ್ಲಿ ಸುಮಧುರವಾದಂತಹ ಭಾವಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ವಿ. ಭಾವಸ್ಪಂದನದಲ್ಲಿ ಈಗ ಕೇಳಿ ಭಾವಗೀತೆ, ಮೈಸೂರು ಅನಂತಸ್ವಾಮಿ ಅವರ ರಚನೆಯ ಈ ಭಾವಗೀತೆ, ಕ್ಷಮಿಸಿ, ಮೈಸೂರು ಅನಂತಸ್ವಾಮಿ ಅವರ ಧ್ವನಿಯಲ್ಲಿರುವ ಈ ಭಾವಗೀತೆ ಕುವೆಂಪು ಅವರ ರಚನೆಯ ಭಾವಗೀತೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ವಾರ್ತೆಗಳ ವಿವರ: ಭಾರತ ಮತ್ತು ಆಸ್ಟ್ರೇಲಿಯಾ ರಕ್ಷಣಾ ಮತ್ತು ಭದ್ರತಾ ಸಹಕಾರದ ಕುರಿತು ನೂತನ ಜಂಟಿ ಘೋಷಣೆ ಹಾಗೂ ಮುಕ್ತ ಮತ್ತು ಎಲ್ಲರನ್ನೂ ಒಳಗೊಂಡ ಇಂಡೋ ಪೆಸಿಫಿಕ್ ಅನ್ನು ಉತ್ತೇಜಿಸಲು ಕಡಲ ಭದ್ರತಾ ಸಹಯೋಗದ ಮಾರ್ಗಸೂಚಿಯನ್ನು ಅಳವಡಿಸಿಕೊಂಡಿವೆ. ಮೆಲ್ಬೋರ್ನ್ನಲ್ಲಿ ನಿನ್ನೆ ನಡೆದ ಮೂರನೇ ಆಸ್ಟ್ರೇಲಿಯಾ ಭಾರತ ವಾರ್ಷಿಕ ನಾಯಕರ ಶೃಂಗಸಭೆಯ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾದ ಪ್ರಧಾನಿ ಆಂಥೋನಿ ಅಲ್ಬೆನಿಸ್ ನಡುವಿನ ನಿಯೋಗ ಮಟ್ಟದ ಮಾತುಕತೆಗಳ ನಂತರ ಈ ಒಪ್ಪಂದಗಳಿಗೆ ಸಹಿ ಹಾಕಲಾಯಿತು. ಶೃಂಗಸಭೆಯ ನಂತರ ಜಂಟಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ ಅವರು, ಭಾರತ ಮತ್ತು ಆಸ್ಟ್ರೇಲಿಯಾ ಚೈತನ್ಯಶೀಲ ಪ್ರಜಾಪ್ರಭುತ್ವಗಳು ಮತ್ತು ಪ್ರಮುಖ ಸಾಗರ ಶಕ್ತಿಗಳಾಗಿವೆ. 2022 ಆರ್ಥಿಕ ಸಹಕಾರ ಮತ್ತು ವ್ಯಾಪಾರ ಒಪ್ಪಂದದ ಯಶಸ್ಸಿನ ಆಧಾರದ ಮೇಲೆ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದದ ಜೊತೆಗೆ ಸಮತೋಲಿತ ಮಹತ್ವಾಕಾಂಕ್ಷೆಯ ಮತ್ತು ಪರಸ್ಪರ ಪ್ರಯೋಜನಕಾರಿ ಸಮಗ್ರ ಆರ್ಥಿಕ ಸಹಕಾರ ಒಪ್ಪಂದ ತ್ವರಿತಗೊಳಿಸಲು ಎರಡೂ ರಾಷ್ಟ್ರಗಳು ಬದ್ಧವಾಗಿವೆ ಎಂದು ಹೇಳಿದ್ದಾರೆ. ನಂತರ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಆಸ್ಟ್ರೇಲಿಯಾದಿಂದ ಭಾರತಕ್ಕೆ ದೀರ್ಘಾವಧಿಗೆ ಯುರೇನಿಯಂ ಪೂರೈಕೆ ನಿಟ್ಟಿನಲ್ಲಿ ನಿರ್ಣಾಯಕ ಒಪ್ಪಂದಕ್ಕೆ ಉಭಯ ದೇಶಗಳು ಸಹಿ ಹಾಕಿವೆ. ಈ ಒಪ್ಪಂದವು ಭಾರತದ ಶುದ್ಧ ಇಂಧನ ಯೋಜನೆಯನ್ನು ಬಲಪಡಿಸುವ ಮತ್ತು ಅದರ ನಿವ್ವಳ ಶೂನ್ಯ ಗುರಿಗಳನ್ನು ಬೆಂಬಲಿಸುವ ನಿರೀಕ್ಷೆ ಇದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಮೂರನೇ ಮತ್ತು ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. ಎರಡು ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ ಎರಡು ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಭಾರತ ತನ್ನ ಕೌಶಲ್ಯಪೂರ್ಣ ಮತ್ತು ಬಲವಾದ ಸಂಸ್ಥೆಗಳು ಹಾಗೂ ನಾವೀನ್ಯತೆ ಪರಿಸರ ವ್ಯವಸ್ಥೆಯಿಂದಾಗಿ ಜಾಗತಿಕ ಸಾಮರ್ಥ್ಯ ಕೇಂದ್ರಗಳಿಗೆ ಆದ್ಯತೆಯ ತಾಣವಾಗಿ ಹೊರಹೊಮ್ಮುತ್ತಲೇ ಇದೆ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಿಐಐ ರಾಷ್ಟ್ರೀಯ ಜಿಸಿಸಿ ವ್ಯವಹಾರ ಶೃಂಗಸಭೆ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ 2100ಕ್ಕೂ ಹೆಚ್ಚು ಜಿಸಿಸಿಗಳನ್ನು ಆಯೋಜಿಸುತ್ತಿದೆ. ಈ ಮೂಲಕ 23 ಲಕ್ಷ ವೃತ್ತಿಪರರ ನೇರ ನೇಮಕ ಮತ್ತು ಸುಮಾರು 100 ಶತಕೋಟಿ ಡಾಲರ್ಗಳ ವಾರ್ಷಿಕ ಆದಾಯ ಗಳಿಸುತ್ತದೆ ಎಂದು ತಿಳಿಸಿದರು. ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಎಂಜಿನಿಯರಿಂಗ್, ಸಂಶೋಧನೆ, ಕೃತಕ ಬುದ್ಧಿಮತ್ತೆ, ಸೈಬರ್ ಭದ್ರತೆ, ಹಣಕಾಸು, ಉತ್ಪನ್ನ ವಿನ್ಯಾಸ ಮತ್ತು ಡೇಟಾ ವಿಜ್ಞಾನವನ್ನು ಒಟ್ಟುಗೂಡಿಸುವ ಮೂಲಕ ನಿರಂತರ ನಾವೀನ್ಯತೆಯನ್ನು ಹೆಚ್ಚಿಸಲು ರೂಪಾಂತರವನ್ನು ಪ್ರತಿಬಿಂಬಿಸುತ್ತವೆ ಎಂದು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದರು. ಹಿಮಾಚಲ ಪ್ರದೇಶದ ಕೀಲಾಂಗ್ನಲ್ಲಿ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿ ಐಸಿಎಂಆರ್ನ ಸಾರ್ವಜನಿಕ ಆರೋಗ್ಯ ಸಂಶೋಧನಾ ಕೇಂದ್ರಕ್ಕೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ನಾಳೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಈ ಕೇಂದ್ರವು ಹಿಮಾಲಯ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯಗಳಿಗೆ ಹೊಂದಿಕೊಳ್ಳುವ ಆರೋಗ್ಯ ಸೇವೆ ಹಾಗೂ ವೈದ್ಯಕೀಯ ಸಂಶೋಧನೆಯನ್ನು ಮತ್ತಷ್ಟು ಬಲಪಡಿಸಲಿದೆ. ಇದು ಡಿಜಿಟಲ್ ಆರೋಗ್ಯ ಸೇವೆ, ಟೆಲಿಮೆಡಿಸಿನ್, ಡ್ರೋನ್ ಆಧಾರಿತ ಆರೋಗ್ಯ ಸೇವಾ ಸರಕು ಸಾಗಾಣೆ ವ್ಯವಸ್ಥೆ ಹಾಗೂ ಆರೋಗ್ಯ ಮೇಲ್ವಿಚಾರಣಾ ವ್ಯವಸ್ಥೆ ಅಳವಡಿಸಿಕೊಂಡು ದುರ್ಗಮ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ತಲುಪಿಸುವ ಗುರಿ ಹೊಂದಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ.

0: ರಸ್ತೆ ಸಾರಿಗೆ ಕ್ಷೇತ್ರದಲ್ಲಿ ತಕ್ಷಣವೇ ಶುದ್ಧ ಹಾಗೂ ಪರ್ಯಾಯ ಇಂಧನಗಳ ಬಳಕೆ ಮತ್ತು ಸುಧಾರಿತ ತಂತ್ರಜ್ಞಾನ ಅಳವಡಿಕೆ ಅಗತ್ಯವಾಗಿದೆ ಎಂದು ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅಭಿಪ್ರಾಯಪಟ್ಟಿದ್ದಾರೆ. ಗುಜರಾತ್ನ ಗಾಂಧಿನಗರದಲ್ಲಿ ನಿನ್ನೆ 3 ದಿನಗಳ ಬಹು ಮಾದರಿ ಸಾರಿಗೆ ಪ್ರದರ್ಶನ ಪ್ರವಾಸಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ರಸ್ತೆ ಸಾರಿಗೆ ವ್ಯವಸ್ಥಾಪಕರು ಕಡಿಮೆ ವೆಚ್ಚದ ಪರ್ಯಾಯ ಇಂಧನಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಅಳವಡಿಸಿಕೊಳ್ಳುವಂತೆ ಅವರು ಕರೆ ನೀಡಿದರು. ಖಾಸಗಿ ಬಸ್ ವ್ಯವಸ್ಥಾಪಕರಿಗಾಗಿ ವಿಮಾನ ನಿಲ್ದಾಣ ಮಾದರಿಯ ಆಧುನಿಕ ಬಸ್ ಪೋರ್ಟ್ಗಳನ್ನು ನಿರ್ಮಿಸುವ ಹೊಸ ಯೋಜನೆಯನ್ನು ಘೋಷಿಸಿದ ನಿತಿನ್ ಗಡ್ಕರಿ, ದೇಶಾದ್ಯಂತದ ಸಾರಿಗೆ ವ್ಯವಸ್ಥಾಪಕರು ತಂತ್ರಜ್ಞಾನದ ಪರಿವರ್ತನೆಯನ್ನು ಸಮರ್ಥವಾಗಿ ಬಳಸಿಕೊಂಡು ಸುರಕ್ಷಿತ ಮತ್ತು ಆರಾಮದಾಯಕ ವಾಹನಗಳನ್ನು ಕಾರ್ಯಾಚರಣೆಗೆ ಬಳಸಬೇಕು. ಇದರಿಂದ ದೊರೆಯುವ ಹೆಚ್ಚುವರಿ ಲಾಭದ ಒಂದು ಭಾಗವನ್ನು ಪ್ರಯಾಣ ದರ ಕಡಿಮೆ ಮಾಡುವ ಮೂಲಕ ಸಾರ್ವಜನಿಕರಿಗೆ ವರ್ಗಾಯಿಸುವಂತೆ ಅವರು ಮನವಿ ಮಾಡಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅವರ ಅಂತ್ಯಕ್ರಿಯೆ ಮಶಾದ್ನಲ್ಲಿರುವ ಇಮಾಮ್ ರೆಜಾದಲ್ಲಿ ನಡೆಯಿತು. ಅವರ ಹಿರಿಯ ಮಗ ಸೈಯದ್ ಮುಸ್ತಫಾ ಖಮೇನಿ ಧಾರ್ಮಿಕ ಪ್ರಾರ್ಥನೆಗಳನ್ನು ಸಲ್ಲಿಸಿದರು. ಈ ವೇಳೆ ಸಾವಿರಾರು ಬೆಂಬಲಿಗರು ಸೇರಿದ್ದರು. ಈ ವರ್ಷದ February 28 ಅಮೆರಿಕ ಇಸ್ರೇಲ್ ದಾಳಿಯಲ್ಲಿ ಆಯತುಲ್ಲಾ ಅಲಿ ಖಮೇನಿ ಮೃತಪಟ್ಟರು. ಇದು ಪಶ್ಚಿಮ ಏಷ್ಯಾ ಪ್ರದೇಶದಾದ್ಯಂತ ವ್ಯಾಪಕ ಸಂಘರ್ಷಕ್ಕೆ ಕಾರಣವಾಯಿತು. ಅವರ ಮಗ ಮುಜ್ತಬಾ ಖಮೇನಿ ಅವರನ್ನು ಇರಾನ್ನ ನೂತನ ಸರ್ವೋಚ್ಚ ನಾಯಕರನ್ನಾಗಿ ನೇಮಿಸಲಾಯಿತು. ಲೈಂಗಿಕ ದೌರ್ಜನ್ಯವನ್ನು ಭಾರತ ಬಲವಾಗಿ ಖಂಡಿಸಿದೆ. ಇದನ್ನು ಯುದ್ಧ, ಭಯೋತ್ಪಾದನೆ, ಚಿತ್ರಹಿಂಸೆ ಮತ್ತು ರಾಜಕೀಯ ದಮನದ ಸಾಧನವಾಗಿ ಸಮುದಾಯಗಳನ್ನು ಅಧೀನಗೊಳಿಸಲು, ಭಿನ್ನಾಭಿಪ್ರಾಯವನ್ನು ನಿಗ್ರಹಿಸಲು ಬಳಸಲಾಗುತ್ತದೆ ಎಂದು ವಿವರಿಸಿದೆ. ಸಂಘರ್ಷ ಸಂಬಂಧಿತ ಲೈಂಗಿಕ ದೌರ್ಜನ್ಯದ ಕುರಿತಾದ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮುಕ್ತ ಚರ್ಚೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಭಾರತದ ಖಾಯಂ ಪ್ರತಿನಿಧಿ ರಾಯಭಾರಿ ಪಿ ಹರೀಶ್, ಶಿಕ್ಷೆಯಿಲ್ಲದ ಸಂಸ್ಕೃತಿಯ ನಡುವೆಯೂ ಇಂತಹ ಹಿಂಸಾಚಾರ ಮುಂದುವರೆದಿದೆ. ಇಂತಹ ಹೇಯಕೃತ್ಯಗಳನ್ನು ಭಾರತ ಬಲವಾಗಿ ಖಂಡಿಸುತ್ತದೆ. ಇದನ್ನು ಪರಿಹರಿಸುವಲ್ಲಿ ಮಹಿಳಾ ಶಾಂತಿಪಾಲಕರ ನಿಯೋಜನೆಯು ಪರಿಣಾಮ ಬೀರಿದೆ ಎಂದು ಹೇಳಿದರು. ಅಮೆರಿಕದ ಮೆಸ್ಸಾಚ್ಯೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನೆ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ತಂಡ ಬೆಲ್ಜಿಯಂ ಅನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಬ್ರಿಸ್ಟಲ್ನ ಕೌಂಟಿ ಮೈದಾನದಲ್ಲಿ ನಿನ್ನೆ ನಡೆದ 5 ಪಂದ್ಯಗಳ T20 ಕ್ರಿಕೆಟ್ ಸರಣಿಯ 4ನೇ ಪಂದ್ಯದಲ್ಲಿ ಭಾರತದ ವಿರುದ್ಧ ಇಂಗ್ಲೆಂಡ್ 9 ವಿಕೆಟ್ಗಳಿಂದ ಜಯಗಳಿಸಿದೆ. ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ ನಷ್ಟಕ್ಕೆ 158 ರನ್ ಗಳಿಸಿತು. ಭಾರತದ ಪರ ಶ್ರೇಯಸ್ ಅಯ್ಯರ್, ಅಜೇಯ 80 ರನ್ ಗಳಿಸಿದರು. ಗೆಲುವಿನ ಗುರಿ ಬೆನ್ನತ್ತಿದ ಇಂಗ್ಲೆಂಡ್ 13.5 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 159 ರನ್ ಗಳಿಸುವ ಮೂಲಕ ಗೆಲುವಿನ ನಗೆ ಬೀರಿತು. ಹ್ಯಾರಿ ಬ್ರೂಕ್ 35 ಎಸೆತಗಳಲ್ಲಿ 79 ರನ್ ಸಿಡಿಸಿ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಲಾಸ್ ಏಂಜಲೀಸ್ನಲ್ಲಿ 2028 ನಡೆಯಲಿರುವ ಒಲಿಂಪಿಕ್ಸ್ ಕ್ರೀಡಾಕೂಟಕ್ಕೆ ಕ್ರೀಡಾಪಟುಗಳ ಆಯ್ಕೆಗೆ ಸಂಬಂಧಿಸಿದ ಅರ್ಹತಾ ಮಾರ್ಗಸೂಚಿ, ಆಯ್ಕೆ ಮಾನದಂಡ ಹಾಗೂ ಪ್ರಕ್ರಿಯೆಯನ್ನು ಪ್ರಕಟಿಸುವಂತೆ ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಮಾನ್ಯತೆ ಪಡೆದಿರುವ ಎಲ್ಲ ರಾಷ್ಟ್ರೀಯ ಕ್ರೀಡಾ ಮಹಾಸಂಘಗಳಿಗೆ NSF ನಿರ್ದೇಶನ ನೀಡಿದೆ. ಒಲಿಂಪಿಕ್ಸ್, ಪ್ಯಾರಾಲಿಂಪಿಕ್ಸ್, ಏಷ್ಯನ್ ಗೇಮ್ಸ್, ಪ್ಯಾರಾ ಏಷ್ಯನ್ ಗೇಮ್ಸ್ ಹಾಗೂ ಕಾಮನ್ವೆಲ್ತ್ ಕ್ರೀಡಾಕೂಟಗಳಂತಹ ಪ್ರಮುಖ ಕ್ರೀಡಾಕೂಟಗಳಿಗೆ ಸಂಬಂಧಿಸಿದ ಆಯ್ಕೆ ನೀತಿ ಹಾಗೂ ಮಾನದಂಡಗಳನ್ನು ಆಯಾ ಕ್ರೀಡಾಕೂಟ ಆರಂಭಕ್ಕೆ ಕನಿಷ್ಠ 2 ವರ್ಷಗಳ ಮುಂಚಿತವಾಗಿ ಸಂಬಂಧಿಸಿದ ರಾಷ್ಟ್ರೀಯ ಕ್ರೀಡಾ ಮಹಾಸಂಘಗಳ ಅಧಿಕೃತ ಜಾಲತಾಣದಲ್ಲಿ ಪ್ರಕಟಿಸಬೇಕು ಎಂದು ಸಚಿವಾಲಯ ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಕ್ಷಣೆ ಭದ್ರತಾ ಸಹಕಾರ ಒಪ್ಪಂದಕ್ಕೆ ಭಾರತ ಆಸ್ಟ್ರೇಲಿಯಾ ಸಹಿ. ಮೂರು ರಾಷ್ಟ್ರಗಳ ಪ್ರವಾಸದ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ. ಸಾವಿರಾರು ಬೆಂಬಲಿಗರ ನಡುವೆ ಇರಾನ್ ಮಾಜಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿ ಅಂತ್ಯಕ್ರಿಯೆ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೊರಾಕೋ ವಿರುದ್ಧ ಗೆದ್ದು ಸೆಮಿಫೈನಲ್ಸ್ ಪ್ರವೇಶಿಸಿದ ಫ್ರಾನ್ಸ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ವೆಲ್ಕಮ್ ಬ್ಯಾಕ್ ಟು ಭಾವಸ್ಪಂದನ. ಕೇಳ್ತಾ ಇದ್ರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 7:23. ಇದು ಭಾವಸ್ಪಂದನವನ್ನ ಮುಂದುವರಿಸುವಂತಹ ಸಮಯ. ಭಾವಸ್ಪಂದನದಲ್ಲಿ ಸುಮಧುರವಾದ ಭಾವಗೀತೆಗಳನ್ನ ಕೇಳ್ತಾ ಸಾಕ್ತಾ ಇದ್ವಿ. ಭಾವಸ್ಪಂದನದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಈಗ ಕೇಳಿ ಕುವೆಂಪು ಅವರ ರಚನೆಯ ಈ ಭಾವಗೀತೆ, ಶಿವಮೊಗ್ಗ ಸುಬ್ಬಣ್ಣ ಅವರ ಧ್ವನಿಯಲ್ಲಿ.

ಅರ್ಚನಾ ಉಡುಪ ಅವರ ಧ್ವನಿಯಲ್ಲಿದ್ದಂತಹ ಭಾವಗೀತೆಯನ್ನು ಕೇಳಿದ್ರಿ. ಕುವೆಂಪು ಅವರ ರಚನೆಯಾಗಿತ್ತು. ಸಮಯ 7:59 ಭಾವಸ್ಪಂದನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿ ಹೋಯಿತು. ಭಾವಸ್ಪಂದನದಲ್ಲಿ ಎಲ್ಲ ಭಾವಗೀತೆಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಭಾವಗೀತೆಗಳ ಈ ಪ್ರಯಾಣದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸಮಯ ಇನ್ನೇನು 8:00 ಆಗಲಿದೆ. 8:00 ಸರಿಯಾಗಿ ಹಿಂದಿಯಲ್ಲಿ, ಹಾಗೆ 8:15 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳಲಿದ್ದೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್. ಹಾಯ್ ಹಲೋ, ಗುಡ್ ಮಾರ್ನಿಂಗ್, ಶುಭ ಮುಂಜಾನೆ. ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 8:20:20. ಇದು ಹಲೋ ಕರ್ನಾಟಕದ ಸಮಯ. ಹಲೋ ಕರ್ನಾಟಕದಲ್ಲಿ ಸಿಕ್ಕಾಪಡೆ ಮಾತಾಡ್ತಾ ಸಖತ್ತಾಗಿರುವಂಥ ಹಾಡನ್ನು ಕೇಳ್ತಾ ಸಾಗೋಣ. ಸೊ ಏನೆಲ್ಲ ಸ್ಪೆಷಲ್ ಇದೆ ಇವತ್ತಿನ ದಿನದಲ್ಲಿ ಏನಾದ್ರ ಬಗ್ಗೆ ಕೂಡ ಮಾತಾಡೋಣ, ಹಾಗೆ ಹಾಡನ್ನು ಕೂಡ ಕೇಳ್ತಾ ಸಾಗೋಣ. ಹಲೋ ಕರ್ನಾಟಕದಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಸೊ ಏನು ನಡೀತಾ ಇದೆ ಬೆಂಗಳೂರಲ್ಲಿ, ಸೊ ಏನೆಲ್ಲ ಇವತ್ತು ಆಗುತ್ತೆ ಬೆಂಗಳೂರಲ್ಲಿ ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ಮಾಹಿತಿನ ಪಡೆಯೋಣ. ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಿದೆ, ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಹಾಗೆ ಬೆಂಗಳೂರು ಸಂಚಾರ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಅವರ ಸಹಯೋಗದಲ್ಲಿ ಸೊ ತುಂಬ ದಿನ ನಿಲ್ಲಿಸಿದಂತಹ ವೆಹಿಕಲ್ಸ್ ಏನಿತ್ತು ರಸ್ತೆ ಮೇಲೆ ತುಂಬ ದಿನ ಈಗಾಗಲೇ ನಿಲ್ಲಿಸಿರುವಂತಹ ವೆಹಿಕಲ್ಸ್ಗಳನ್ನು ಕ್ಲಿಯರೆನ್ಸ್ ಮಾಡುವಂತಹ ಒಂದು ಕೆಲಸನ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ವಾಹನಗಳನ್ನು ಗುರುತಿಸಿ ಅವುಗಳನ್ನು ತೆರವುಗೊಳಿಸಿ ವಿಲೇವಾರಿ ಮಾಡ್ತಾ ಇದ್ದಾರೆ. ಎಸ್, ನಿಮ್ಮ ಏರಿಯಾದಲ್ಲೂ ಕೂಡ ಏನಾದರೂ ತುಂಬ ದಿನದಿಂದ ಯಾವುದಾದ್ರೂ ವೆಹಿಕಲ್ ನಿಂತಿದ್ರೆ ನೀವು ಕೂಡ ಅವರಿಗೆ ಮಾಹಿತಿಯನ್ನು ನೀಡಬಹುದು. ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರೆ ಬೆಂಗಳೂರು ಸಂಚಾರ ವಿಭಾಗದಿಂದ ಏನು ಪರಿಚಯಿಸಲಾಗಿರುವಂಥ ಒಂದು ಆ್ಯಪ್ ಇದೆ. ಆ ಆ್ಯಪ್ ಹೆಸರೇನಪ್ಪ ಅಂತ ಹೇಳಿದ್ರೆ ಬಿ ಟಿ ಪಿ ಅಸ್ತ್ರಂ ಆ್ಯಪ್ನ ಪಬ್ಲಿಕ್ ಐ ಮೂಲಕ ನೀವು ಕೂಡ ಮಾಹಿತಿಯನ್ನು ನೀಡಬಹುದು. ಎಸ್, ಮಾತುಕತೆ ಮುಂದುವರಿಯುತ್ತೆ. ಹಲೋ ಕರ್ನಾಟಕದಲ್ಲಿ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಸಾಕಾಗಿರುವಂತಹ ಎರಡು ಹಾಡು ಬ್ಯಾಕ್ ಟು ಬ್ಯಾಕ್ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಗಮನವೆಲ್ಲೂ, ಮ್ಯೂಸಿಕಲಿ ಯಾರ್ಸ್.

ಹಲೋ ಕರ್ನಾಟಕ ಕಾರ್ಯಕ್ರಮ ಕೇಳ್ತಾ ಇದ್ರ. ಹಲೋ ಕರ್ನಾಟಕದಲ್ಲಿ ಎರಡು ಮೆಲೋಡಿಯಸ್ ಸಾಂಗ್ ಅನ್ನ ನಾವು ಕೇಳಿದ್ವಿ. ನಾವು ಕೇಳಿದಂತಹ ಮೊದಲ ಹಾಡಾಗಿತ್ತು ಗಣಪ ಚಿತ್ರದ ಗೀತೆ ಮುದ್ದಾಗಿ ನೀನು ನನ್ನ ಕಾಡಿದೆ ಅಂತ ಹಾಡಿದ್ದು ಸೋನು ನಿಗಮ್ ಅವರು. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಕರಣ್ ಬಿ ಕೃಪಾ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ನಟ ಸಾರ್ವಭೌಮ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಅವರ ಧ್ವನಿಯಲ್ಲಿ ಕವಿರಾಜ್ ಅವರ ಸಾಹಿತ್ಯಕ್ಕೆ ಇಮನ್ ಡಿ ಅವರ ಸಂಗೀತ ನಿರ್ದೇಶನವಿತ್ತು. ಎಸ್ ಹಲೋ ಕರ್ನಾಟಕದಲ್ಲಿ ನಾವು ಮಾತಾಡ್ತಾ ಇದ್ವಿ. ಏನೆಲ್ಲ ನಡೀತಾ ಇದೆ ಇವತ್ತು ಬೆಂಗಳೂರಲ್ಲಿ ಅಂತ, ಮತ್ತೇನು ವಿಶೇಷ ನಡೀತಾ ಇದೆ ಅಂತ ಹೇಳಿದ್ರೆ ಮಹಾರಾಜ ಟ್ರೋಫಿ ನಡೀತಾ ಇರಬಹುದು. ನಡೀತಾ ಇದೆ, ನಿಮಗೆಲ್ಲ ಗೊತ್ತಿರಬಹುದು. ಮಹಾರಾಜ ಟ್ರೋಫಿಯ ಲೀಗ್ ಮ್ಯಾಚಸ್ ಎಲ್ಲ ಈಗ ಆಲ್ರೆಡಿ ಮುಗಿದು ಹೋಗ್ಬಿಟ್ಟಿದೆ. ಪ್ಲೇ ಆಫ್ ನಡೀತಾ ಇದೆ ಇವತ್ತು. ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ಬೆಂಗಳೂರಿನಲ್ಲಿ ಎರಡು ಮ್ಯಾಚ್ಗಳು ನಡೀತಾ ಇದೆ. ಮೊದಲ ಎಲಿಮಿನೇಟರ್ ಪಂದ್ಯದಲ್ಲಿ ಕ್ವಾಲಿಫೈಯರ್ ಒನ್ನಲ್ಲಿ ಶಿವಮೊಗ್ಗ ಯೋಧಾಸ್ ಅನ್ನು ಎದುರಿಸ್ತಾ ಇದ್ದಾರೆ ಮೈಸೂರು ವಾರಿಯರ್ಸ್ ತಂಡನ. ಹಾಗೆ ಸೆಕೆಂಡ್ ಕ್ವಾಲಿಫೈಯರ್ ಮ್ಯಾಚಲ್ಲಿ ಬೆಂಗಳೂರು ಬ್ಲಾಸ್ಟರ್ಸ್ ತಂಡ ಎದುರಿಸ್ತಾ ಇದ್ದಾರೆ ಮಂಗಳೂರು ಡ್ರ್ಯಾಗನ್ಸ್ ತಂಡವನ್ನು. ಎಸ್ ಮಾತುಕತೆ ಮುಂದುವರಿಯತ್ತೆ. ಹಲೋ ಕರ್ನಾಟಕದಲ್ಲಿ ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು. ಕೇಳಿ, ಎಂಜಾಯ್ ಮಾಡಿ, ಸ್ಟೇ ಟ್ಯೂನ್ಡ್. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಡ್ಸ್.

ಹಲೋ ಕರ್ನಾಟಕ ಕೇಳ್ತಾ ಇದ್ರ, ಹಲೋ ಕರ್ನಾಟಕದಲ್ಲಿ ಮಾತುಕತೆ ಜೊತೆ ಸಖತ್ತಾಗಿರುವಂತಹ ಹಾಡುಗಳನ್ನ ಕೂಡ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಹಾಡಾಗಿದ್ದು ಬಹದ್ದೂರ್ ಚಿತ್ರದ ಗೀತೆ, ಸಂತೋಷ್ ವೆಂಕಿ ಹಾಗೂ ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಚೇತನ್ ಕುಮಾರ್ ಅವರ ಸಾಹಿತ್ಯ, ಕವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ನಂತರ ನೀವು ಕೇಳಿದ್ರಿ ಚಕ್ರವ್ಯೂಹ ಚಿತ್ರದ ಗೀತೆ, ಮೇಘ ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಕವಿರಾಜ್ ಅವರ ಸಾಹಿತ್ಯ, ಕೆ ಎಸ್ ಎಸ್ ಥಾಮನ್ ಅವರ ಸಂಗೀತ ನಿರ್ದೇಶನವಿತ್ತು. ಹಾಗೆ ಇನ್ನೆಲ್ಲ ಏನೆಲ್ಲ ನಡೀತಾ ಇದೆ ಬೆಂಗಳೂರಲ್ಲಿ ಅಂತ ನೋಡ್ತಾ ಹೋಗೋದಾದರೆ, ಬೆಂಗಳೂರಲ್ಲಿ ಇನ್ನೊಂದು ಏರ್ಪೋರ್ಟ್ ಕೂಡ ಬರ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇದೆ. ನಿಮಗೂ ಕೂಡ ಗೊತ್ತಿದ್ರೆ ಎಲ್ಲಿ ಬರಬಹುದು ಅಂತ ನಮಗೆ ಮೆಸೇಜ್ ಮಾಡಿ 9480901013948009013103ಗೆ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್. ಕೇಳಿ, ಎಂಜಾಯ್ ಮಾಡಿ, ಸ್ಟೇಡಿಯಂ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

0: ಅಣಬಾನ್ ಚಿತ್ರದ ಹಾಡನ್ನ ಕೇಳಿದ್ರಿ. ಟಿಪ್ಪು ಅವರ ಧ್ವನಿಯಲ್ಲಿದ್ದಂತಹ ಗೀತೆ, ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿಹಾರಿ ಕೃಷ್ಣ ಅವರ ಸಂಗೀತ ನಿರ್ದೇಶನವಿತ್ತು. ಈ ಒಂದು ಹಾಡಿನೊಂದಿಗೆ ಈ ಹೊತ್ತಿನ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ ಮುಗಿಸ್ತಾ ಇದ್ದೀನಿ. ಹಲೋ ಕರ್ನಾಟಕದಲ್ಲಿ ಮಾಹಿತಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. 9 ಗಂಟೆಗೆ ಸರಿಯಾಗಿ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಹೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.
1: ಆಕಾಶವಾಣಿಯ 90 ವರ್ಷದ ಪಯಣ ಶ್ರೋತೃಗಳೊಂದಿಗೆ ಅದ್ಭುತ ಯಾನ.
2: ದೋಣಿ ಸಾಗಲಿ ಮುಂದೆ ಹೋಗಲಿ, ದೂರ ತೀರವ ಸೇರಲಿ.
1: ಮಾಹಿತಿಗೆ ಸುದ್ದಿಗಳ ಹೂರಣ,
3: ಮನರಂಜನೆಗೆ ಸಂಗೀತದ ಗಾನ,
4: ವಿಧ ವಿಧದ ಅವಳು ನುಡಿಸುತ್ತಿಹಳು.
1: ಕಲೆ, ಕೃಷಿ, ಕ್ರೀಡೆ, ಸಾಹಿತ್ಯ, ಆರೋಗ್ಯ, ಶಿಕ್ಷಣ ಸೇರಿದಂತೆ ಸಮಗ್ರ ಪ್ರಗತಿಗೆ ಆಕಾಶವಾಣಿ ನಿಮ್ಮೊಂದಿಗೆ.
5: ಜೊತೆಯಲ್ಲಿ ನೀವಾರೋ ಜೊತೆಗಾರ, ಕಥೆಯಲ್ಲಿ ಬಂದಂತೆ ಕಥೆಗಾರ.
3: ಪ್ರಸಾರ ಪ್ರಪಂಚದಲ್ಲಿ ಇರಲಿ
1: ನಿಮ್ಮ ಬಲ ಬೆಂಬಲ ಸದಾ ನಮ್ಮೊಂದಿಗೆ.

0: रिचार्ज पिट और शाफ्ट बनवाएं, अनुपयोगी बोरवेलों को ठीक करें, जलाशयों से गाद निकालें, अधिक से अधिक पेड़ लगाएं। इस बारिश आइए जुड़े कैच द रेन अभियान से।
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ ಎಸ್ಬಿಐ ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
3: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಅಮೃತ ಧಾರೆ ಕೋಟಿ ಜನುಮ ಜಾತಿ.
5: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
4: ಹಾಡದಿದ್ದರೆ ನನ್ನ ಹಾಡು ಕೇಳು.
6: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸು ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
5: ಏನ್ ಮಾಡ್ಲಿ?
6: ಏನ್ ಮಾಡ್ಲಿ?
7: FM ರೈನ್ಬೋಗೆ ಮೆಸೇಜ್ ಮಾಡಿ.
5: ಕೇಳಿ ಭಾವನೆ ರಿಕ್ವೆಸ್ಟ್ ಗಳ ರಿಂಗು ಸಖತ್ ಸಾಂಗು
7: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನ ಬಿಲ್ಲಿನಲ್ಲಿ.
4: ಎಲ್ಲಿರಲಿ ಹೇಗಿರಲಿ ನನ್ನನಗೂ ನಿನಗಿರಲಿ.
8: ಆಕಾಶವಾಣಿ FM ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ಸ್ಟುಡಿಯೋ ಕ್ಲಕ್ಕಲ್ಲಿ ಸಮಯ ಆಗಿದೆ 9:03. ಇದು ಸಖತ್ ಸಾಂಗು ಸಮಯ. ಸಖತ್ ಸಾಂಗುನಲ್ಲಿ ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಗುವಂತಹ ಸಮಯ. ಕಾಲೇಜ್ಗೆ ಹೋಗ್ತಾ ಇದ್ರ, ಆಫೀಸ್ಗೆ ಹೋಗ್ತಾ ಇದ್ರ, ಸ್ವಲ್ಪ ಸಿಕ್ಕಾಪಡೆ ಟೆನ್ಷನ್ ಇದೆ, ಟ್ರಾಫಿಕ್ ಅಲ್ಲಿ ಇದೀವಿ, ಟೆನ್ಷನ್ ಅಲ್ಲ, ಸ್ವಲ್ಪ ಸೈಡಲ್ಲಿಟ್ಟು ನಿಮ್ಮದೇ ಹಾಡುಗಳನ್ನ ಕೇಳ್ತಾ ಆರಾಮ್ ಮಾಡ್ತಾ ಜರ್ನಿ ಮಾಡುವಂತಹ ಸಮಯ ಇದು ಸಖತ್ ಸಾಂಗು. ಸಖತ್ ಸಾಂಗ್ ಅಲ್ಲಿ ನಿಮ್ಮ ದೇಶದ ಹಾಡನ್ನ ಕೇಳಬಹುದು, ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ರ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 ಬೇಗ ಬೇಗ ನಿಮ್ಗೆ ಯಾವ ಹಾಡು ಬೇಕು ಅನ್ನೋದನ್ನ ನಮಗೆ ಬರ್ದು ಕೇಳಿಸಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರುತ್ತೆ ನಿಮ್ಮ ದೇಶದ ಹಾಡುಗಳು. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಬ್ಯಾಕ್ ಟು ಬ್ಯಾಕ್ ಹಾಡುಗಳು, ಕೇಳಿ ಎಂಜಾಯ್ ಮಾಡಿ.

ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಿಮ್ಮ ದೇಶದ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಹಾಡಾಗಿತ್ತು ಯುದ್ಧಕಾಂಡ ಚಿತ್ರದಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಆಗಿದೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ನಂತರದ ಹಾಡಾಗಿತ್ತು ಜೀವನ ಚಕ್ರ ಚಿತ್ರದಾಗಿದೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೆ ಎಸ್ ಜಾನಕಿ ಅವರ ಧ್ವನಿಯಲ್ಲಿದ್ದಂತಹ ಆಗಿದೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವು ಸಂದೇಶಗಳು ನಮ್ಮನ್ನ ಬಂದು ತಲುಪಿದೆ. ನಮಗೋಸ್ಕರ ಒಂದು ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಸಂದೇಶವನ್ನ ಕಳಿಸಿರೋದು ಪ್ರಜ್ವಲ್ ಬಿಸಲದಿನಿ ಹಾಗೂ ಸಂತೋಷ್ ಉಪಹಾರ ಕುಷ್ಟಗಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮಹಾಂತೇಶ್ ಹರಗಾಪುರೆ ಚಿಕ್ಕೋಡಿ ತಾಲೂಕು ಇಂದ ಸಂದೇಶವನ್ನ ಕಳಿಸಿದ್ರೆ, ನಂತರದ ಮೆಸೇಜ್ ಬಂದಿರೋದು ಗಂಗಾವತಿಯಿಂದ ಚಂದ್ರಶೇಖರ್ ಅವರು, ಎನ್ಆರ್ಪುರ ಬಲರಾಮ ವೆಂಕಟೇಶ ಶಿವಣ್ಣ ತರುಣ್ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಸುಧಾಶ್ರೀ ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಕಡಗುಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಕಿಶನ್ ರೋಷನ್ ಶೋಭಾರಾವಣಿ ಹನುಮಂತೇಗೌಡ ಹಾಡ್ಲಿ ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ, ಸವಿತಾ ವೇದ ವಿನೋದ್ ಕುಟುಂಬದವರು ಬೆಳಗಾವಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಮೆಸೇಜ್ ಬಂದಿರೋದು ಸಂತೋಷ್ ಧೂಪದಾಳ, ಅರ್ಪಿತಾ ಬೆಂಗಳೂರು ಶಾಂತ ಚೇರ ಬಡಿಗೇರ ಕೊಕ್ಕನೂರು ಹರಿಹರಯಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮೆಲ್ಲರ ಇಷ್ಟದ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013948098 0103ಗೆ ನಿಮ್ಮ ಮುದ್ದಾದ ಹೆಸರಿನ ಜೊತೆಗೆ ನಿಮ್ಗೆ ಯಾವ ಹಾಡನ್ನು ಕೇಳಬೇಕು ಅನ್ನಿಸ್ತಾ ಇದೆ ಬೇಗ ಬೇಗ ನಮಗೆ ಬೇಡ ಕಳಿಸಿ.

ಟ್ಯೂನ್ ಮಾಡಿ ಕೇಳ್ತಿದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು. ನಿಮ್ಮ ದೇಶದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನೀವು ಕೇಳಿದಂತಹ ಎರಡು ಹಾಡಾಗಿತ್ತು. ರಣರಂಗ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ವಾಣಿ ಜಯರಾಮ್ ಅವರ ಧ್ವನಿದಂತಹ ಗೀತೆ. ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆ ರಾಜ್ಕುಮಾರ್, ಹಾಗೆ ಎಸ್ ಜಾನಕಿ ಅವರ ಧ್ವನಿಲಿದ್ದಂತಹ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಂದೇಶಗಳ ಕಡೆ ಬರೋದಾದ್ರೆ ಪುಣ್ಯಶ್ರೀ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ನೀಲಕಂಠಪ್ಪ ಸಿಂಧನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸೀತಾರಾಮ್ ಕಿರ್ಕೋಡ್ನಿಂದ, ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿ ನಗರದಿಂದ ಸಂದೇಶವನ್ನು ಕಳಿಸಿದರೆ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಮತ್ತು ನಾಗರಾಜ್ BTM ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾಣಿಶ್ರೀ ಇಳಕಲ್ನಿಂದ ಮೆಸೇಜನ್ನು ಮಾಡಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಅನಂತ್ ಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆಯಿಂದ ಮೆಸೇಜ್ನ ಮಾಡಿದ್ರೆ, ನಂತರದ ಮೆಸೇಜ್ ಬಂದಿರೋದು ಭವ್ಯ ತೇಜಸ್ ಕುಮಾರಸ್ವಾಮಿ ಲೇಔಟ್ ಬೆಂಗಳೂರಿನಿಂದ, ಸತೀಶ್ NH ನಗರಕೆರೆಯಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಗಳನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಸಖ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಇಷ್ಟದ ಗೀತೆಗಳು ಕೂಡ ಪ್ರಸಾರ ಆಗುತ್ತೆ. ಈ ಹೊತ್ತಲ್ಲಿ ನಿಮ್ಮನ್ನ ಕಾಡ್ತಾ ಇರುವಂತಹ ಹಾಡು ಯಾವುದು ಬೇಗ ಬೇಗ ನಮಗೆ ಬರೆದು ಕಳಿಸಿ 9480909010134 8091039 ಗೆ.

ಸಖತ್ ಸಾಂಗು ಕಾರ್ಯಕ್ರಮ ಕೇಳ್ತಾ ಇದ್ರ. ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮದೇ ಇಷ್ಟದ ಹಾಡುಗಳನ್ನ ಕೇಳ್ತಾ ಸಾಕ್ತಾ ಇದೀವಿ. ನೀವು ಕೇಳಿದಂತಹ ಹಾಡಾಗಿತ್ತು ಸ್ನೇಹಲೋಕ ಚಿತ್ರದ ಗೀತೆ ಮೊದಲ ಗೀತೆ. ರಾಜೇಶ್ ಕೃಷ್ಣನ್ ಹಾಗೆ ಚಿತ್ರ ಅವರ ಧ್ವನಿಯಲ್ಲಿದ್ದಂತಹ ಹಾಡು, ಹಂಸಲೇಖ ಅವರ ಸಾಹಿತ್ಯಕ್ಕೆ ಹಂಸಲೇಖ ಅವರದೇ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಮೇಲನ ಚಿತ್ರದ ಗೀತೆ, ಕುನಾಲ್ ಗಾಂಜಾವಾಲ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಜಯಂತ್ ಕಾಯ್ಕಿಣಿ ಅವರ ಸಾಹಿತ್ಯಕ್ಕೆ ಮನುಮೂರ್ತಿ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಿಕ್ಕಾಪಡೆ ಸಂದೇಶಗಳು ಈಗಾಗಲೇ ನಮ್ಮ ಇನ್ಬಾಕ್ಸ್ಗೆ ಬಂದು ತಲುಪಿದೆ. ಇಲಿಂಗರಾಜು, ಕವಿತಾ, ಭುವನ್, ಶಾಲಿನಿ, ಶಾರದಮ್ಮ ಕಮಲಾಪುರದಿಂದ ಮೆಸೇಜ್ ಅನ್ನು ಮಾಡಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಭರ್ಜರಿ ಬೇಟೆ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇರೋದು ಕಾಳಿಂಗ ಶೆಟ್ಟಿ, ಗಣೇಶ್ ನಗರ, ಮೈಸೂರಿನಿಂದ. ಅನಂತರದ ಸಂದೇಶ ಬಂದಿರೋದು ಕೇರಳದ ತ್ರಿಸೂರ್ ಜಿಲ್ಲೆಯಿಂದ ಸಾಯಿಪ್ರಿಯಾ ಸುನೀತಾ ಚಿನ್ನುಮೆನ್ನು ಸಂದೇಶವನ್ನು ಕಳಿಸಿ ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ಸುಕನ್ಯಾ ಹಂಸ, ರಾಜಶ್ರೀ, ನಿತಿನ್ ಗೌಡ, ಅಶ್ವಥ್ ನಾರಾಯಣ ಮಾಗಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಳೆಯಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮೆಲ್ಲರ ಇಷ್ಟ ಗೀತೆಗಳು ಪ್ರಸಾರ ಆಗತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಎಸ್, ನೀವು ಕೂಡ ರಿಕ್ವೆಸ್ಟ್ ಮಾಡಬಹುದು ಸಖತ್ ಸಾಂಗು ಕಾರ್ಯಕ್ರಮಕ್ಕೆ. ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 9880101013 ನಿಮ್ಗೆ ಯಾವ ಹಾಡು ಕೇಳಬೇಕು ಅನಿಸ್ತಾ ಇದೆ ಬೇಗ ಬೇಗ ನಮಗೆ ಬರ್ತ ಕೇಳಿಸಿ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ನಿಮ್ಮದ ಇಷ್ಟದ ಎರಡು ಗೀತೆಗಳು, ಕೇಳಿ ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ಡ್, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸಖತ್ ಸಾಂಗು ಕೇಳ್ತಾ ಇದ್ರ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ನಿಮ್ಮದೇ ಇಷ್ಟದ ಗೀತೆಗಳು ಪ್ರಸಾರ ಆಗ್ತಾ ಇದೆ. ನೀವು ಕೇಳಿದಂತಹ ಹಾಡು ಹೃದಯ ಗೀತೆ ಚಿತ್ರದ ಮೊದಲ ಹಾಡಾಗಿತ್ತು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿದ್ದಂತಹ ಹಾಡು. ಎಂ ಎನ್ ವ್ಯಾಸರಾವ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಅಹಂ ಪ್ರೇಮಾಸ್ಮಿ ಚಿತ್ರದಾಗಿದೆ, ಸೋನು ನಿಗಮ್ ಹಾಗೆ ಸುನಿಧಿ ಚೌಹಾಣ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ವಿ ರವಿಚಂದ್ರನ್ ಅವರ ಸಾಹಿತ್ಯಕ್ಕೆ ವಿ ರವಿಚಂದ್ರನ್ ಅವರದೇ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವು ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಕೆಲವೊಂದು ಹಾಡುಗಳು ಪ್ರಸಾರ ಮಾಡಲಿಕ್ಕಾಗಿಲ್ಲ, ಸಮಯದ ಅಭಾವ ಇರೋದ್ರಿಂದ. ದಯವಿಟ್ಟು ಬೇಜಾರಾಗಬೇಡಿ, ನಾಳೆ ಮತ್ತೆ 9 ಗಂಟೆಗೆ ಮತ್ತೆ ಸಖತ್ ಸಾಂಗು ಕಾರ್ಯಕ್ರಮ ಬರುತ್ತೆ, ಆಗ ನೀವು ಮತ್ತೆ ರಿಕ್ವೆಸ್ಟ್ ಮಾಡಬಹುದು. ಸಮಯ ಆಗೋಯಿತು, 9:54:45. ಸೊ ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಕೊನೆಯದಾಗಿ ಅಂತ ನೋಡ್ತಾ ಹೋಗೋದಾದರೆ, ಯೋಗಿತಾ ರಾಯ್ ಹಾಗೂ ಲತಾ ಅವರು ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಾಗೆ ನಂತರದ ಸಂದೇಶ ಯಾರ್ದಿದೆ ಅಂತ ನೋಡೋದಾದರೆ ರಾಣಿ ಮಹಾರಾಣಿ ಅವರ ಸಂದೇಶ ಬಂದಿದೆ. ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಗುಂಡಾ ಅವರು ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸಿ ನಮ್ಮ ಇಷ್ಟದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನಂತರದ ಸಂದೇಶ ಆಶಾ ಅವರು ಸಂದೇಶವನ್ನು ಕಳಿಸಿ ತುಮಕೂರು ಜಿಲ್ಲೆಯಿಂದ ನಮ್ಮ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಖಂಡಿತವಾಗಿ ನಿಮ್ಮೆಲ್ಲರ ಗೀತೆಗಳು ಪ್ರಸಾರ ಆಗುತ್ತೆ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ. ಸಖತ್ ಸಾಂಗು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಹಾಡುಗಳು ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ ಇದು ನಿಮ್ಮದೇ ನೆಚ್ಚಿನ ರೇಡಿಯೋ ಎಫ್ ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯಾರ್ಸ್.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಟ್ಯೂನ್ ಮಾಡಿ ಕೇಳ್ತಾ ಇದ್ದಾರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಯಿತು 10:04:55. ಇದು ಸಿನಿಮಾ ಮಾಹಿತಿ ಕಟ್ಟೆ ಸಿನಿಚಿಟೆ ಕಾರ್ಯಕ್ರಮ. ಸಿನಿಚಿಟೆಯಲ್ಲಿ ನಿಮ್ಮ ಜೊತೆ ಆಗ್ತಾ ಇರೋದು ನಾನು ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಶುಕ್ರವಾರದ ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಯಾವ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನೀವು ಕೂಡ ಕ್ಯೂರಿಯಸ್ ಆಗಿ ವೇಟ್ ಮಾಡ್ತಾ ಇದ್ದೀರಾ? ಎಸ್, ನಾವು ಇವತ್ತು ಶುಕ್ರವಾರದ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ ಕನ್ನಡದ ಒಬ್ಬ ಪ್ರಖ್ಯಾತ ಚಿತ್ರ ಸಾಹಿತಿ ಬಗ್ಗೆ. ಸೊ ಯಾರಿರಬಹುದು ಇವತ್ತಿನ ಸಿನಿಚಿಟ್ಟೆಯ ಅತಿಥಿ ಅಂತ ನೀವೇ ಗೆಸ್ ಮಾಡಬೇಕು. ಅವರೇ ಬರೆದಿರುವಂತಹ ಒಂದು ಹಾಡನ್ನು ನಾನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಬೇಗ ಬೇಗ ಗೆಸ್ ಮಾಡಿ ನಮಗೆ ಸಂದೇಶವನ್ನು ಕಳಿಸಿ. ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9480901013 9480101013 ಬೇಗ ಬೇಗ ನಿಮ್ಮ ಸಂದೇಶಗಳು ಬಂದು ತಲುಪಲಿ.

ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾನು ಕೇಳಿದ್ದೆ ಒಂದು ಪ್ರಶ್ನೆ, ಇವತ್ತಿನ ಸಿನಿಚಿಟೆ ಅತಿಥಿ ಯಾರು ಅಂತ. ಅವರೇ ಬರೆದಿರುವಂತಹ ಒಂದು ಹಾಡನ್ನು ಕೂಡ ಪ್ಲೇ ಮಾಡಿದ್ದೆ, ಸುಮಾರು ಜನ ಸಂದೇಶವನ್ನು ಕಳಿಸಿದ್ದೀರಿ. ಮೊದಲು ನೀವು ಕೇಳಿದಂತಹ ಹಾಡಾಗಿತ್ತು ಗೀತಾ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಹಾಗೆ ಎಸ್ ಜಾನಕಿ ಅವರು ಹಾಡಿದಂತಹ ಗೀತೆ, ಇಳೆಯರಾಜ ಅವರು ಸಂಗೀತ ನೀಡಿದಂತಹ ಗೀತೆ ಇದಾಗಿತ್ತು. ತುಂಬ ಸಂದೇಶಗಳು ನಮ್ಮನ್ನು ಬಂದು ತಲುಪಿದೆ. ಹುಬ್ಬಳ್ಳಿಯಿಂದ ಗಣೇಶ್, ಮಾಧವಿ, ಪ್ರವೀಣ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎಚ್ ಎಲ್ ಬಸವರಾಜು ಪುಟ್ಟೇಗರ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ, ಮಧುಮತಿ ಕರಮಡಿ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ ಎಂದು ಕೆಲವರು ಕನ್ಫ್ಯೂಸ್ ಆಗಿಬಿಟ್ಟಿದ್ದೀರಾ. ಎಸ್ ಮಹಾದೇವಿ ಚಂದ್ರಕುಮಾರ್ ವಿಜಯಪುರ ವಡಿಗೇನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ. ಹಾಗೆ ಯೋಗಿತಾ ರಾಯ್, ಲತಾ ರಾಯ್ ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳು. ಎಸ್ ಇವತ್ತಿನ ಸಿನಿಜಿಟೆಯ ಅತಿಥಿಯಾಗಿದ್ದಾರೆ ಕನ್ನಡದ ಲೇಖನಿ ಮಾಂತ್ರಿಕ ಚಿ ಉದಯಶಂಕರ್. ಎಸ್ ಚಿ ಉದಯಶಂಕರ್ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಸಾಕ್ತಾ ಇದ್ದೀವಿ ಸಿನಿಜಿಟೆ ಕಾರ್ಯಕ್ರಮದಲ್ಲಿ. ಕನ್ನಡದ ಎಷ್ಟೋ ಎವರ್ಗ್ರೀನ್ ಹಾಡುಗಳಿಗೆ ಜೀವ ಕೊಟ್ಟಂತಹ ಲೇಖನಿ ಮಾಂತ್ರಿಕ ಚಿ ಉದಯ ಶಂಕರ್ ಅವರ ಬಗ್ಗೆ ಇರುತ್ತೆ ಇವತ್ತಿನ ಸಿನಿಚಿಡೆ ಕಾರ್ಯಕ್ರಮ. ಅವ್ರ ಬಗ್ಗೆ ನಾವು ಮಾತಾಡ್ತಾ ಸಾಗೋದಾದರೆ ಅವರ ಹುಟ್ಟು ಕುಟುಂಬ, ಸೊ ಬಾಲ್ಯದ ಬಗ್ಗೆ ನಾವು ಮಾತಾಡೋದಾದರೆ, ಚಿ ಉದಯ ಶಂಕರ್ ಅವರು ಫೆಬ್ರವರಿ 18 1934 ಇಸ್ವಿಯಲ್ಲಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ಚಿತ್ತನಹಳ್ಳಿ ಅನ್ನೋ ಒಂದು ಪುಟ್ಟ ಹಳ್ಳಿಯಲ್ಲಿ ಜನಿಸ್ತಾರೆ. ಅವರ ತಂದೆ ಕೂಡ ಒಬ್ಬ ರಂಗಭೂಮಿ ಕಲಾವಿದರು, ಹಾಗೆ ನಾಟಕಕಾರರಾಗಿರ್ತಾರೆ. ಚಿ ಸದಾಶಿವಯ್ಯನವರು ಅವರ ತಂದೆಯಾಗಿರ್ತಾರೆ. ಹಾಗೆ ಮನೆಯಲ್ಲಿ ಸಾಹಿತ್ಯದ ಹಾಗೆ ನಟನೆಯ ಒಂದು ವಾತಾವರಣದಲ್ಲಿ ಬೆಳೆದಿದ್ದರಿಂದ ಚಿಕ್ಕಂದಿನಿಂದಲೇ ಚಿ ಉದಯಶಂಕರ್ ಅವರಿಗೆ ಈ ಒಂದು ಇನ್ಫ್ಲೂಯೆನ್ಸ್ ಬಿದ್ದಿರುತ್ತೆ. ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಚಿ ಉದಯಶಂಕರ್ ಅವರ ಬಗೆಗಿನ ಮಾತುಕತೆ ಮುಂದುವರಿಯುತ್ತೆ. ನಿಮಗೆ ಅವರು ಬರೆದಿರುವಂತಹ ಯಾವ ಹಾಡು ಸಿಕ್ಕಬಡ ಇಷ್ಟ ಆಗುತ್ತೆ ಅನ್ನೋದನ್ನು ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901013 ಸದ್ಯಕ್ಕೆ ಅವರೇ ಬರೆದಿರುವಂತಹ ಎರಡು ಬ್ಯಾಕ್ ಟು ಬ್ಯಾಕ್ ಹಿಟ್ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಮ್ಯೂಸಿಕಲಿ ಯಾರ್ಸ್.

ಸಿನಿಚಿಟ್ಟೆ ಕಾರ್ಯಕ್ರಮ ಕೇಳ್ತಾ ಇದ್ರ ಸಿನಿಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಇದ್ವಿ ಜೀ ಉದಯಶಂಕರ್ ಅವರ ಬಗ್ಗೆ. ಅವರೇ ಬರೆದಿರುವಂತಹ ಎರಡು ಹಾಡುಗಳನ್ನ ಕೇಳಿದ್ರಿ, ಎರಡು ಕನಸು ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಲಿದ್ದಂತಹ ಗೀತೆ ಇದಾಗಿತ್ತು, ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನದಲ್ಲಿ ಇದ್ದಂತಹ ಗೀತೆನ ಕೇಳಿದ್ರಿ. ನಂತರ ನೀವು ಕೇಳಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಲಿದ್ದಂತಹ ಗೀತೆ ಹಾಲು ಜೇನು ಚಿತ್ರದ ಟೈಟಲ್ ಟ್ರ್ಯಾಕ್ ಆಗಿತ್ತು. ಜಿ ಉದಯಶಂಕರ್ ಅವರು ಬರೆದಿದ್ದಂತಹ ಹಾಡು, ಜಿ ಕೆ ವೆಂಕಟೇಶ್ ಅವರು ಸಂಗೀತ ನಿರ್ದೇಶನವನ್ನು ಮಾಡಿದ್ರು. ಇನ್ನು ಹಲವು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪಿದೆ. ಸಿಂಧನೂರು ಸುರೇಶ್ ಬಳುಟಗಿ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ನಂತರ ರಾಜೇಂದ್ರ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಚಿತ್ರಗೀತೆ ಮಾತ್ರ ಅಲ್ಲದೆ ಅತ್ಯುತ್ತಮ ಸಂಭಾಷಣೆಕೋರರು ಕೂಡ, ಚಿತ್ರಕಥೆಯನ್ನು ಕೂಡ ಬರಿತಾ ಇದ್ರು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ಹಾಗೆ ನಂತರದ ಸಂದೇಶ ಬಂದಿರೋದು ಕಲಬುರಗಿ ಜಿಲ್ಲೆಯ ಮಾದನ ಹೆಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಭಾಗ್ಯಜ್ಯೋತಿ ಹಾಗೂ ಭದ್ರೆ ಬಂಧುಗಳು ಸಂದೇಶವನ್ನು ಕಳಿಸಿ ಅವರು ಬರೆದಿರುವಂತಹ ಹಾಡು, ಜಿ ಉದಯಶಂಕರ್ ಅವರು ಬರೆದಿರುವಂತಹ ಹಾಡು ಸಿಕ್ಕಾಪಡೆ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಬಿ ಕೆ ಶಿವಕುಮಾರ್ ಸಿಂಗಟಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನುಷಾ ಅವರ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಶ್ವೇತಾ ಎಸ್ ರಾವ್ ಸುಳ್ಯ ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರ ಸಂದೇಶ ಕಳಿಸಿರೋದು ಹುಬ್ಬಳ್ಳಿ ಗಣೇಶ್ಪೇಟೆಯಿಂದ ಮಾಧವಿ ಪ್ರವೀಣ್ ರಾಹುಲ್ ಅವರ ಸಂದೇಶ ಕೂಡ ನಮಗೆ ಬಂದು ತಲುಪಿದೆ. ನಾಗರತ್ನ ರಾಜಾಜಿನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶ ಕಳಿಸ್ತಿರೋದು ತೇಜಸ್ವಿನಿ ಯಶವಂತ ಚನ್ನನಕುಂಟೆ ಶಿರಾಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಎಸ್, ನಾವು ನಮ್ಮ ಮಾಹಿತಿ ಕಡೆ ಬರೋದಾದರೆ ಜಿ ಉದಯಶಂಕರ್ ಅವ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸೊ ಅವರ ಶಿಕ್ಷಣದ ಬಗ್ಗೆ ನೋಡೋದಾದರೆ ಪ್ರಾಥಮಿಕ ಶಿಕ್ಷಣವನ್ನು ಅವರು ಹಳ್ಳಿಯಲ್ಲಿ ಮುಗಿಸ್ತಾರೆ. ನಂತರ ಉನ್ನತ ಶಿಕ್ಷಣಕ್ಕಾಗಿ ಬೆಂಗಳೂರಿನ ಕಾಲೇಜೊಂದರಲ್ಲಿ ಸೇರಿಕೊಳ್ತಾರೆ. ಕಾಲೇಜಿನ ದಿನಗಳಲ್ಲಿ ಇವರಿಗೆ ಓದೋದ್ರ ಜೊತೆಗೆ ನಾಟಕಗಳಲ್ಲಿ ಕೂಡ ಸಖತ್ತಾಗಿ ಆಕ್ಟಿವ್ ಆಗಿರ್ತಾರೆ. ಆದರೆ ನಂತರ ಅವರ ತಂದೆಯ ಮಾರ್ಗದರ್ಶನದ ಪ್ರಕಾರನೇ ಅವರು ನಡೀತಾರೆ. ಹಾಗೆ ಚಲನಚಿತ್ರರಂಗಕ್ಕೆ ಕೂಡ ಪಾದಾರ್ಪಣೆಯನ್ನ ಮಾಡ್ತಾರೆ. ಜಿ ಉದಯಶಂಕರ್ ಅವರ ಸಿನಿಮಾ ಪ್ರಯಾಣ 1963 ಪ್ರಾರಂಭ ಆಗುತ್ತೆ. ಸೊ ಯಾವೆಲ್ಲ ರೀತಿ ಇದನ್ನು ಮುಂದುವರಿಯುತ್ತೆ ಅನ್ನೋದ್ರ ಬಗ್ಗೆ ನಾವು ಮಾತಾಡೋಣ. ಅದಕ್ಕಿಂತ ಮುಂಚೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಹಾಡುಗಳು. ಜಿ ಉದಯಶಂಕರ್ ಅವರೇ ಬರೆದಿರುವಂತಹ ಹಾಡುಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಸಿನಿಚಿಟೆ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಸಮಯ ಆಯಿತು 10:33:43 ಸಿನಿಚಿಟೆ ಕಾರ್ಯಕ್ರಮದಲ್ಲಿ ನಾವಿವತ್ತು ಮಾತಾಡ್ತಾ ಸಾಕ್ತಾ ಇದ್ವಿ ಜಿ ಉದಯ್ ಶಂಕರ್ ಅವರ ಬಗ್ಗೆ, ಅವರು ಬರೆದಿರುವಂತಹ ಹಾಡುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಈಗಾಗಲೇ ಎರಡು ಹಾಡುಗಳನ್ನ ಕೂಡ ಕೇಳಿದ್ರಿ, ಎಂಥ ಸಖತ್ತಾಗಿರುವಂಥ ಹಾಡುಗಳು. ಮೊದಲ ಹಾಡಾಗಿತ್ತು ನಾನಿನ್ನ ಮರೆಯಲಾರೆ ಚಿತ್ರದ ಟೈಟಲ್ ಟ್ರ್ಯಾಕ್, ರಾಜ್ಕುಮಾರ್ ಹಾಗೆ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿದ್ದಂಥ ಹಾಡುಗಳು ಹಾಡಾದಾಗಿತ್ತು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಚಲಿಸುವ ಮೋಡಗಳು ಚಿತ್ರದಿಂದ ನೀನೆಲ್ಲೋ ನಾನಲ್ಲೇ ಅಂತ ಹಾಡಿದ್ದು ರಾಜ್ಕುಮಾರ್ ಹಾಗೆ ಎಸ್ ಜಾನಕಿ ಅವರು. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಸಿಕ್ಕಾಪಡೆ ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪ್ತಾ ಇದೆ. ಹರೀಶ್ ಮಲ್ಲೇಶ್ವರ ಇಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಜ್ಕುಮಾರ್ ಅವರ ಹಲವಾರು ಚಿತ್ರಗಳಿಗೆ ಇವರೇ ಸಂಭಾಷಣೆ ಬರಿತಾ ಇದ್ದು ಹಾಡುಗಳನ್ನ ಬರಿತಾ ಇದ್ರು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಖಂಡಿತವಾಗಿ ಹೌದು. ಇನ್ನು ಲತಾ ಹಾಗೆ ಯೋಗಿತಾ ರಾಯ್ ಮಲ್ಲೇಶ್ವರಂ ಇಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ನಂತರದ ಸಂದೇಶ ಬಂದಿರೋದು ನಾಗರತ್ನ ರಾಜಾಜಿ ನಗರದಿಂದ. ಬಿ ಎಸ್ ಶಿರ್ವಾಲ್ ರಾಯಚೂರಿನಿಂದ ಸಂದೇಶವನ್ನು ಕಳಿಸಿ ಜಿ ಉದಯಶಂಕರ್ ಅವರ ಹಾಡುಗಳನ್ನು ಕೇಳೋದೇ ಒಂದು ಭಾಗ್ಯ ಅಂತ ಹೇಳ್ತಾ ಇದ್ದಾರೆ. ಹೌದು, ಖಂಡಿತವಾಗಿ ಅಂತಹ ಅದ್ಭುತವಾದಂತಹ ಸಾಹಿತ್ಯವನ್ನು ಬರಿತಾ ಇದ್ರು ಜಿ ಉದಯಶಂಕರ್. ಇನ್ನು ಡಾಕ್ಟರ್ ರಾಜ್ಕುಮಾರ್ ಮತ್ತು ಜಿ ಉದಯಶಂಕರ್ ಅವ್ರ ಬಗ್ಗೆ ಮಾತಾಡೋದಾದರೆ, ಒಂದು ರೀತಿ ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದೇ ನಾಣ್ಯದ ಎರಡು ಮುಖ ಅಂತ ಹೇಳಿದರೆ ಪ್ರಾಯಶಃ ತಪ್ಪಾಗೋದಿಲ್ಲ. ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರ 80ಕ್ಕಿಂತ ಹೆಚ್ಚು ಹಾಡುಗಳನ್ನು ಬರೆದಿದ್ದು ಜಿ ಉದಯಶಂಕರ್ ಅವರು. ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ, ತೆರೆ ಮೇಲಿನ ಅವರ ಪಾತ್ರಕ್ಕೆ ತಕ್ಕನಾಗಿ ಹಾಡುಗಳನ್ನು ಬರಿತಾ ಇದ್ದಂತಹ ವ್ಯಕ್ತಿ, ಒಂದು ಟ್ಯಾಲೆಂಟ್ ಅಂತ ಹೇಳಿದ್ರೆ ಅದು ಜಿ ಉದಯಶಂಕರ್ ಅವರು. ಇನ್ನು ಬರೀ ಹಾಡುಗಳಷ್ಟೇ ಅಲ್ಲ, ಚಿತ್ರಕಥೆ, ಸಂಭಾಷಣೆ ಎಲ್ಲವನ್ನ ಬರೆಯುವಂತಹ ಬಹುಮುಖ ಪ್ರತಿಭೆ ಆಗಿದ್ರು ಜಿ ಉದಯಶಂಕರ್ ಅವರು. ಮಂಕುದಿಣ್ಣೆ 1968 ಮಂಕುದಿಣ್ಣೆ ಅನ್ನೋ ಒಂದು ಚಿತ್ರವನ್ನ ನಿರ್ದೇಶನ ಕೂಡ ಮಾಡಿದ್ರು. ಮಾತುಕತೆ ಮುಂದುವರಿಯುತ್ತೆ ಸಿನಿಚಿಟೆ ಕಾರ್ಯಕ್ರಮದಲ್ಲಿ. ನೀವು ಕೂಡ ಸಂದೇಶವನ್ನು ಕಳಿಸಿ, ನಿಮಗೆ ಯಾವ ಹಾಡು ಸಿಕ್ಕಾಪಡೆ ಇಷ್ಟ ಆಗುತ್ತೆ, ಜಿ ಉದಯಶಂಕರ್ ಅವರು ಬರೆದಿರುವಂತಹ ಯಾವ ಹಾಡು ನಿಮ್ಮನ್ನು ಯಾವಾಗಲೂ ಕಾಡುತ್ತೆ ಅನ್ನೋದನ್ನು ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ 9480901014809 9890103 ಸದ್ಯಕ್ಕೆ ನಿಮಗಾಗಿ ಮುಡಿ ಬರ್ತಾ ಇದೆ ಮೆಲೋಡಿಯಸ್ ಸೆಟ್. ಜಿ ಉದಯಶಂಕರ್ ಅವರು ಬರೆದಿರುವಂತಹ ಮೆಲೋಡಿಯಸ್ ಸೆಟ್ ನಿಮಗಾಗಿ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಕೇಳ್ತಾನೆ ಇರಿ. ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಾಮನವೆಲ್ಲೂ, ಮ್ಯೂಸಿಕಲಿ ಯೋರ್ಸ್.

ಸಿನಚಿಟೆ ಕಾರ್ಯಕ್ರಮದಲ್ಲಿ ಎರಡು ಅರ್ಥ ಗರ್ಭಿತವಾದಂತಹ ಹಾಡನ್ನ ಕೇಳಿದ್ರಿ. ನೀವು ಕೇಳಿದಂತಹ ಮೊದಲ ಹಾಡಾಗಿತ್ತು ಪ್ರೇಮದ ಕಾಣಿಕೆ ಚಿತ್ರದ ಗೀತೆ, ರಾಜ್ಕುಮಾರ್ ಅವರ ಧ್ವನಿಯಲ್ಲಿದ್ದಂತಹ ಗೀತೆ. ಎಚ್ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದ್ರಿ ಕಸ್ತೂರಿ ನಿವಾಸ ಚಿತ್ರದ ಗೀತೆ, ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ. ಎಚ್ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿತ್ತು. ಇನ್ನು ಹಲವಾರು ಸಂದೇಶಗಳು ಕೂಡ ನಮ್ಮನ್ನು ಬಂದು ತಲುಪುತ್ತಾ ಇದೆ. ರಾಮರತ್ನ ರಾಜರಾಜೇಶ್ವರಿ ನಗರದಿಂದ ಹೇಳ್ತಾ ಇದ್ದಾರೆ, ಶಿವದಯಶಂಕರ್ ಅವರು ಕಷ್ಟದ ಪದಗಳನ್ನು ಬಳಸಿ ಸಾಹಿತ್ಯವನ್ನು ಬರಿತಾ ಇರಲಿಲ್ಲ. ಅವರು ತುಂಬ ಸುಲಭವಾದಂತಹ ಪದಗಳನ್ನು ಬಳಸಿ ಸಾಹಿತ್ಯವನ್ನು ಬರಿತಾ ಇದ್ರು. ಯಾಕೆ ಅಂತ ಹೇಳಿದ್ರೆ ಎಲ್ಲರಿಗೂ ಕೂಡ ಆ ಹಾಡು ಅರ್ಥ ಆಗಬೇಕು. ಅಂದರೆ ಬರೀ ಕವಿಗಳಿಗೆ ಮಾತ್ರ ಅಲ್ಲ, ರೈತ ಕೂಡ ಅದನ್ನು ಗುನುಗ್ಬೇಕು, ಕೂಲಿ ಕಾರ್ಮಿಕನೂ ಗುನುಗ್ಬೇಕು, ಶಾಲೆಗೆ ಹೋಗುವ ಮಗು ಕೂಡ ಅದನ್ನು ಅರ್ಥ ಮಾಡಿಕೊಳ್ಬೇಕು ಅನ್ನೋ ಉದ್ದೇಶದಿಂದ ತುಂಬ ಸುಲಭವಾಗಿ ಬರಿತಾ ಇದ್ರು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮ ಮಾಹಿತಿಗಾಗಿ. ಹಾಗೆ ನಂತರದ ಸಂದೇಶವನ್ನು ಕಳಿಸಿರೋದು ನಾಗರತ್ನ ರಾಜಾಜಿನಗರದಿಂದ. ಸುಧಾರಾಣಿಯವರ ತಂದೆ ಆಗಿ ಮಾಡಿದಂತಹ ಪಾತ್ರ ಆನಂದ್ ಚಿತ್ರದಲ್ಲಿ ಅವರು ಸುಧಾರಾಣಿ ತಂದೆಯಾಗಿ ಪಾತ್ರ ಮಾಡಿದ್ದಾರೆ, ಅದು ತುಂಬ ಇಷ್ಟ ಆಗುತ್ತೆ ಅಂತ. ಹೌದು, ಚಿರು ಉದಯಶಂಕರ್ ಅವರು ಕೇವಲ ಸಾಹಿತಿ, ಚಿತ್ರ ಸಾಹಿತಿ ಹಾಗೆ ನಿರ್ದೇಶಕ ಮಾತ್ರ ಅಲ್ಲದೆ ನಟರಾಗಿ ಕೂಡ ಗುರುತಿಸಿಕೊಂಡಿದ್ದಾರೆ. ಇನ್ನು ಚಿದಾನಂದ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ ಸಂದೇಶವನ್ನು ಕಳಿಸಿ ಮಾಹಿತಿ ಇಷ್ಟ ಆಗ್ತಾ ಇದೆ, ಹಾಡುಗಳು ಕೂಡ ಇಷ್ಟ ಆಗ್ತಾ ಇದೆ. ಹಾಲು ಜೇನು ಚಿತ್ರದ ಚಿಕ್ಕ ಅಭಿನಯ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ, ಆ ಮಹಾನ್ ಸಾಹಿತಿಗೆ ನಮ್ಮ ನಮನಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ತೀರ್ಥೇಶ್ ಚನ್ನಪಟ್ಟಣದಿಂದ ಸಂದೇಶವನ್ನು ಕಳಿಸಿದರೆ, ನಂತರ ರಾಜಾರಾಮ್ ವಸುಧಾ ಮಂಜೇಶ್ವರ ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿ ಹಾಡುಗಳು ತುಂಬ ಇಷ್ಟ ಆಗುತ್ತೆ, ಜಿ ಉದಯಶಂಕರ್ ಅವರು ಬರೆದಿರುವಂಥ ಹಾಡು ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಇನ್ನು ಹುಬ್ಬಳ್ಳಿ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಮಧುಮತಿ ಕರಮಡಿಯವರು ಸಂದೇಶವನ್ನು ಕಳಿಸಿ ಗಾಂಧಿನಗರ ಚಿತ್ರದ ಕಾಣದ ಊರಲ್ಲಿ ಹಾಡು ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಪ್ರತಿಯೊಂದು ಸಾಲಲ್ಲೂ ಕೂಡ ಅರ್ಥಗರ್ಭಿತವಾಗಿರುವಂತಹ ಹಾಡು ಅದು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ. ಜಿ ಉದಯಶಂಕರ್ ಅವರು ಹಾಡು ಬರೆಯೋದಕ್ಕೆ ಒಂದು ಯಾವುದೋ ಒಂದು ಸ್ಪಾಟ್ ಅಂತ ಇಟ್ಕೊತಾ ಇರಲಿಲ್ಲ. ಆ ಸಿಚುವೇಶನ್ ಅನ್ನು ನೋಡಿ ಹತ್ತರಿಂದ 15 ನಿಮಿಷದಲ್ಲಿ ಅದ್ಭುತವಾದಂತಹ ಹಾಡನ್ನ ಬರೆಯುವಂತಹ ಒಬ್ಬ ಕಲಾವಿದರಾಗಿದ್ರು, ಪ್ರತಿಭೆ ಆಗಿದ್ರು. ಎಸ್, ನೀವು ಕೂಡ ಸಂದೇಶವನ್ನ ಕಳಿಸಬಹುದು ಸಿನಿಚಿಟೆ ಕಾರ್ಯಕ್ರಮಕ್ಕೆ. 9480901013948 0901013 ಬೇಗ ಬೇಗ ಸಂದೇಶವನ್ನ ಕಳಿಸಿ. ಈಚಿ ಉದಯಶಂಕರ್ ಅವರ ಯಾವ ಹಾಡು ನಿಮಗೆ ಯಾವಾಗಲೂ ಕಿವಿಯಲ್ಲಿ ಕೇಳಿಸ್ಕೊಳ್ತಾ ಇರುತ್ತೆ ಅನ್ನೋದನ್ನ ನಮಗೆ ಕಳಿಸಿ. ಹಾಗೆ ಚಿ ಉದಯಶಂಕರ್ ಅವರು ನಟನೆಯನ್ನ ಕೂಡ ಮಾಡಿದ್ದಾರೆ. ಸೊ ಯಾವ್ಯಾವ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ ಅನ್ನುತ್ತಾ ನಿಮಗೇನಾದರೂ ಗೊತ್ತಿದ್ರೆ ನಮಗೆ ಬರೆದು ಕಳಿಸಿ ನಮ್ಮ ವಾಟ್ಸಪ್ ಸಂಖ್ಯೆಗೆ. ಸದ್ಯಕ್ಕೆ ನಿಮಗಾಗಿ ಮೂಡಿ ಬರ್ತಾ ಇದೆ ಎರಡು ಹಾಡುಗಳು, ಚಿ ಉದಯಶಂಕರ್ ಅವರೇ ಬರೆದಿರುವಂತಹ ಹಾಡುಗಳು ನಿಮಗಾಗಿ ಸಿನಿಚಿಟೆ ಕಾರ್ಯಕ್ರಮದಲ್ಲಿ ಕೇಳಿ ಎಂಜಾಯ್ ಮಾಡಿ. ಕೇಳ್ತಾನೆ ಇರಿ, ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೈನ್ಬೋ 101.3 ಕನ್ನಡ ಕಮಲವಿಲ್ಲು, ಮ್ಯೂಸಿಕಲಿ ಯೋರ್ಸ್.

ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಎಫ್ಎಂ ರೈನ್ಬೋ 101.3 ಕನ್ನಡ ಕಾಮನ ಬಿಲ್ಲು ಸಿನಿ ಚಿಟ್ಟೆ ಕಾರ್ಯಕ್ರಮದಲ್ಲಿ ನಾವು ಜೀವದೇಶಂಕರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ವಿ. ಅವರೇ ಬರೆದಿದ್ದಂತಹ ಎರಡು ಹಾಡುಗಳನ್ನು ಕೂಡ ಕೇಳಿದ್ರಿ. ದೇವತಾ ಮನುಷ್ಯ ಚಿತ್ರದ ಹಾಡು ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಉಪೇಂದ್ರ ಕುಮಾರ್ ಅವರ ಸಂಗೀತ ನಿರ್ದೇಶನವಿತ್ತು. ನಂತರ ನೀವು ಕೇಳಿದಂತಹ ಹಾಡಾಗಿತ್ತು ಬಯಲುದಾರಿ ಚಿತ್ರದ ಗೀತೆ ಎಸ್ ಜಾನಕಿ ಅವರ.

ಧ್ವನಿಯಲ್ಲಿದ್ದಂತಹ ಹಾಡು ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದರು. ಸಮಯ ಆಯಿತು, 10:56. ಸಿನಿಚಿಟೆ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗಿ ಹೋಯಿತು. ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ಕೇಳಿದ, ಕೇಳಿ ಮೆಚ್ಚಿ ಮೆಸೇಜ್ ಮಾಡಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಹಾಗೆ ನಾನು ಕೂಡ ಸ್ಟುಡಿಯೋದಿಂದ ಹೊರಗೆ ಹೋಗುವಂತಹ ಸಮಯ ಆಗಿ ಹೋಯಿತು. ಬೆಳಗ್ಗೆಯಿಂದ ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದೆ ನಾನು, ನಿಮ್ಮ ರೇಡಿಯೋ ಗೆಳೆಯ ಆರ್ ಜೆ ಅಕ್ಷಯ. ಕೇಳ್ತಾನೆ ಇರಿ ಇದು ನಿಮ್ಮದೇ ನೆಚ್ಚಿನ ರೇಡಿಯೋ FM ರೇನ್ಬೋ 101.3 ಕನ್ನಡ ಕಾಮನವಿಲ್ಲು, ಮ್ಯೂಸಿಕಲಿ ಯಾರ್ಸ್.

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ ಸರಿಯಾಗಿ 11:03 ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರ, ಶುಭೋದಯ ಅಂತ ಹೇಳ್ತಾ ಇರೋದು ನಿಮ್ ಗೆಳತಿ ಸುಜಾತ. ಆಪ್ಕಿ ಪಸಂದ್ ಹಿಂದಿ ಹಾಡುಗಳ ನೆಚ್ಚಿನ ಕಾರ್ಯಕ್ರಮ ಇದು. ನಿಮಿಷದ ಹಿಂದಿ ಹಾಡುಗಳನ್ನ ರಿಕ್ವೆಸ್ಟ್ ಮಾಡ್ತಾ ಇಲ್ಲಿ ಕೇಳಿ ಎಂಜಾಯ್ ಮಾಡಬಹುದು. ಹೌದು, 9480901013 ಈ ಸಂಖ್ಯೆಗೆ ನೀವು ಸಂದೇಶ ಕಳಿಸಿದ್ರೆ ಸಾಕು, ನಿಮಿಷದ ಹಿಂದಿ ಹಾಡು ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮಗೋಸ್ಕರ ಪ್ರಸಾರ ಆಗುತ್ತೆ. ಸಾಕಷ್ಟು ಜನ ಈಗಾಗಲೇ ಸಂದೇಶವನ್ನ ಕಳಿಸಿದ್ದೀರಾ, ಯಾಕೆಂದ್ರೆ ಪ್ರತಿನಿತ್ಯ ಆಪ್ಕಿ ಪಸಂದ್ ಕಾರ್ಯಕ್ರಮ ಇದ್ದೇ ಇರುತ್ತೆ. ಹಾಗಾಗಿ ಇಷ್ಟೊತ್ತಿನಲ್ಲಿ ನಮ್ಮ ಹಾಡನ್ನು ಕೇಳಬಹುದು ಅನ್ನುವಂತ ನಿರೀಕ್ಷೆಯಲ್ಲಿ ಸಂದೇಶವನ್ನ ಕಳಿಸಿದವರು ನೂರಾರು ಜನ. ಯಾರೆಲ್ಲ ಸಂದೇಶವನ್ನ ಕಳಿಸಿದ್ದಾರೆ ನೋಡೋಣ. ಸದ್ಯಕ್ಕೆ ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿರುವಂತಹ ಸತ್ಯಂ ಶಿವಂ ಸುಂದರಂ ಹಾಡು ನಿಮಗಾಗಿ.

11:10 ಆಗಿದೆ. ಆಪ್ಕಿ ಪಸಂದ್ ಕಾರ್ಯಕ್ರಮ ಕೇಳ್ತಾ ಇದ್ದೀರಾ, ಸಂದೇಶವನ್ನ ಕಳಿಸಿದ್ದೀರಾ, ನೀವೆಲ್ಲರೂ ಕೂಡ ನಮಗೋಸ್ಕರ ಹಾಡನ್ನ ಪ್ರಸಾರ ಮಾಡಿ ಅಂತ ಹೇಳಿ ಸಪ್ರೇಮ್ ನಮಸ್ಕಾರ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ನಂಬರ್ ಎಂಡಾಗುತ್ತೆ 8149 ಈ ಸಂಖ್ಯೆಯಿಂದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದಾರೆ ನಮ್ಮ ಸ್ನೇಹಿತರು. ಹಾಗೆ ನಂಬರ್ ಎಂಡಾಗುತ್ತೆ 3548 ಈ ಸಂಖ್ಯೆಯಿಂದ ಕೂಡ ಸಂದೇಶ ಬಂದಿದೆ. ಹಾಡಿಗೋಸ್ಕರ ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅನಿಲ್ ಭೀಷಣನವರೇ, ನಾರ್ ಪ್ರಸಾದ್ ಅಖಿಲ ಪ್ರಸಾದ್ ರಾಜಾಜಿನಗರದಿಂದ, ಸುಧಾ ಜಯಶ್ರೀ ರಾಜಾಜಿನಗರದಿಂದ, ಹಾಗೆ ಮಮತಾ ಸುಮನ್ ಕಲ್ಯಾಣ್ಪುರ್ ಅವರ ಸಂದೇಶ ಕೂಡ ಬಂದಿದೆ. ಮತ್ತಾರು ಸಂದೇಶ ಕಳಿಸಿದ್ದಾರೆ, ದಿವಾಕರ್ಷಣೆ ಮೂಡುಬಿದ್ರೆಯಿಂದ ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ ಹಾಡಿಗೋಸ್ಕರ. ಮತ್ತಾರು ಸಂದೇಶವನ್ನು ಕಳಿಸಿರುವಂಥದ್ದು ಪ್ಲೀಸ್ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಶಿವಣ್ಣ ಟೈಲರ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮೈಸೂರಿನಿಂದ ನಮಗೋಸ್ಕರ ಈ ಹಾಡು ಪ್ಲೀಸ್ ಪ್ರಸಾರ ಮಾಡಿ ಅಂತ ಹೇಳಿ, ಖಂಡಿತ ನಿಮ್ಮೆಲ್ಲರ ಗೀತೆಗಳು ಪ್ರಸಾರ ಆಗುವಂತಹ ಸಮಯ ಮತ್ತು ಜಾಗ ಇದು. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲು ಆಪ್ಕಿ ಪಸಂದ್ ಕಾರ್ಯಕ್ರಮ. ಆಶಾ ಭೋಸ್ಲೆ ಮತ್ತು ಅನ್ವರ್ ಅವರ ಧ್ವನಿಯಲ್ಲಿ ಈ ಹಾಡು ನಿಮಗಾಗಿ.

11:17 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ಇದು ಆಪ್ ಕಿ ಪಸಂದ್ ಮುಖೇಶ್ ಮತ್ತು ವೈಜಯಂತಿ ಮಾಲಾ ಅವರ ಧ್ವನಿಯಲ್ಲಿರುವಂತಹ ಬೋಲ್ ರಾಧಾ ಬೋಲ್ ಸಂಗಮ್ ಹೋಗಾಕಿನ ಈ ಹಾಡು ನಿಮಗಾಗಿ ನೀವೇ ರಿಕ್ವೆಸ್ಟ್ ಮಾಡಿರುವಂತಹ ಗೀತೆ ಇದು.

ಆಪ್ಕಿ ಪಸಂದ್ ಕೇಳ್ತಾ ಇದ್ದೀರಾ. 11:21 ಆಗಿದೆ. ಎಸ್, ನೀವೆಲ್ಲರೂ ಕೂಡ ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ವೀರೇಶ್ ವಿಡಿ ವಿಜಯನಗರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸುಧಾಮೂರ್ತಿಯವರ ಸಂದೇಶ ಬಂದಿದೆ. ಬೋಲ್ ರಾಧಾ ಬೋಲ್ ಚಿತ್ರದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ರು ತೇಜಸ್ವಿನಿ ಸಾರ್ವಾಡ್, ನಿರ್ಮಲಾ ಸಾರ್ವಾಡ್ ಅವರು. ಅದಾದ ನಂತರ ಮುಕದ್ದರ್ ಕಾ ಸಿಕಂದರ್ ಸಿನಿಮಾದ ಹಾಡು ಬೇಕಾಗಿತ್ತು ಅಂಥೇಳಿ ರಾಜೇಂದ್ರ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಸಂದೇಶವನ್ನು ಕಳಿಸಿದ್ದಾರೆ ಶ್ರವಂತ್ ರೂಪ ಪಾಂಡುರಂಗರಾವ್ ಚಿತ್ರದುರ್ಗದಿಂದ. ಸಿಂಧನೂರಿನಿಂದ ಸುರೇಶ್ ಬಳೂಟಗಿ ಅವರ ಸಂದೇಶ ಬಂದಿದೆ. ಹಾವೇರಿಯ ಮುರೋಳ ಗ್ರಾಮದ ಪ್ರದೀಪ್ ರೀತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತಾರು ಸಂದೇಶವನ್ನು ಕಳಿಸಿರುವಂಥದ್ದು ಮೂರ್ತಿ ಮಂಗಮ್ಮ ಅವರು ವಿಲ್ಸನ್ ಗಾರ್ಡನ್ನಿಂದ ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ. ಶಾಂತಿನಿ ಹಾಸನದಿಂದ ಸಂದೇಶವನ್ನು ಕಳಿಸ್ತಾ ನಮಗೋಸ್ಕರ ಈ ಹಾಡನ್ನು ಪ್ರಸಾರ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಿಮಗೋಸ್ಕರ ನಿಮ್ಮೆಲ್ಲರ ರಿಕ್ವೆಸ್ಟ್ ಸಾಂಗ್ ಪ್ರಸಾರ ಆಗೇ ಆಗುತ್ತೆ. ಇದು ಆಪ್ಕೆ ಪಸಂದ್ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು FM ರೈನ್ಬೋ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಕ್ಯಾಚ್ ದ ರೈನ್, ಬಾರಿಶ್ ಕೆ ಪಾನಿ ಕಿ ಏಕ್ ಏಕ್ ಬೂಂದ್ ಕೋ ಹಮೇ ಬಚಾನಾ ಹೈ, ತೋ ಮೇರಾ ಖಾಸ್ ಆಗ್ರಹ ಹೈ, ವರ್ಷಾ ಕಾ ಬೂಂದ್ ಬೂಂದ್ ಪಾನಿ ಹಮ್ ಮಿಲ್ಕರ್ ಕೆ ಬಚಾಯೆ.
2: ವೇರ್ ದೇರ್ಸ್ ವಾಟರ್ ದೇರ್ಸ್ ಲೈಫ್. ಕಮ್ ಲೆಟ್ ಅಸ್ ಅಡಾಪ್ಟ್ ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಟೆಕ್ನಿಕ್ಸ್ ಇನ್ ಅವರ್ ಹೋಮ್ಸ್ ಅಂಡ್ ಆಫೀಸಸ್. ಲೆಟ್ ಅಸ್ ಬಿಲ್ಡ್ ರೀಚಾರ್ಜ್ ಪಿಟ್ಸ್ ಅಂಡ್ ಶಾಫ್ಟ್ಸ್, ಫಿಕ್ಸ್ ಡಿಫಂಕ್ಟ್ ಬೋರ್ವೆಲ್ಸ್, ರಿಮೂವ್ ಸಿಲ್ಟ್ ಫ್ರಮ್ ವಾಟರ್ ಬಾಡೀಸ್, ಪ್ಲಾಂಟ್ ಆಸ್ ಮೆನಿ ಟ್ರೀಸ್ ಆಸ್ ಪಾಸಿಬಲ್. ದಿಸ್ ಮಾನ್ಸೂನ್ ಲೆಟ್ ಅಸ್ ಜಾಯಿನ್ ಕ್ಯಾಚ್ ದ ರೈನ್ ಕ್ಯಾಂಪೇನ್.
3: 11:30 ಆಗಿದೆ, ಎಫ್ ಎಂ ರೈನ್ಬೋ ಕೇಳ್ತಾ ಇದ್ದೀರಾ, ಆಪ್ಕೆ ಪಸಂದ್ ಕಾರ್ಯಕ್ರಮ ಇದು. ಸಂದೇಶ ಕಳಿಸಿದ್ದಾರೆ ಸ್ನೇಹಿತರಾಗಿರುವಂತಹ ಸಲ್ಮಾನ್ ಖಾನ್ ಶಿವಾಜಿನಗರದಿಂದ. ನಾನು 1 ತಿಂಗಳಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನನ್ನ ಹಾಡು ಪ್ರಸಾರ ಆಗ್ತಾ ಇಲ್ಲ ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಬಟ್ ನಿಮ್ಮ ಯಾವ ಹಾಡು ಪ್ರಸಾರ ಆಗ್ತಾ ಇಲ್ಲ, ನೀವು ಯಾವ ಹಾಡನ್ನ ರಿಕ್ವೆಸ್ಟ್ ಮಾಡಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ನಿಮಗೋಸ್ಕರ ಮುಂದಿನ ಹಾಡು ಖಂಡಿತ ಪ್ರಸಾರ ಆಗತ್ತೆ, ಸೊ ಎಂಜಾಯ್ ಮಾಡಿ. ಇನ್ನು ಮುಂದಿನ ರಿಕ್ವೆಸ್ಟ್ ಯಾರು ಮಾಡಿದ್ದಾರೆ, ಮಾದನ ಹಿಪ್ಪರಿಗೆಯಿಂದ ಶಿವಲಿಂಗಪ್ಪ ಭದ್ರೆ ಅವರು ಸಂದೇಶವನ್ನು ಕಳಿಸ್ತಾ ನಮಗೋಸ್ಕರ ಹಾಡು ಪ್ರಸಾರ ಮಾಡಲಿಕ್ಕೆ ಸಾಧ್ಯನಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಖಂಡಿತ, ಯಾಕಿಲ್ಲ. ಮತ್ತಾರು, ಮಂಜೇಶ್ವರ ಅವರು ಕಾಸರಗೋಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅನಂತಕುಮಾರ್ ಅರಸು ಕಡಬದಿಂದ ಸಂದೇಶ ಕಳಿಸಿದ್ದಾರೆ. ಪ್ರಜ್ಞಾ ಭಟ್ ಅವರು ಭರತನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ. ಶ್ರೀಕಾಂತ್ ಪೂಜಾರಿ ಮುಂಡರಗಿಯಿಂದ ಸಂದೇಶ ಬಂದಿದೆ. ನಿಮ್ಮೆಲ್ಲರ ರಿಕ್ವೆಸ್ಟ್ ನಿಮಗೋಸ್ಕರ ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಆಗ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಅಯ್ಯ ಅಯ್ಯ ಕರು ಮೈ ಕ್ಯಾ ಸುಖು ಸುಖು ಹೋ ಗಯಾ ದಿಲ್ ಮೇರಾ ಸುಖು ಸುಖು

11:40 ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಆಪ್ ಕಿ ಪಸಂದ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಸಾಕಷ್ಟು ಜನ ಸಂದೇಶವನ್ನ ಇನ್ನೂ ಕಳಿಸ್ತಾನೆ ಇದ್ದಾರೆ, ಹಾಡುಗಳಿಗೋಸ್ಕರ ರಿಕ್ವೆಸ್ಟ್ ಬರ್ತಾನೆ ಇದೆ. ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ಮಿಸ್ಟರ್ ಇಂಡಿಯಾ ಸಿನಿಮಾದ ಹಾಡು ಹಾಕಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಇದ್ದಾರೆ. ಕಿಶೋರ್ ಕುಮಾರ್ ಹಾಡುಗಳಂದ್ರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಇದ್ದಾರೆ ಅಮರನಾಥ್ ಎಸ್ ಜೆ ಕೋಟೆಯಿಂದ. ಹಾಗೆಯೇ ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಸೌರಾಷ್ಟ್ರಪೇಟ್ ಬೆಂಗಳೂರಿನಿಂದ ಅಮರಾವತಿ ಹರಿಕುಮಾರ್ ಸಂದೇಶ ಕಳಿಸ್ತಾ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಿದ್ದೀರಾ. ಪಂಡಿತ್ ಸಾರ್ವಾಡ ಅವರು ವಿಜಯಪುರ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಯಾರು ಯಾರು ಸಂದೇಶವನ್ನು ಕಳಿಸಿರುವಂಥದ್ದು, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ, ಅಶೋಕ್ ಅವರ ಸಂದೇಶ ಕೂಡ ಬಂದಿದೆ. ಪಾರ್ವತಿ ಮೋಹನ್ ಕುಮಾರ್ ಅವರು ಕೆಎಚ್ಬಿ ಕಾಲೋನಿ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಸುಭಾನ್ ಕೋರಿ ಹಂಪಸಾಗರದಿಂದ, ಹಾಗೆ ಹರೀಶ್ ಅವರು ಮಲ್ಲೇಶ್ವರಂಯಿಂದ ಸಂದೇಶವನ್ನು ಕಳಿಸ್ತಾ ನಮಗಂತೂ ಯಾವ ಡಿಮ್ಯಾಂಡೂ ಇಲ್ಲ, ನೀವು ಹಾಕಿರೋ ಹಾಡುಗಳನ್ನು ಕೇಳ್ತಾ ಎಂಜಾಯ್ ಮಾಡ್ತೀವಿ ಅಂತ ಇದ್ದಾರೆ. ಅಪ್ಪ ಹೀಗೆ ಹೇಳಿದರೆ ಸಾಕು, ಎಲ್ಲ ಹಾಡು ಕೂಡ ನಿಮಗೋಸ್ಕರ ಡೆಡಿಕೇಟ್ ಮಾಡ್ತಾ ಇದ್ದೀವಿ. ಕವಿತಾ ಕೃಷ್ಣಮೂರ್ತಿ ಮತ್ತು ಸುದೇಶ್ ಅವರ ಧ್ವನಿಯಲ್ಲಿರುವಂತಹ ಈ ಹಾಡು ನಿಮಗೋಸ್ಕರ. ಈ ಹಾಡು ಅಂತಂದ್ಬಿಟ್ರೆ ಹೆಂಗ್ ಗೊತ್ತಾಗುತ್ತೆ ರೀ, ಯಾವ ಹಾಡು ಅಂತ ಹೇಳಬೇಕು ಅಂತೀರಾ? ಹಂ ಚಿತ್ರದ ಗೀತೆ ನಿಮಗಾಗಿ.

11:51 ಆಪ್ಕೆ ಪಸಂದ್ ಕೇಳ್ತಾ ಇದ್ದೀರಾ. ಆಗಿನ ಕಾಲದ ಸೂಪರ್ ಸ್ಟಾರ್ ಫೇವರೇಟ್ ಗೀತೆಗಳನ್ನ ನೀವೆಲ್ಲರೂ ಈಗ ಪ್ರಸಾರ ಮಾಡ್ತಾ ನಮ್ಗೆ ಬಹಳ ಖುಷಿ ಕೊಡ್ತಾ ಇದ್ದೀರಾ ಅಂತ ಹೇಳಿ ಎಫ್ ಎಂ ರೈನ್ಬೋ ಬಗ್ಗೆ ಅಭಿಮಾನದ ಮಾತುಗಳನ್ನ ಆಡ್ತಾ ಇದ್ದಾರೆ ಉಷಾ ಅವರು ನಾಗರಭಾವಿಯಿಂದ. ನಮ್ಮ ಸಂದೇಶ ಏಕೆ ಓದಿಲ್ಲ, ಕೋಪವೇ ಅಂತ ಕೇಳ್ತಾ ಇದ್ದಾರೆ. ಕೋಪವೂ ಇಲ್ಲ, ತಾಪವೂ ಇಲ್ಲ, ಖಂಡಿತ ಹಾಗೇನು ಇಲ್ಲ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ ಅವರು ಸಂದೇಶವನ್ನ ಕಳಿಸಿದ್ದಾರೆ ಆಪ್ಕೆ ಪಸಂದ್ ಕಾರ್ಯಕ್ರಮಕ್ಕೋಸ್ಕರ. ಶ್ವೇತಾ ಎಸ್ರ ಅವರು ಸುಳ್ಯದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತಿನ್ಯಾರು ಸಂದೇಶ, ನಿತಿನ್ ಗೌಡ ಅವರು ಹಂಸ ರಾಜಶ್ರೀ ಸಂದೇಶವನ್ನ ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ. ರಾಜು ರತ್ನ, ಪೂಜಾ ವರ್ಣಿಕಾ ರಾಜಾಜಿನಗರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ, ಹಾಗೆ ಯಾರು ಶಿವಮೊಗ್ಗದಿಂದ ಪ್ರಿಯದರ್ಶಿನಿ ಬಡಾವಣೆಯಿಂದ ದೇವಾನಂದ ಅವರು ಸಂದೇಶವನ್ನ ಕಳಿಸ್ತಾ ರಿಕ್ವೆಸ್ಟ್ ಮಾಡಿದ್ದಾರೆ. ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೀವೆಲ್ಲರೂ ಕೂಡ ಪ್ರೀತಿಯಿಂದ ಸಂದೇಶವನ್ನ ಕಳಿಸಿದ್ದೀರಾ. ಹಾಗೆ ಕಾಂತಿ ಅವರು ಭಾರತಿ ನಗರ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹರಿಹರ ವಿದ್ಯಾನಗರದಿಂದ ಹೂವಾಳೆ ಚಂದ್ರಶೇಖರ್ ಅವರ ಸಂದೇಶ ಕೂಡ ಬಂದಿದೆ. ಸಮಯ ಕೂಡ ಓಡ್ತಾ ಇದೆ ಸ್ನೇಹಿತರೆ. ಸಾಕಷ್ಟು ಜನರ ಸಂದೇಶದ ನಡುವೆಯೂ ಕೂಡ ಎಲ್ಲರ ಹಾಡನ್ನ ಪ್ರಸಾರ ಮಾಡೋದಕ್ಕೆ ಪ್ರಯತ್ನ ಯಾವತ್ತೂ ನಮ್ದು ಇದ್ದೇ ಇರುತ್ತೆ. ಸೊ ಪ್ರತಿನಿತ್ಯ ಇರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನಿಮ್ಮ ಇಷ್ಟದ ಹಾಡಿಗೋಸ್ಕರ ರಿಕ್ವೆಸ್ಟ್ ಮಾಡಬಹುದು, ನಾವು ಕೂಡ ಪ್ರಸಾರ ಮಾಡ್ತಾ ಇರ್ತೀವಿ. ಕೇಳ್ತಾನೆ ರೀ ಎಫ್ ಎಂ ರೈನ್ಬೋ ಕನ್ನಡ ಕಾಮನ್ವಿಲ್ಲು ಅಂತ ಹೇಳ್ತಾ ಮುಂದೆ ನಿಮಗೋಸ್ಕರ ಮನಾಡೆ ಅವರ ಧ್ವನಿಯಲ್ಲಿ ಮೇರಾ ನಾಮ್ ಜೋಕರ್ ಚಿತ್ರದ ಗೀತೆ.

ಸಮಯ 11:57 ಆಗಿದೆ. 12 ಗಂಟೆಗೆ ಸರಿಯಾಗಿ ಧಾರವಾಡ ಕೇಂದ್ರದಿಂದ ಪ್ರದೇಶ ಸಮಾಚಾರ ಮೂಡಿ ಬರುತ್ತೆ. ಇಷ್ಟೊತ್ತು ನೀವು ಕೇಳಿದ್ದು ಆಪ್ ಕೀ ಪಸಂದ್ ಕಾರ್ಯಕ್ರಮ. ನಿಮಿಷದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಪ್ರತಿನಿತ್ಯ ಈ ಕಾರ್ಯಕ್ರಮ ಇರುತ್ತೆ. ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳಿಸೋದ್ರ ಮುಖಾಂತರ ನಿಮ್ಮ

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಭಾರತದ ಪ್ರಗತಿಯಲ್ಲಿ ಕರ್ನಾಟಕ ನೂತನ ಮೈಲುಗಲ್ಲನ್ನು ಸಾಧಿಸಿದೆ. ವಿಶ್ವ ಬ್ಯಾಂಕ್ನ ಮೇಲ್ ಮಧ್ಯಮ ವರ್ಗದ ತಲಾ ಆದಾಯದ ಮಿತಿಯನ್ನು ಮೀರಿ ಕರ್ನಾಟಕದ ತಲಾ ಆದಾಯ 5,31,000 ರೂಪಾಯಿ ದಾಟಿರುವುದು ಅಭಿವೃದ್ಧಿಯ ಪಯಣದಲ್ಲಿ ಮಹತ್ವದ ಹೆಜ್ಜೆಯಾಗಿದೆ ಎಂದು ಉಪಮುಖ್ಯಮಂತ್ರಿ ಹಾಗೂ ಕಂದಾಯ ಖಾತೆ ಸಚಿವ ಡಾ ಜಿ ಪರಮೇಶ್ವರ್ ಎಕ್ಸ್ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ತಂತ್ರಜ್ಞಾನ, ಸ್ಟಾರ್ಟ್ಅಪ್ಗಳು ಮತ್ತು ಐಟಿ ಸೇವೆಗಳು ಭಾರತದ ಭವಿಷ್ಯದ ಆರ್ಥಿಕತೆಯನ್ನು ಮುನ್ನಡೆಸುತ್ತಿವೆ. ಗ್ಯಾರಂಟಿ ಯೋಜನೆಗಳು ಕುಟುಂಬದ ಆದಾಯ ಹಾಗೂ ಕೊಳ್ಳುವ ಶಕ್ತಿಯನ್ನು ಹೆಚ್ಚಿಸಿದೆ. ಖರ್ಚನ್ನು ಕಳೆದು ರಾಜ್ಯದೊಳಗೆ ಉತ್ಪತ್ತಿಯಾಗುವ ಸೇವೆಗಳ ಒಟ್ಟು ಮೌಲ್ಯ %68 ಹೆಚ್ಚಿದೆ ಎಂದಿದ್ದಾರೆ. ಬ್ಯಾಂಕಿಂಗ್ ಪರೀಕ್ಷೆಗಳನ್ನು ಕನ್ನಡ ಸೇರಿದಂತೆ 22 ಭಾಷೆಗಳಲ್ಲಿ ನಡೆಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾ ಪುರುಷೋತ್ತಮ ಬಿಳಿಮಲೆ ತಿಳಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಪರಭಾಷಿಕ ಸಿಬ್ಬಂದಿ ಅಧಿಕಾರಿಗಳು ಹೆಚ್ಚಿರುವ ಹಿನ್ನೆಲೆ ಗ್ರಾಮೀಣ ಭಾಗದ ಜನರಿಗೆ ಸುಗಮವಾಗಿ ವ್ಯವಹರಿಸಲು ಕಷ್ಟವಾಗುತ್ತಿದೆ. ರಾಜ್ಯದ ಬ್ಯಾಂಕ್ಗಳಲ್ಲಿ %100 ಕನ್ನಡಿಗರು ಇರಬೇಕು ಎಂದರು. ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರ ಮೇಲಿನ ಲೈಂಗಿಕ ಕಿರುಕುಳ ತಡೆ ಜಾಗೃತಿ ಕಾರ್ಯಾಗಾರ ಆಕಾಶವಾಣಿ ಧಾರವಾಡ ಕೇಂದ್ರದ ಸಿಬ್ಬಂದಿಗಾಗಿ ಶಾಲ್ಮಲ ಸಭಾಂಗಣದಲ್ಲಿ ಜರುಗಿತು. ಕರ್ನಾಟಕ ವಿಶ್ವವಿದ್ಯಾಲಯದ ಸರ್ ಸಿದ್ದಪ್ಪ ಕಂಬಳಿ ಕಾನೂನು ಮಹಾವಿದ್ಯಾಲಯದ ಪ್ರಾಚಾರ್ಯೆ ಡಾ ಎಸ್ಆರ್ ಮಂಜುಳ ಹಾಗೂ ರ್ಯಾಪಿಡ್ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯದರ್ಶಿ ವಾಣಿ ಪುರೋಹಿತ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಪಾಲ್ಗೊಂಡಿದ್ದರು. ತಾಂತ್ರಿಕ ವಿಭಾಗದ ಉಪಮಹಾನಿರ್ದೇಶಕ ಅರುಣ್ ಪ್ರಭಾಕರ್, ಕಾರ್ಯಕ್ರಮ ಮುಖ್ಯಸ್ಥರಾದ ಮಂಜುಳಾ ಪುರಾಣಿಕ್ ಹಾಗೂ ವಿವಿಧ ವಿಭಾಗಗಳ ಸಿಬ್ಬಂದಿ, ಲಿಂಗ ಸಂವೇದನೆ, ಲಿಂಗ ಸೂಕ್ಷ್ಮತೆ ಹಾಗೂ ಕಾರ್ಯನಿರತ ಸ್ಥಳಗಳಲ್ಲಿ ಮಹಿಳೆಯರೊಂದಿಗೆ ಘನತೆಯ ನಡಾವಳಿ ಕುರಿತ ಸಂವಾದದಲ್ಲಿ ಪಾಲ್ಗೊಂಡರು. ಕಾರ್ಯಾಗಾರದ ಸಂಪನ್ಮೂಲ ವ್ಯಕ್ತಿ ವಾಣಿ ಪುರೋಹಿತ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.

0: ಮೇಲೆ ಲೈಂಗಿಕ ದೌರ್ಜನ್ಯ ಮುಖ್ಯವಾಗಿ ಹೇಳಬೇಕಂದ್ರೆ ಈ ವಿಷಯದಲ್ಲಿ ನಾವು ಬಹಳಷ್ಟು ಒತ್ತಡದಲ್ಲಿ ಬೀಳ್ತೀವಿ ಯಾವಾಗ ನಮಗೆ ಈ ಅನುಭವ ಆಗುತ್ತೆ. ಹಾಗಾಗಿ ನಾನೆಲ್ಲ ಸಿಬ್ಬಂದಿಗಳಿಗೆ ಕೇಳಿಕೊಳ್ಳೋದು ಇಷ್ಟೇ, ನಿಮಗೆಲ್ಲೇ ಈ ಒಂದು ಪರಿಸ್ಥಿತಿ ಬರೋದ್ಲು ತಕ್ಷಣ ನೀವು ಇದನ್ನ ಸಂಬಂಧಪಟ್ಟವರ ಗಮನಕ್ಕೆ ತರಬೇಕು. ಬಹಳ ಕಾಲ ನೀವು ಇದನ್ನ ಅನುಭವಿಸಿದಷ್ಟು ನಿಮಗೆ ತೊಂದರೆ ತಪ್ಪುವುದಿಲ್ಲ, ಅದನ್ನ ಧೈರ್ಯವಾಗಿ ನೀವು ಎದುರಿಸಬೇಕು. ಆಮೇಲೆ ಯಾರೇ ಮಹಿಳೆ ಈ ರೀತಿ ದೌರ್ಜನ್ಯಕ್ಕೊಳಗಾದಾಗ ಅವಳ ಸಹಪಾಠಿಗಳು ಅವಳ ಮನೆಯವರು ಸಹಾಯಕ್ಕೆ ನಿಲ್ಲಬೇಕು. ಪ್ರತಿಯೊಂದು ಸಂಸ್ಥೆಯಲ್ಲೂ ಐಸಿಸಿ ಕಮಿಟಿ ಮಾಡಲೇಬೇಕು. ಮತ್ತೆ ಇದು ಶಿಕ್ಷಾರ್ಹವಾಗುವಂತ ಒಂದು ಕಾನೂನಿನ ಆಕ್ಟ್ ಬಂದಿರೋದ್ರಿಂದ ಇದನ್ನು ತುಂಬಾ ಗಂಭೀರವಾಗಿ ತೆಗೆದುಕೊಂಡು ಕೆಲಸ ಮಾಡಿ ಎಂದು ನನ್ನ ಅನಿಸಿಕೆ.
1: ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ರಾಜ್ಯ ಕೇಂದ್ರ ಕಾರ್ಯಾಲಯ ಕಪ್ಸ್, ಬುಲ್ಬುಲ್ಸ್, ಸ್ಕೌಟ್ಸ್, ಗೈಡ್ಸ್, ರೋವರ್ಸ್ ಮತ್ತು ರೇಂಜರ್ಸ್ ತಂಡಗಳಿಗೆ ಪ್ರತಿಷ್ಠಿತ ಚತುರ್ಥ ಚರಣ್, ಹೀರಕ್ ಪಂಖ್ ಹಾಗೂ ರಾಜ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಇಂದು ಸಂಜೆ 4 ಗಂಟೆಗೆ ಬೆಂಗಳೂರಿನ ಲೋಕಭವನದ ಗಾಜಿನ ಮನೆಯಲ್ಲಿ ಆಯೋಜಿಸಿದೆ. ಗದಗ್ ಜಿಲ್ಲೆಯಲ್ಲಿ 22.3% ವಾಡಿಕೆಗಿಂತ ಕಡಿಮೆ ಮಳೆಯಾಗಿದ್ದು ಬಿತ್ತನೆಯಾದ ಹೆಸರು, ಮುಸುಕಿನ ಜೋಳ, ಹತ್ತಿ, ಸೂರ್ಯಕಾಂತಿ ಹಾಗೂ ನೆಲಗಡಲೆ ಬೆಳೆಗಳು ತೇವಾಂಶದ ಕೊರತೆಯಿಂದಾಗಿ ಸಂಪೂರ್ಣ ಕುಂಠಿತಗೊಂಡಿವೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೇಂದ್ರದ ಮಹತ್ವಾಕಾಂಕ್ಷಿ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸಮರ್ಪಕ ಅನುಷ್ಠಾನಕ್ಕಾಗಿ ಕಲಬುರಗಿ ಜಿಲ್ಲೆಯ ಅಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ಜರುಗಿತು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ರಾಜ್ಕುಮಾರ್ ಕಾರ್ಯಾಗಾರಕ್ಕೆ ಚಾಲನೆ ನೀಡಿದರು. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಕಾಮಾಲೆ ಹಾಗೂ ಡೆಂಘಿ ಜ್ವರ ಕಾಯಿಲೆ ಕಂಡುಬಂದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಚ್ಆರ್ ತಿಮ್ಮಯ್ಯ ಅಗತ್ಯ ಮುನ್ನೆಚ್ಚರಿಕೆ ಕೈಗೊಳ್ಳುವಂತೆ ಮನವಿ ಮಾಡಿದ್ದಾರೆ. ಮಂಗಳೂರು ತಾಲೂಕಿನಲ್ಲಿ ಕಳೆದ ಜೂನ್ ಅಂತ್ಯದವರೆಗೆ 35 ಹೆಪಟೈಟಿಸ್ ಎ ಮತ್ತು ಇ ಪ್ರಕರಣಗಳು ದಾಖಲಾಗಿವೆ ಎಂದು ಮಾಹಿತಿ ನೀಡಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರ ಮಳೆ ಹಿನ್ನೆಲೆ ಮಂಡ್ಯ ಜಿಲ್ಲೆ ಕೃಷ್ಣರಾಜಸಾಗರ ಅಣೆಕಟ್ಟಿನ ನೀರಿನ ಸಂಗ್ರಹ 85.5 ಅಡಿಗಳಿಗೆ ಏರಿಕೆಯಾಗಿದೆ. ಮಾಜಿ ಶಾಸಕ ಶ್ರೀಕಂಠಯ್ಯ ಮಂಡ್ಯ ತಾಲೂಕು ಸಂತೆ ಕಲಸಗೇರಿ ಗ್ರಾಮಕ್ಕೆ ಭೇಟಿ ನೀಡಿ ಕಬ್ಬು ಹಾಗೂ ತೆಂಗು ಬೆಳೆಗಳನ್ನು ವೀಕ್ಷಿಸಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಭೈರಿ ದೇವರಕೊಪ್ಪದ ಶ್ರೀ ಜಗಜ್ಯೋತಿ ಬಸವೇಶ್ವರ ಕೃಷಿ ಉತ್ಪನ್ನ ಹುಟ್ಟುವಳಿ ಮಾರಾಟ ಕೇಂದ್ರ ಎಪಿಎಂಸಿ ಪ್ರಾಂಗಣದಲ್ಲಿ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ ರಾಜ್ಯ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಸಹಯೋಗದಲ್ಲಿ 9 ಎಕರೆ ವಿಸ್ತೀರ್ಣದಲ್ಲಿ ಹುಬ್ಬಳ್ಳಿ ಧಾರವಾಡ ವಿವಿಧೋದ್ದೇಶ ವಸ್ತು ಪ್ರದರ್ಶನ ಕೇಂದ್ರ ಸ್ಥಾಪಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ನೆನಪಿನಾಳದಲ್ಲಿ ಹುದುಗಿದ್ದ ನವಿಲು ಮತ್ತೆ ಗರಿಗೆದರಿದೆ.
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು,
1: ಸವಿ ಸವಿ ನೆನಪು,
2: ಸವಿ ಸವಿ ನೆನಪು.
3: ನಿಮ್ಮ ಮನದಿಂಗಿತ ಕಾಮನ ಬೆಲೆಗೂ ಗೊತ್ತಿದೆ.
4: ಏನು ಹೇಳಬೇಕು ಒಂದೇ ಏನದು, ಬೇಗ ಹೇಳು ಯಾರು ಕೇಳಬಾರದು.
3: ಮತ್ತೆ ಮತ್ತೆ ಕೇಳಬೇಕು ಅನ್ನಿಸೋ ಧ್ವನಿಗಳು ಮರುಕಳಿಸಿದೆ.
5: ಪುನಃ ಪುನಃ ಕೇಳಿದರು ನಿನ್ನ ವಿನಃ ಏನಿಲ್ಲ.
3: ಜನಮಾನಸದಲ್ಲಿ ಉಳಿದು ಹೋದ ಜನಪ್ರಿಯ ಆರ್ಜೆಗಳು ನಿಮ್ಮ ಜೊತೆಯಾಗೋ ಕಾರ್ಯಕ್ರಮ ನವಿಲುಗರಿ.
0: ಪ್ರತಿದಿನ ಮಧ್ಯಾಹ್ನ 12:05 ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲಿನಲ್ಲಿ.
6: ಆಕಾಶವಾಣಿ ಎಫ್ಎಂ.
7: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ಸ್ಟುಡಿಯೋ ಸಮಯ ಸರಿಯಾಗಿ 12:06. ಈ ಹೊತ್ತಿನ ನಿಮ್ಮ ಹೋಸ್ಟ್ ನಾನು ವಿಜಯಶ್ರೀ. ನಿಮ್ಮ ಜೊತೆಗೆ ಏನು ಮಾತಿದೆ, ಏನು ಕಂಟೆಂಟ್ ಇದೆ, ನಿಮಗೆ ಇಷ್ಟ ಆಗುವಂಥ, ಹೌದು ನಮ್ಮ ಕಂಟೆಂಟ್ ಗೊತ್ತಲ್ಲ, ಸಿಂಪಲ್ ಟಾಕ್ಸ್ ಆಫ್ ದ ಲೈಫ್, ಸರಳ ಸುಂದರವಾದ ಮಾತುಗಳು, ಹಾಗೆ ರಿಯಾಲಿಟಿ ಇರುವಂಥದ್ದು ಒಂದಿಷ್ಟು ಮಾತುಗಳು ಈ ಹೊತ್ತು 1 hour ನಿಮ್ಮ ಜೊತೆಗೆ. ಹಾಗೆ ಬಹಳ ಸುಂದರವಾದ ಮಧುರವಾದ ಒಂದಿಷ್ಟು ಹಾಡುಗಳನ್ನು ಕೂಡ ನಾನು ಪ್ಯಾಕ್ ಮಾಡ್ಕೊಂಡು ಬಂದಿದ್ದೀನಿ. ಯಾವಾಗಲೂ ನಾನು ನಿಮಗೆ ಹೇಳ್ತಾ ಇರ್ತೀನಿ, ಮಧುರ ಸರಿ ಸುಂದರ ಹೇಗಾಗತ್ತೆ ನಾವೇ ನೋಡ್ತೀವ ಅಂತ ನೀವು ಕೇಳ್ತೀರ. ಯಾವಾಗಲೂ ನಾನು ಹೇಳ್ತೀನಿ, ಯಾವುದೇ ಹಾಡನ್ನು ನಾವು ಕೇಳುವಾಗ ಅದನ್ನು ಬ್ಯೂಟಿಫುಲ್ಲಿ ವಿಜುವಲೈಸ್ ಮಾಡ್ಕೊಳ್ತೀವಿ ಆ ಸೀನ್ನ. ಸೊ ಹೀಗಾಗಿ ಸುಂದರ ಮತ್ತು ಮಧುರ ಅಂತ ಹೇಳೋದು. ಪ್ಲೇಲಿಸ್ಟ್ಗೆ ಹೋಗೋಣ, ಹಾಡು ಕೇಳ್ಕೊಂಡು ವಾಪಸ್ ಬರೋಣ. ಇವತ್ತಿನ ಇಂಟ್ರೆಸ್ಟಿಂಗ್ ಕಂಟೆಂಟ್ ಏನಿದೆ ಅಂತ ಕೇಳೋದಕ್ಕೆ

ಹಾರ್ಟ್ಸ್. ಇವತ್ತಿನ ಕಂಟೆಂಟ್ ನಾನು ನಿಮಗೆ ಹೇಳಿದೆ ತುಂಬ ನೈಜವಾದಂತಹ ಅಂತೆ ಅಲ್ಲ ನಿಜವಾದ ಬದುಕಿನ ಸ್ಟೋರಿಗಳು, ದಿನನಿತ್ಯ ನೂರೆಂಟು ನಡೆಯುವಂಥದ್ದು ಅಂತೊಂದೊಂದಿಷ್ಟು ಆಸಕ್ತಿಕರವಾದ ಸಣ್ಣ ಕಥೆ, ನಾಲ್ಕೈದು ಲೈನಿನ ಸಣ್ಣ ಕಥೆಗಳನ್ನು ತಗೊಂಡು ನಾನು ಬಂದಿದ್ದೀನಿ. ಈ ಕಥೆನ ನೆನೆಸ್ಕೊಂಡ್ರೆ ಇವತ್ತಿಗೂ ಕೂಡ ನನಗೆ ನಗು ಬರುತ್ತೆ. ಆಫ್ಕೋರ್ಸ್ ಓಲ್ಡ್ ಸ್ಟೋರಿ, ಆದರೆ ಎಷ್ಟು ನಗ್ತೀನಿ ಅಂತಂದರೆ ಹೀಗಾಯ್ತಾ ಅಂಥೇಳಿ ಅಂತ ಜಸ್ಟ್ ನಾಲ್ಕು ಲೈನಲ್ಲಿ ಹೇಳಿ ಮುಗಿಸಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗ್ತೀನಿ. ಟೂ ವೀಲರ್ನ ಅಪ್ ಟು ಒಂದು ಸರ್ಟನ್ ಡಿಸ್ಟೆನ್ಸ್ವರೆಗೂ ತೊಗೊಂಡು ಬರ್ತೀನಿ, ಅಲ್ಲಿಂದ ಬಸ್ಸು. ಆಗ ಈಗ ಎಲ್ಲ ಕಡೆಗೆ ಓಡಾಡ್ತೀವಿ, ಅದು ಬೇರೆ. ನನ್ನ ಪಕ್ಕದಲ್ಲಿ ತುಂಬ ಚಂದದ ಹುಡುಗಿ ರೆಡಿಯಾಗಿ ಕೂತಿದ್ಲು. ಅವತ್ತು ಅವಳು ಬರ್ಡೇ ಇತ್ತಂತೆ. ಅವಳಿಗೆ ಮಾತು ಬರೋದು, ಕಿವಿ ಕೇಳಿಸೋದು. ಸನ್ನೆಲೆ ಮಾತಾಡ್ತಾ ಇದ್ವಿ, ಸೀರೆ ತುಂಬ ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿದೆ, ಕಿವಿ ಇಯರಿಂಗ್ಸ್ ಚೆನ್ನಾಗಿದೆ ಅಂತ ಎಲ್ಲ ಸನ್ನೆಲ್ನ ಹೇಳ್ತಾ ಇದ್ಲಿ. ಅವಳಿಗೂ ಖುಷಿಯಾಯಿತು, ಚಾಕ್ಲೇಟ್ ಕೊಡೋಕೆ ಕೊಟ್ಲು ಇಳಿವಾಗ. ಹೀಗೆ ಎಲ್ಲ ಮಾತಾಡ್ತಾ ಒಂದು ಸ್ಟಾಪ್ ಅವಳು ಇಳಿದ್ರು, ನೆಕ್ಸ್ಟ್ ಸ್ಟಾಪ್ ನಾನು ಇಳಿಬೇಕಿತ್ತು. ನಾನು ಇಳಿವಾಗ ಬಸ್ಸಿನ ಡ್ರೈವರು, ಎಷ್ಟು ಚಂದ ಇದ್ದಾರೆ ಹೆಣ್ಮಕ್ಳು, ಮಾತೂ ಬರಲ್ಲ, ಕಿವಿನೂ ಕೇಳಿಸಲ್ಲ, ದೇವ್ರು ಎಂಥ ಪರೀಕ್ಷೆ ಮಾಡಿದ್ದಾನೆ ಇಬ್ಬರಿಗೂ ಅಂತ ಅಂದರು. ನಾನು ತಿರುಗಿ ನೋಡಿಬಿಟ್ಟು, ಅಯ್ಯೋ ದೇವರೇ, ನಾನು ಮಾತಲ್ಲೇ ಮನೆ ಕಟ್ಟೋಳಪ್ಪ, ನನಗೆ ಮಾತು ಬರುತ್ತೆ, ಅವಳಿಗೆ ಮಾತು ಬರಲ್ಲ ಅಂತ ನಾನು ಸನ್ನೆ ಮಾಡ್ತಿದ್ದೆ ಅಂತ. ಬಟ್ ಇಳಿದು ಹೇಳಿ ಅವ್ರಿಗೆ ತಿಳಿಸಿ ಹೇಳೋಷ್ಟು ಸಮಯ ನನ್ನ ಹತ್ರ ಇರಲಿಲ್ಲ, ನಾನು ಮುಂದೆ ಹೋದೆ. ಇವತ್ತಿಗೂ ನೆನಪಿಸ್ಕೊಳ್ತೀನಿ, ಬಹುಶಃ ನಾವಿಬ್ಬರು ಆ 10-15 ನಿಮಿಷ ಸನ್ನೆಲ್ಲೇ ಮಾತಾಡಿದ್ದು ನೋಡಿ ಅವ್ರು ಅಂದ್ಕೊಂಡಿದ್ದಾರೆ ಇವರಿಗೂ ಮಾತು ಬರಲ್ಲ ಅಂತ. ಅವ್ರಿಗೇನು ಗೊತ್ತು, ಗಂಟೆಗಟ್ಟಲೆ ನಾವು ಮಾತಾಡೋ ಕೆಲಸಕ್ಕೆ ಹೋಗ್ತಾ ಇರೋದು ಅಂತ. ಎಷ್ಟು ಚಂದದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಇವತ್ತು ನೆನಪಿಸ್ಕೊಂಡು ನಗ್ತಾ ಇರ್ತೀನಿ. ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ನೀವಿದ್ದೀರಾ FM ರೈನ್ಬೋ 101.3 MHz.

ಎಫ್ಎಂ ರೈನ್ಬೋ ನವಿಲುಗರಿ ಕಾರ್ಯಕ್ರಮದಲ್ಲಿ ನೀವಿದ್ದೀರಾ. ನಿಮ್ಮೊಟ್ಟಿಗೆ ನಾನು ಈ ಹೊತ್ತಿನ ಹೋಸ್ಟ್ ವಿಜಯಶ್ರೀ. ಸಣ್ಣ ಕಥೆಗಳು ನಮ್ಮ ಬದುಕಿನ, ನಿಮ್ಮ ಬದುಕಿನ 108 ಕಥೆಗಳಲ್ಲಿ ಒಂದಿಷ್ಟು ಕಥೆಗಳನ್ನು ನಾನಿವತ್ತು ಆನ್ ಏರ್ ಹೋಗ್ತಾ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಗೆ ಇಷ್ಟ ಆಗುವಂಥ ಒಂದಿಷ್ಟು ಹಾಡುಗಳನ್ನು ಕೂಡ. ಲೈಫಲ್ಲಿ ಏನಾಗುತ್ತೆ ಅಂತಂದರೆ, ಕೆಲವು ಬಾರಿ ಎಷ್ಟು ಇಂಟ್ರೆಸ್ಟಿಂಗ್ ಸಂಗತಿಗಳು, ಆಸಕ್ತಿಯುತ ಸಂಗತಿಗಳು ನಮ್ಮ ನಿಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ. ಒಂದೊಂದು ಸರಿ ಅದನ್ನು ತುಂಬ ಕೂಲಾಗಿ ತೊಗೊಳ್ತೀವಿ, ಅದು ನಮ್ಮ ಮೂಡ್ ಮೇಲೆ ಡಿಪೆಂಡ್ ಇರುತ್ತೆ. ಒಂದೊಂದು ಸರಿ ಇದೇನು ಅಂತ ಅನ್ಸುತ್ತೆ, ಒಂದೊಂದು ಸರಿ ಸಣ್ಣ ಸಂಗತಿಗಳು ಎಷ್ಟು ಚೆಂದ ಅಂತ ಅನ್ಸುತ್ತೆ. ಹಾಗೆ ಆಗಿದ್ದು ನನಗೆ, ಮಾರ್ನಿಂಗ್ ವಾಕ್ ಒಂದು ಕಡೆ ಹೋಗ್ತಾ ಇರಬೇಕಾದ್ರೆ ಒಂದಿಷ್ಟು ಪುಟಾಣಿಗಳು ಆಡ್ಕೊಳ್ತಾ ಇದ್ರು. ಏನು ಮಾಡ್ತಾ ಇದ್ರು? ಆಟ ಆಡ್ಕೊಳ್ತಾ ಇದ್ರು. ಆಡ್ಕೊಳ್ತಾ ಇದ್ರು ಮೀನ್ಸ್ ಆಟ ಆಡ್ತಾ ಇದ್ರು. ಮಣ್ಣಿನ ಕೇಕು ಅಲ್ಲಿ ನನಗೆ ಕಾಣಿಸ್ತು. ಏನಿದು ಅಂತ ಕೇಳಿದೆ. ಹೇಳ್ತಾ ಇದ್ರು ಇವತ್ತು ಇವನ್ ಬರ್ಡೇ ಅಂತ ಒಂದು ಹುಡುಗನ ಹೆಸರು ಕೂಡ ಅವರು ಹೇಳಿದ್ರು. ಹೌದಾ, ಮಣ್ಣಿನ ಕೇಕ್ ಮಾಡ್ತಾ ಇದ್ದೀರಾ? ಅಯ್ಯೋ, ಕೇಕ್ ಎಲ್ಲ ತರಕ್ಕೆ ದುಡ್ಡಿಲ್ಲ ಆಂಟಿ, ಮಣ್ಣಿನ ಕೇಕ್ ಇದು ಎಷ್ಟು ರುಚಿ ಇರುತ್ತೆ ಗೊತ್ತಾ ಅಂತ. ಪಾಪ ಎಷ್ಟು ಚೆನ್ನಾಗಿ ಕ್ಯಾಂಡ್ಲ್ ಥರ ಒಂದಿಷ್ಟು ಕಡ್ಡಿಗಳನ್ನೆಲ್ಲ ಸಿಕ್ಕಿಸಿದ್ರು, ಏನೋ ಎಲೆ ಹೂ ಎಲ್ಲ ಅಂತ ನೋಡಿದೆ. ಅಂದರೆ ನೋಡಿ, ಒಂದು ಕಡೆ ಎಷ್ಟು ವಿಭಿನ್ನ ಅಥವಾ ವಿರುದ್ಧ ಅಂತ ಹೇಳ್ತೀವಲ್ಲ ಆ ಥರ ಸಂಗತಿಗಳು. ಆ ಮಕ್ಕಳಿಗೆ ನಾನು ಹೇಳಿದೆ, ಇನ್ನೊಂದು 5-10 ನಿಮಿಷ ಇಲ್ಲೇ ಆಡ್ತಾ ಇರ್ತೀರಾ ನೀವು ಅಂತ. ಅಯ್ಯೋ, ಇಲ್ಲೇ ಆಡ್ತಾ ಇರ್ತೀವಿ ಆಂಟಿ, ನಾವಿನ್ನೂ ಈ ಕೇಕ್ ಕಟ್ ಮಾಡಬೇಕಲ್ಲ ಅಂತಂದರು. ಸರಿ ಅಂತ ಹೇಳಿಬಿಟ್ಟು ಹೋಗಿ ವಾಕ್ ಬಂದೆ ನಾನು. ನನ್ನ ಗಾಡಿ ತೊಗೊಂಡು ಹೋಗಿ ಒಂದು ನಿಜವಾದ ಕೇಕ್ನ ತೊಗೊಂಡು ಬಂದು ಅವ್ರ ಕೈಲಿ ಕೊಟ್ಟರೆ, ಆ ಹುಡುಗರು ಎಷ್ಟು ಚೆಂದ ಆ ಕೇಕ್ ಮೇಲೆ, ಮಣ್ಣಿನ ಕೇಕ್ ಮೇಲೆ ಈ ಕೇಕ್ನ ಇಟ್ಟು ಕಟ್ ಮಾಡಿದ್ರು. ಅಯ್ಯೋ, ಈ ಕೇಕು ನಮಗೆ ಬೇಕು ಆಂಟಿ ಅಂತ ಎಷ್ಟೋ ಆ ಹೊತ್ತಿಗೆ ಖುಷಿ ಅನ್ನಿಸ್ತು. ಆ ಮಕ್ಕಳ ಮುಖದಲ್ಲೂ ಕೂಡ ನಗು ಇತ್ತು. ನೋಡಿ ಹೇಗಿರೋದ ಲೈಫು ಅಂತ ಹೇಳಿ ಅಂತ. ಆ ಹೊತ್ತಿಗೆ ನನಗೆ ವಾಕಿಂಗ್ನಲ್ಲಿ ಸಿಕ್ಕ ಆ ಖುಷಿ ಮತ್ತು ಆ ಮಕ್ಕಳಿಗೆ ಆ ಕೇಕ್ ತಿಂದ ಖುಷಿ ಎರಡು ಕೂಡ ಇವತ್ತಿಗೂ ನನಗೆ ನೆನಪಿಸ್ಕೊಳ್ತಾ ಇರ್ತೀನಿ. ಸೊ ನೀವು ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ. ನೀವು ಯಾವಾಗಲೂ ಹೇಳ್ತಾ ಇರ್ತೀರೋ ಹೊಸ ಮತ್ತು ಹಳೆ ಹಾಡು ಎರಡನ್ನು ಮಿಕ್ಸ್ ಮಾಡ್ತೀರಲ್ವ ಅಂತ. 100% ಒಂದಿಷ್ಟು ಅಲ್ಲೂ ಕೇಳೋಣ, ಒಂದಿಷ್ಟು ಇಲ್ಲೂ ಕೇಳೋಣ. ಅಮೆರಿಕದ ಈ ಸಾಂಗ್ ನಿಮಗೋಸ್ಕರ ನಾನು ಹಾಕ್ತಾ ಇದ್ದೀನಿ. ಕೇಳ್ತಾರೆ, ಹಾಗೆ ನೀವು ವಾಟ್ಸಪ್ ಮಾಡೋದನ್ನು ಮರಿಬೇಡಿ. ನೀವೇನು ಹೇಳ್ತೀರಾ, ನಿಮ್ದೇನಾದರೂ ಅಂತ ಕ್ಯೂಟ್ ಸ್ಟೋರೀಸ್ ಇದ್ದರೆ ಖಂಡಿತ ಶೇರ್ ಮಾಡ್ಕೊಳ್ಳಿ, ನಾನು ಅದನ್ನು ಆನ್ ಏರ್ ಹೇಳ್ತೀನಿ.

ನೂರು ಜನ್ಮಕ್ಕೂ ಎಷ್ಟು ಚಂದದ ಹಾಡು ಸ್ಟುಡಿಯೋದಲ್ಲಿ ಈ ಸೈಲೆನ್ಸಲ್ಲಿ ಈ ಹಾಡು ಕೇಳ್ತಾ ಇದ್ರೆ ಖುಷಿ ಅನಿಸುತ್ತೆ, ಮತ್ತೆ ಹೋಗ್ತೀವಿ ವಿಜುಲೈಸ್ ಮಾಡ್ಕೊಳ್ಳೋಕ್ಕೆ ಆ ಒಂದು ಸೀನ್ನ ನೆನಪಿಸ್ಕೊಳ್ಳೋದಕ್ಕೆ. ಬನ್ನಿ ನೀವು ಕೂಡ ನಿಮ್ಮ ವಾಟ್ಸಪ್ ಮೆಸೇಜ್ನ ಕಳಿಸ್ತಾ ಇದ್ದೀರಾ. ಶಾಂತಾಚಾರ್ ಬಡಿಗೇರ ಕೊಕ್ಕನೂರು ಹರಿಹರದಿಂದ, ಕಾರ್ಯಕ್ರಮ ಇಷ್ಟ ಆಯಿತು, ಈ ಸಣ್ಣ ಕಥೆಗಳ ಶೀರ್ಷಿಕೆ ಹಾಗೆ ಆ ಸಣ್ಣ ಕಥೆಗಳ ರಿಯಲ್ ಅಂತ ಹೇಳ್ತಾ ಇದ್ದೀರಾ ಅಂತ. ನಿಜ ಶಾಂತ ಅವರೇ, ನಿಮ್ಮ ಬದುಕಲ್ಲೂ ನಿಮ್ಮ ದಿನನಿತ್ಯದ ಲೈಫಲ್ಲಿ ಇಂಥ ಕಥೆಗಳು ಬೇಕಾದಷ್ಟು ಸಿಗುತ್ತೆ. ಕೆಲವೊಂದು ಚಂದ ಅನಿಸುತ್ತೆ, ಕೆಲವೊಂದು ಆ ಹೊತ್ತಿಗೆ ಅಸಹನೀಯ ಕೂಡ ಅಂತ ಅನ್ನಿಸ್ಬಹುದು. ಆದರೆ ಆನೆಯರು ಹೇಳುವಂಥ ಒಂದಿಷ್ಟು ಕಥೆಗಳನ್ನು ನಾನಿವತ್ತು ಶೇರ್ ಮಾಡ್ಕೊಳ್ತೀನಿ ಪ್ಲೇಲಿಸ್ಟ್ನೊಂದಿಗೆ. ಹಾಗೆಯೇ 8901 ಫ್ರೆಂಡ್, ದಯವಿಟ್ಟು ನಿಮ್ಮ ಹೆಸರನ್ನ ಟೈಪ್ ಮಾಡಿ. ಎಷ್ಟು ಸುಂದರವಾದ ಹೆಸರು ಇಟ್ಕೊಂಡಿದ್ದೀರಾ ಅದು ನಮಗೆ ಗೊತ್ತಾಗಿದ್ರೆ ಎಷ್ಟು ಬೇಜಾರಾಗುತ್ತೆ. ಹೆಸರನ್ನ ಕಳಿಸೋದನ್ನು ಮರಿಬೇಡಿ. ಇವತ್ತಿನ ನವಿಲುಗರಿ ಕಾರ್ಯಕ್ರಮದಲ್ಲಿ ನಾನು ಫೀಲ್ ಮಾಡಿದಂತಹ ಒಂದಿಷ್ಟು ಸಣ್ಣ ಕಥೆಗಳನ್ನು, ಅಂತೆ ಕಂತೆ ಅಲ್ಲ, ನಿಜವಾದ ಕಥೆಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೇಳಿದ್ನಲ್ಲ ಕರೆಕ್ಟ್, ಇನ್ನೊಂದು ಸೆಗ್ಮೆಂಟ್ ಮರ್ತುಬಿಟ್ರಲ್ಲ ಅಂತ ಹೇಳಿದ್ರಿ, ಯಾವ ಹಾಡು ಇವತ್ತು ಗುಣಕೊಂಡು ಬಂದಿದ್ದು ಟೂ ವೀಲರಲ್ಲಿ ಅಂತ ಹೇಳ್ತೀನಿ. ಅದನ್ನು ಹೇಳ್ತೀನಿ, ತುಂಬ ಇಷ್ಟವಾದ ಎರಡು ಹಾಡನ್ನು ಪೂರ್ತಿ 7-8 ಕಿಲೋಮೀಟರ್ ನಾನು ಗುಣುಗಿಕೊಂಡು ಬಂದಿದ್ದು, ಅದು ಯಾವುದು ಅಂತ ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮೊದಲು ಈ ಕತೆ ಕೇಳಿಬಿಡಿ. ಅಫ್ಕೋರ್ಸ್, ಬೆಂಗಳೂರಿನಲ್ಲಿ ಇದ್ದಂಥವರು ಓನ್ ವೆಹಿಕಲ್ ಯೂಸ್ ಮಾಡ್ತೀವಿ, ಕಾರ್ ಇರ್ಬೋದು, ಟೂ ವೀಲರ್ ಇರ್ಬೋದು, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಎಲ್ಲವೂ ಕೂಡ. ನಾನಂತೂ ಕೂಡ ಎಲ್ಲೇ ಓಡಾಡುವಾಗ ಅಥವಾ ನನ್ನ ಕೆಲಸದ ದಿನಗಳಲ್ಲಿ, ನನ್ನ ರೆಕಾರ್ಡಿಂಗ್ ದಿನಗಳಲ್ಲಿ ಓಡಾಡುವಾಗ ಈ ಎಲ್ಲವನ್ನು ಕಂಡಿದ್ದೀನಿ, ಎಲ್ಲವನ್ನು ಬಳಸಿದ್ದೀನಿ ಕೂಡ. ಹಾಗೊಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ನನ್ನ ಮುಂದೆ ಪಾಪ ಚಂದದ ಮಗುನ ಎತ್ಕೊಂಡು ಹೆಣ್ಣೊಬ್ಳು ನಿಂತಿದ್ಲು. ಬಸ್ ಮೂವ್ ಆಗ್ತಾ ಇತ್ತು, ಒಂದಿಷ್ಟು ಕಾಯಿನ್ ಬಿತ್ತು. ಕಾಯಿನ್ ಬಿದ್ದ ತಕ್ಷಣ ಆ ಪುಟ್ಟ ಮಗುನ ಇಟ್ಕೊಂಡೇ ಅವಳು ಆ ಕಾಯಿನ್ನ ತಗೊಳ್ಳೋಕ್ಕೆ ಹೋದ್ಲು. ನನಗೆ ಬೇಜಾರಾಯಿತು, ಒಂದು ನಿಮಿಷ ತಡಿಯಮ್ಮ, ನಾನು ಕಾಯಿನ್ ಆರಿಸ್ಕೊಡ್ತೀನಿ, ಯಾಕೆ ಕಷ್ಟಪಡ್ತೀಯ ಅಂತ ಹೇಳಿ ಅಂದೆ. ಆಮೇಲೆ ಏನಾಯಿತು ಗೊತ್ತಾಗಬೇಕಾ? ಹಾಡು ಕೇಳ್ಕೊಂಡು ಬನ್ನಿ, ಆಮೇಲೆ ಏನಾಯಿತು ಅಂತ ಹೇಳ್ತೀನಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಹೇಳಿದ್ರು, ಮೇಡಮ್ ಯಾವತ್ತೂ ಅಂತ ಕೆಲಸ ಮಾಡಬೇಡಿ, ಇದು ನಡೀತಿರುತ್ತೆ ಅಂತ. ಇದು ಕೂಡ ಅಫ್ಕೋರ್ಸ್ ಈಗಿನ ಸ್ಟೋರಿ ಅಲ್ಲ, ಆದರೆ ಈಗಲೂ ಕೂಡ ಬೇಕಾದಷ್ಟು ನಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಉದಾಹರಣೆ ಸಿಗುತ್ತೆ, ಹೇಗೆಲ್ಲ ಮೊಬೈಲ್ನ ಮಿಸ್ ಕದ್ಕೊಳ್ತಾರೆ, ಹೇಗೆಲ್ಲ ಆಗುತ್ತೆ ಅಂತ. ಬಟ್ ನನ್ನೊಟ್ಟಿಗೆ ಆವತ್ತು ಆದ ಎಕ್ಸ್ಪೀರಿಯೆನ್ಸು ನನಗೆ ಒಂದು ನಂಬಿಕೆನೂ ಹಾಳು ಮಾಡ್ತು, ಆಮೇಲೆ ವಿಚಿತ್ರ ಅನ್ನಿಸ್ತು. ಬಟ್ ಡೈಲಿ ಲೈಫಲ್ಲಿ, ಸಿಟಿ ಲೈಫಲ್ಲಿ ಇವನ್ನೆಲ್ಲ ತುಂಬ ಕೂಲಾಗಿ ತೊಗೊಳೋದು ಕಲ್ತಿದ್ದೀವಿ, ಏನು ಮಾಡೋಕ್ಕಾಗೋದಿಲ್ಲ. ಆದಮೇಲೆ ಹುಡ್ಕೊಂಡು ಎಲ್ಲಿ ಹೋಗ್ತೀರಾ, ಆ ಜಾಲಗಳು ಹಾಗೆ ಒಂದೇ ಜಾಗದಲ್ಲಿ ಇರೋದೂ ಇಲ್ಲ ಕೂಡ. ಸೊ ಇಂಥದ್ದು ಎಂಥೆಂಥ ಸ್ಟೋರಿಗಳು ನಡೀತಾ ಇರುತ್ತೆ, ಮಾನವೀಯತೆಗೆ ಉದಾಹರಣೆ ಸಿಗುವಂಥ ಸ್ಟೋರಿಗಳು, ಮಾನವೀಯತೆ ಇಲ್ಲಿರುವಂಥದ್ದು, ನಂಬಿಕೆ ಕಳೆದುಕೊಳ್ಳುವಂಥದ್ದು, ನಂಬಿಕೆ ಉಳಿಸಿಕೊಳ್ಳುವಂಥದ್ದು. ಮಹಾನಗರಗಳಲ್ಲಿ ದಿನನಿತ್ಯ 108 ಸಣ್ಣ ಸಣ್ಣ ಕಥೆಗಳು ನಮಗೆ ನಿಮಗೆ ಕೇಳೋಕ್ಕೂ ಸಿಗುತ್ತೆ, ಕಾಣೋಕ್ಕೂ ಸಿಗುತ್ತೆ. ಬನ್ನಿ ಸದ್ಯಕ್ಕೆ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ.

ಸ್ಟುಡಿಯೋ ಕ್ಲಾಕಲ್ಲಿ 12:40 ಕರೆಕ್ಟಾಗಿ 30 ಸೆಕೆಂಡ್. ಈ ಹೊತ್ತಿಗೆ ನಿಮ್ಮ ಜೊತೆಗೆ ಹಾಡು ಕೇಳಿಸ್ತಾ ಮಾತನಾಡ್ತಾ ಇರೋದು ನಾನು, ನಿಮ್ಮ ಫ್ರೆಂಡ್ ವಿಜಯಶ್ರೀ, ಈ ಹೊತ್ತಿನ ಹೋಸ್ಟ್. ಸಣ್ಣ ಕತೆಗಳನ್ನು ಹೇಳ್ತಾ ಇದ್ದೀರಿ, ಕೇಳೋದಕ್ಕೆ ಅನಿಸುತ್ತೆ ಹೌದು ಇದೆಲ್ಲವೂ ಸತ್ಯ ಅಂತ. ಹೌದು, ಸತ್ಯನೇ. ಮತ್ತೆ ರಿಯಲ್ ಲೈಫಲ್ಲಿ ದಿನನಿತ್ಯ ನಮ್ಮ ಜೊತೆಗೆ ನಿಮ್ಮ ಜೊತೆಗೆ ಇರೋ ನಡೀತಾ ಇರೋಂಥದ್ದು, ಅದು ಹಳ್ಳಿನೇ ಇರಬಹುದು ಸಿಟಿನೇ ಇರಬಹುದು ಅಂತ. ಹಾಯ್ ಶಾಂತ, ನಿಮ್ಮ ಮೆಸೇಜ್ ಸಿಕ್ತು. ಲಕ್ಷ್ಮೀ ಚಂದ್ರಶೇಖರ್, ಏನ್ರಿ ಹರಿಹರ ದಾವಣಗೆರೆ ಕಡೆ ಸಿಕ್ಕಾಪಟ್ಟೆ ಮಳೆನಾ? ತುಂಗಭದ್ರಾ ನದಿ ಅನ್ಕೊಳ್ತೀನಿ, ಹರಿಹರೇಶ್ವರನ ಸನ್ನಿಧಿಯಲ್ಲಿ ನೀವಿದ್ದೀರಾ, ತುಂಬ ಚಂದ ದೇವಸ್ಥಾನ. ಹೌದು, ಮಳೆ ಆಗ್ತಾ ಇದೆ ಅಂತ ನಾನು ಕೇಳ್ಪಟ್ಟೆ. ಸ್ವಲ್ಪ ಬೆಂಗಳೂರಿಗೂ ಕಳಿಸಿ, ಬೆಂಗಳೂರಿನಲ್ಲಿ ಮಳೆ ಕಡಿಮೆ ಆಗಿದೆ. ಬನ್ನಿ ಪ್ಲೇಲಿಸ್ಟ್ನ ಜೊತೆಗೆ ಮತ್ತೊಂದು ಕತೆನ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಕತೆಗಳೇನು ಬೇಕಾದಷ್ಟು ಇರುತ್ತೆ, ಒಂದಿಷ್ಟು ಆನೀರ್ ಹೇಳುವಂತಹ ಕತೆಗಳನ್ನು ನಾನಿವತ್ತು ಹೇಳ್ತಾ ಇದ್ದೀನಿ. ಕುಣಿಗಲ್ ರಸ್ತೆ ಟುವರ್ಡ್ಸ್ ಬ್ಯಾಂಗ್ಳೂರ್ ಕನೆಕ್ಟ್ ಆಗುವಂಥ ಇಂಟೀರಿಯರ್ ರೂಟಿಂದ ಕಾರಲ್ಲಿ ಜರ್ನಿ ಮಾಡುವಾಗ ಚಂದ, ಹಳ್ಳಿ ಕಡೆಯೆಲ್ಲ ಹೋಗುವಾಗ ಅಕ್ಕಪಕ್ಕ ಏನಾದರೂ ಹೊಲ ಗದ್ದೆ ತರಕಾರಿಗಳು ಬೆಳೀತಾ ಇರ್ತಾರಲ್ಲ, ಆ ಲೋಡ್ ನಮ್ಮ ಮುಂದೆ ಹೋಗ್ತಾ ಇರುತ್ತೆ, ಅದೆಲ್ಲ ನೋಡೋದಕ್ಕೆ ಒಂದು ಖುಷಿ. ಎಲ್ಲ ಬಂದು ಸಮುದ್ರ ಸೇರಿದಂತೆ ಅನ್ನೋದು ಹೇಳಿ ಎಲ್ಲ ಬಂದು ಬೆಂಗಳೂರಲ್ಲೇ ಸೇರೋದು. ಹಾಗೆ ನಮ್ಮ ಕಾರು ಹೋಗ್ತಿರಬೇಕಾದ್ರೆ ಮುಂದೆ ಒಂದು ಟೆಂಪೋ ಅಂತೀವಲ್ಲ, ಲಗೇಜ್ ಕ್ಯಾರಿಯರ್ ಎಲ್ಲ ತೊಗೊಂಡು ಹೋಗ್ತಾ ಐಟಮ್ ಎಲ್ಲ ತೊಗೊಂಡು ಹೋಗ್ತಾರಲ್ಲ, ಅಂಥದ್ದೊಂದು ಟೆಂಪೋ. ಅದ್ರ ತುಂಬ ಏನಿತ್ತು, ನಾನೇನು ಮಾಡಿದೆ ಹೇಳಬೇಕಾ? ಖಂಡಿತ ಹೇಳ್ತೀನಿ. ಒಂದು ಹಾಡು ಕೇಳಿಕೊಂಡು ವಾಪಸ್ ಬರೋಣ.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 1:10
0: ನಿಮ್ಮ ನೆಚ್ಚಿನ ಎಫ್ಎಂ ರೈನ್ಬೋ 101.3 MHz ಗಳಲ್ಲಿ

ನಮ್ಮೆಲ್ಲರಿಗೆ ಈ ಕಾರ್ಯಕ್ರಮನ ನೀವು ಕೇಳ್ತಾ ಇದ್ದೀರಾ. ಒಂದಿಷ್ಟು ನಮ್ಮ ನಿಮ್ಮ ಸುತ್ತ ನಡೆಯುವಂತಹ ಅಂತೆ ಕಂತೆ ಅಲ್ಲ, ನಿಜವಾದ ಸತ್ಯ ಕಥೆಗಳನ್ನು, ಸಣ್ಣ ಸಣ್ಣ ಕಥೆಗಳನ್ನು ನಾವು ಮಾತನಾಡ್ತಾ ಇದ್ದೀವಿ. ಹಾಗೆ ವೇದಾವತಿ ಆನೇಕಲ್ನಿಂದ ವೇದಾವತಿ ಶಿವಶಂಕರ್, ಖಂಡಿತ ನಾನು ನಿಮ್ಮ ಈ ಏನು ಮೆಸೇಜ್ ಮಾಡಿದ್ದೀರಲ್ಲ ಆ ಕಥೆಗೂ ಬರ್ತೀನಿ. ಇವತ್ತಿನ ದಿನಮಾನಗಳಲ್ಲಿ ಫೇಕ್ ಯಾವುದು ನಿಜ ಯಾವುದು ಗೊತ್ತಾಗೋದಿಲ್ಲ ಮೇಡಮ್ ಅಂತ. ಹೌದು, ಬನ್ನಿ. ವಾಪಸ್ ನಾನೇನು ಹೇಳ್ತಾ ಇದ್ದೆ, ಕೊಣಿಗಲ್ನ ರಸ್ತೆಯಲ್ಲಿ ಟ್ರಾವೆಲ್ ಮಾಡ್ತಾ ಇರುವಾಗ ಎಷ್ಟು ಚಂದ ಪುಟ್ ಪುಟ್ಟ ಸಂಗತಿಗಳು ಅನ್ನೋದಕ್ಕೆ ಲಾರಿ ಲೋಡ್ ತುಂಬ ಏನಿತ್ತು ಅಂತಂದರೆ ಶುಂಠಿ ಬೆಳೆ ಇತ್ತು. ಅದನ್ನು ಬೆಳೆದಂಥವರು ಟೂವರ್ಡ್ಸ್ ಬೆಂಗಳೂರಿಗೆ ಬಂದು ಬೆಂಗಳೂರು ಮಾರ್ಕೆಟ್ಗೆ ಡಂಪ್ ಮಾಡೋದು ಅನಿಸುತ್ತೆ. ನನಗೆ ನ್ಯಾಚುರಲಾಗಿ ಅಷ್ಟು ಚಂದ ತೋಟದ್ದು, ಅದು ಇದು ಹೊಲದ್ದು ನೋಡಿದ್ನಲ್ಲ ಖುಷಿ ಆಗೋಯಿತು. ಪೆಟ್ರೋಲ್ ಬಂಕ್ ಹತ್ರ ಆ ಗಾಡಿನೂ ನಿಲ್ತು, ನಮ್ಮ ಗಾಡಿನೂ ನಿಲ್ತು. ಒಂದಿಷ್ಟು ಹೇಗಾದರೂ ಆಗಲಿ ಕೇಳೋಣ ಅಂತಂದ್ಬಿಟ್ಟು ಪರ್ಸಿಂದ ದುಡ್ಡು

ಕೊಂಡು ಕೈಲಿಟ್ಕೊಂಡು ಸ್ವಲ್ಪ ಶುಂಠಿ ಕೊಡ್ತೀರಾ, ಫ್ರೆಶ್ ಇದೆಯಲ್ಲ ಅಂತಂದೆ. ನೋಡಿ ಎಷ್ಟು ಚಂದದ ಸಂಗತಿಗಳು ಅನ್ನೋದಕ್ಕೆ, ಮೇಡಮ್ ಬೆಳೆದಿರೋರು ನಾವು, ದುಡ್ಡಿಸ್ಕೋಬೇಕಾ, ಖಂಡಿತ ದುಡ್ಡೆಲ್ಲ ಕೊಡಬೇಡಿ ತಗೊಳ್ಳಿ ಅಂತ ಬೊಗಸೆ ತುಂಬ ಶುಂಠಿನ ತೆಗೆದು ಕೊಟ್ಟರು ನನಗೆ. ಎಷ್ಟು ಖುಷಿ ಅನಿಸ್ತು ಆ ಹೊತ್ತಿಗೆ ಅಂತಂದರೆ, ದುಡ್ಡು ತಗೊಳ್ಳಿಲ್ಲ ಅವರು. ಇಂಥದ್ದು ಸಾಕಷ್ಟು ಸಣ್ಣ ಪುಟ್ಟ ಸಂಗತಿಗಳು ನಮ್ಮ ನಿಮ್ಮ ಸುತ್ತ ನಡೀತಾನೆ ಇರುತ್ತೆ. ಮತ್ತು ಜರ್ನಿ ಮುಗಿಸ್ಕೊಂಡು ಜರ್ನಿ ಮುಂದುವರಿಸ್ಕೊಂಡು ಬಂದ್ವಿ. ವೇದಾವತಿ ಅವರೇ, ನೀವು ಹೇಳಿದ್ರಲ್ಲ ಫೇಕ್ ಇದು ಅಂತ, ಆ ಸ್ಟೋರಿ ಕೂಡ ಎಕ್ಸಾಕ್ಟ್ ನಾನು ಬರೆದಿಟ್ಕೊಂಡಿದ್ದೀನಿ ಇಲ್ಲಿ ನಾಲ್ಕು ಲೈನಲ್ಲಿ. ಅದೇನು ಅಂತ ಹೇಳ್ತೀನಿ, ಮೆಟ್ರೋನಲ್ಲಿ ನಾನು ಜರ್ನಿ ಮಾಡುವಾಗ ನನ್ನ ಜೊತೆಗೆ ನಡೆದಿದ್ದು. ಅದಕ್ಕಿಂತ ಮೊದಲು ಒಂದು ಸಾಂಗ್ ಕೇಳ್ಕೊಂಡು ವಾಪಸ್ ಬರೋಣ. ಮೇ ಬಿ ಇವತ್ತಿನ ಈ ಹೊತ್ತಿನ ಸಣ್ಣ ಸ್ಟೋರಿಯ ಲಾಸ್ಟ್ ಸ್ಟೋರಿ ಅದು ಅಂತ ಅಂದ್ಕೊಳ್ತೀನಿ. ಸಮಯದ ಅಭಾವ ಕೂಡ ಇದೆ, ಖಂಡಿತ ಆ ಸ್ಟೋರಿ ಏನು ಅಂತ ಹೇಳ್ತೀನಿ ಈ ಹಾಡಿನ ನಂತರ.

ಕೇಳ್ತಾ ಇದ್ದೀರಿ ನವಿಲುಗರಿ ಕಾರ್ಯಕ್ರಮದಲ್ಲಿ. ಒಂದಿಷ್ಟು ದಿನನಿತ್ಯ ನಡೆಯುವಂತಹ ಸಣ್ಣ ಕಥೆಗಳು ನಮ್ಮ ನಿಮ್ಮ ಸುತ್ತ. ವಾಟ್ಸಪ್ಪಲ್ಲಿ ನಿಮ್ಮ ಮೆಸೇಜ್ನ ಕಳಿಸಿದ್ದೀರಾ. ಶಿವಶಂಕರ ವೇದಾವತಿ ಆನೇಕಲ್ನಿಂದ, ಕಿಶನ್ ರೋಷನ್ ಶೋಭಾರಾಣಿ ಮಳವಳ್ಳಿ ಅಲ್ಲಿಂದ, ಹಾಗೆ ನಾಗೇಂದ್ರ ತಾವರೆಕೆರೆಯಿಂದ. ಕಂಟೆಂಟ್ ಇಷ್ಟ ಆಯಿತು ನಮಗೆ ಅಂತ ಹೇಳಿದ್ರಿ, ಧನ್ಯವಾದಗಳು. ಹಾಡು ಕೂಡ ಇಷ್ಟಪಟ್ಟಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇನ್ನು ಬಸವರಾಜ್ ಬಳಗನೂರು ಹರಪನಹಳ್ಳಿಯಿಂದ, ಬಾಗಳಿ ನಿಮ್ಮ ಊರ ಹತ್ರ ಇರುವಂತಹ ಸುಂದರ ದೇವಸ್ಥಾನ, ಬಹಳ ಸುಂದರವಾಗಿದೆ, ಹರಪನಹಳ್ಳಿಯಿಂದ ಮೆಸೇಜ್ ಮಾಡ್ತಾ ಇದ್ದೀರಾ. ಎಷ್ಟು ಚಂದದ ಮಾತು ಹೇಳಿದ್ದೀರಾ ಬಸವರಾಜ್ ಅವರೇ, ಧನ್ಯವಾದಗಳು. ಹೌದು, ರೈತನ ಮನಸ್ಸೇ ಹಾಗೆ, ರೈತರೇ ಹಾಗೆ. ಇದನ್ನು ಇಲ್ಲಿ ಅಂತ ಅಲ್ಲ ಬಸವರಾಜ್, ನಾನು ಆಲ್ಮೋಸ್ಟ್ ಆಲ್ ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀವಲ್ಲ, ಮೇ ಬಿ ಟೂರ್ ಇರಬಹುದು ಅಥವಾ ಏನಾದರೂ ರೀಸನ್ ಇರ್ಬೋದು, ಡ್ರೈವ್ ಮಾಡಬೇಕಾದ್ರೆ ಅದು ಶೇಂಗಾ ಬೆಳೆದಿರುವಂಥವ್ರು ಇರ್ಬೋದು, ಹಣ್ಣು ಮೆಣಸಿನಕಾಯಿ, ನಿಮ್ಮ ಕಡೆ ಎಲ್ಲ ತುಂಬ ಚಂದ ಒಳ್ಳೆ ರೆಡ್ ಕಾರ್ಪೆಟ್ ಹಾಕಿರೋ ಥರ ಕಾಣುತ್ತೆ. ಕೇಳಿದ್ರೆ ಯಾರೂ ಕೂಡ ಇಲ್ಲ ಅನ್ನೋದಿಲ್ಲ, ಒಂದಿಷ್ಟು ಬೊಗಸೆಯಲ್ಲಿ ಹಾಕೇ ಹಾಕ್ತಾರೆ. ನಿಜ, ನೀವು ಹೇಳಿದ್ದು ಅದರಲ್ಲಿ ಎರಡು ಮಾತಿಲ್ಲ. ವೇದಾವತಿ ಅವರೇ, ನಾನು ನಿಮಗೆ ಪ್ರಾಮಿಸ್ ಮಾಡಿದ್ದೆ ಆ ಕತೆ ಹೇಳ್ತೀನಿ, ಫೇಕ್ ಆರ್ ರಿಯಲ್ ಅಂತ. ಮೆಟ್ರೋದಲ್ಲಿ ಹೋಗಬೇಕಾದ್ರೆ ಎಷ್ಟು ಬಿಸಿ ಇರ್ತೀವಿ, ಆಫ್ಕೋರ್ಸ್ ರೀ, ಅದನ್ನು ಏನು ಹೇಳೋದೇ ಬೇಡ. ಮಹಾನಗರ ಅಂದರೆ ಬಿಸಿ, ಬಿಸಿ ಅಂದರೆ ಮಹಾನಗರ, ಆ ಥರ ಟೈಟಲ್ ಮಾಡಿಟ್ಟಿದ್ದಾರೆ. ಆದರೆ ವ್ಯವಧಾನ, ಮಾನವೀಯತೆ, ನಂಬಿಕೆ ಅಲ್ಲೂ ಕೂಡ ಯಾವುದು ಒಂದು ಕಡೆ ಇದ್ದೇ ಇರುತ್ತೆ. ಒಂದು ಅರೌಂಡು ಒಂದು 28-29 ವರ್ಷದ ಹುಡುಗ ಇರಬಹುದು ಆತ. ಕೈಯಲ್ಲಿ ಹಾಸ್ಪಿಟಲ್ ಫೈಲ್ ಇತ್ತು, ಮೂವ್ ಆಗ್ತಾ ಮೂವ್ ಟುವರ್ಡ್ಸ್ ರಾಜಾಜಿನಗರ, ಸ್ಟಿಲ್ ಐ ರಿಮೆಂಬರ್, ನನಗೆ ನೆನಪಿದೆ. ಬಿದ್ದ ಆತ, ಬಿದ್ದ ತಕ್ಷಣ ಒಂದು ಇಬ್ಬರು ಬಂದರು, ನೋಡಿದ್ರು ಇನ್ಯಾರು ಕೂಡ ಅದನ್ನು ನಮಗೆ ಸಂಬಂಧ ಇಲ್ಲ ಅನ್ನೋರ ಥರ ಇದ್ದರು. ಆಫ್ಕೋರ್ಸ್ ಅದು ನಾವು ಯಾರ ಮನಸ್ಥಿತಿಗೆ ಏನೂ ಕಂಪ್ಲೇಂಟ್ ಮಾಡೋ ಹಾಗೆ ಇಲ್ಲ. ನಾನು ಮತ್ತು ಇನ್ನೊಬ್ಬ ಹುಡುಗ ಹೋದ್ವಿ, ಅವನು ಒಂದು 5 ನಿಮಿಷನೂ ಇಲ್ಲ, ಒಂದು 2 ನಿಮಿಷದಲ್ಲಿ ಎದ್ದು ನಿಂತ್ಕೊಳ್ಳೋಕ್ಕೆ ಟ್ರೈ ಮಾಡಿ ಅವನಿಗೊಂದು ಸೀಟ್ ಕೊಟ್ಟು ಕೂಡಿಸಿದ್ವಿ. ಇನ್ನೂ ಚೆನ್ನಾಗಿರೋದಿಲ್ಲ, ಬೇಡ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಸ್ಟಾಪಲ್ಲಿ ಇಮ್ಮಿಡಿಯೇಟಾಗಿ ಅವನನ್ನು ಇಳಿಸಿದ್ವಿ. ನಾನು ಇಳಿದೆ ಜೊತೆಗೆ, ಲಿಟ್ರಲಿ ಇಳಿದೆ, ಓಕೆನಾ. ಇಳಿದ್ಬಿಟ್ಟು ಅವನು ನನ್ನ ಜೊತೆಗಿದೆ, ಕಾಲೇಜ್ ಹುಡುಗ ಒಬ್ಬ, ಕೇಳಿದ್ವಿ ಪಾಪ ಅವರು ಯಾವುದೋ ಒಂದು ಟ್ರೀಟ್ಮೆಂಟಿಗೆ ಆಫನ್ ಆಗಿ ರಾಜಾಜಿನಗರದ ಲ್ಯಾಬೊಂದಿಗೆ ಓಡಾಡ್ತಾನೆ ಇರಬೇಕಿತ್ತಂತೆ, ಬರಬೇಕಿತ್ತು, ಸುಸ್ತಾಗಿದೆ, ಹಾಗೆ ಟ್ರೀಟ್ಮೆಂಟ್ ಅಂಡರಲ್ಲಿ ಅವರು ಬಿದ್ದಿದ್ದಾರೆ, ಓಕೆನಾ. ಅಂದರೆ ಆ ಟ್ರೀಟ್ಮೆಂಟ್ ತೊಗೊಳ್ಳುವಾಗ ಮೆಡಿಸನ್ ಇರ್ಬೋದು, ಏನೇ ಇರ್ಬೋದು. ಈಗ ನೀವು ಹೇಳಿದ್ದು ಫೈಲು ಗೀಲು ಫೇಕು ಇರ್ಬೋದು, ನಿಜ, ಅದನ್ನೆಲ್ಲ ನಾನು ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ನನಗೆ ಆ ಹೊತ್ತಿಗೆ ಅದು ಸತ್ಯ ಅನ್ನಿಸ್ತು ಆ ಮನುಷ್ಯನ ನೋಡಿದಾಗ. ಮತ್ತೆ ಅವರ ಸ್ನೇಹಿತರೊಬ್ಬರಿಗೆ ಫೋನ್ ಮಾಡಿದ್ವಿ, ಮನೆಗೆ ಬೇಡ ಮೇಡಮ್, ಹೆದರ್ಕೋತಾರೆ ಅಂದರು. ರಾಜಾಜಿನಗರದ ಎಕ್ಸಿಟಲ್ಲಿ ಅವರ ಫ್ರೆಂಡ್ ಬಂದರು, ಕರ್ಕೊಂಡು ಹೋದರು. ಆ ಮನುಷ್ಯ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮ್ಮಿಬ್ಬರಿಗೂ. ಅಂದರೆ ಸುಮಾರು ಇದೆಲ್ಲ ಆಗುವಾಗ ನಮ್ಮ ಸಮಯ 15-20 ನಿಮಿಷದ ಮೇಲೆ ಖರ್ಚಾಗಿತ್ತು. ನನಗೇನು ಅನ್ನಿಸ್ಲಿಲ್ಲ, ನನಗೆ ಎಲ್ಲೋ ಹೋಗೋದಿತ್ತು, ಅಫ್ಕೋರ್ಸ್ ಕೆಲಸ ಇತ್ತು, ಇಲ್ಲ ಅಂತ ಹೇಳಿಲ್ಲ. ಆದರೆ ಒಂದು ಸಮಯಕ್ಕೆ ಒಬ್ಬರ ಅವಶ್ಯಕತೆಗೆ ಒದಗದ್ವಲ್ಲ ಅನ್ನೋದು ಒಂದು ಸಮಾಧಾನ ಇತ್ತು. ದಿನನಿತ್ಯ 108 ನಡೆಯುತ್ತೆ, ಫೇಕು ರಿಯಲ್ಲು ಎಕ್ಸಾಮಿನ್ ಮಾಡೋದಕ್ಕೂ, ಅದನ್ನು ಪರಿಶೀಲಿಸೋದಕ್ಕೂ, ಅಂದರೆ ಅದನ್ನು ನೋಡೋದಕ್ಕೂ ಸಾಧ್ಯ ಇರದಂಥ ಸಂಗತಿಗಳು ಕೂಡ ಆಗುತ್ತೆ. ಇಂಥದ್ದು ಸಾವಿರಾರು ನಮ್ಮೊಟ್ಟಿಗೆ ನಿಮ್ಮೊಟ್ಟಿಗೆ ನಡೆದಿರುತ್ತೆ, ನಡೀತನೂ ಇರುತ್ತೆ, ಅದೇ ಲೈಫು ಕೂಡ. ಬನ್ನಿ ಪ್ಲೇಲಿಸ್ಟ್ಗೆ ವಾಪಸ್ ಹೋಗೋಣ.

ಎಫ್ಎಂ ರೈನ್ಬೋ ಎಲ್ಲ ಕೇಳಿಗರಿಗೂ ಬಾಯಿ ಹೇಳ್ತಾ ನಾನು ವಿಜಯಶ್ರೀ ಹೊರಡುವಂತಹ ಸಮಯ ಇನ್ನು 6890 ರೈತರನ್ನ ನೆನಪು ಮಾಡ್ಕೊಂಡಿದ್ದೀರಾ ಅಂತ ಹೇಳಿ ಕುಣಗಲಿಂದ ಮೆಸೇಜ್ ಮಾಡ್ತಾ ಇದ್ರೆ ಧನ್ಯವಾದಗಳು. ರೈತರು ಎಲ್ಲರ ಮನಸ್ಸಿನಲ್ಲಿ ಯಾವಾಗಲೂ ಇರ್ತಾರೆ, ಕೊಡ್ತಾ ಇರೋರು, ಊಟ ಕೊಡ್ತಾ ಇರೋ ಅನ್ನದಾತರವರು. ಎಸ್, ನಾನೇನು ಹೇಳ್ತೀನಿ, ಹೊರಡ್ತಾ ನಿಮ್ಮ ಕೇರ್ನ ನೀವು ತುಂಬ ಚೆನ್ನಾಗಿ ತಗೊಳ್ಳಿ, ಖುಷಿ ಖುಷಿಯಾಗಿರಿ ಅಂತ. ಹಾಗೆ ಗಾಡೀಲಿ ಇವತ್ತು ನಾನು ಬರ್ತಾ ಗುನುಗಿಕೊಂಡು ಬಂದ ಹಾಡು ನಿನ್ನೊಲುಮೆಯಿಂದಲೇ ಬಾಳು ಬೆಳಕಾಗಿರಲಿ, ಅದೊಂದು. ಇನ್ನೊಂದು, ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು, ಗೊತ್ತಿಲ್ಲ ಇವತ್ತು ಬೆಳಗಿನಿಂದ ಅದೇ ಹಾಡು ಗುಣಗ್ತಾ ಬಂದಿದ್ದು ನಾನು. ಸೊ ಮತ್ತೆ ಸಿಗೋಣ ನಮ್ಮ ನಿಮ್ಮ ಪ್ರೀತಿಯ FM ರೈನ್ಬೋ 101.3 MHz ನಲ್ಲಿ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ ಸರಿಯಾಗಿ 1:01 ಆಗಿದೆ. ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಾ? ಎಸ್, ಇದು ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ. ಇವತ್ತು ಕರೆ ಮಾಡಿ ಯಾರು ತಮ್ಮ ರೆಸಿಪಿಯನ್ನ ನಮ್ಮ ಜೊತೆಗೆ ಹಂಚಿಕೊಳ್ತಾರೆ ನೋಡುವಂತ ಸಮಯ ಇದು. ಬನ್ನಿ, ಅವರಿಗೆ ನಮಸ್ಕಾರ ಹೇಳೋಣ. ನಮಸ್ಕಾರ.
2: ನಮಸ್ಕಾರ.
1: ಕವಿತಾ ಅಲ್ವಾ ನಿಮ್ಮ ಹೆಸರು?
2: ಹೌದು, ನಮ್ ಕವಿತಾ.
1: ಕವಿತಾ, ಕವಿತಾ ಕುಲಕರ್ಣಿ, ಕರೆಕ್ಟಾ?
2: ಹೌದು ಹೌದು.
1: ಕವಿತಾ ಅವರೇ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
2: ನಾವು ಬೆಂಗಳೂರಿಂದ, ನಾಗರಬಾವಿಯಿಂದ ಮಾತಾಡ್ತಾ
1: ಇದ್ದೀವಿ. ಬೆಂಗಳೂರು ನಾಗರಬಾವಿಯಿಂದ. ನೀವು ಹೌಸ್ ವೈಫಾ?
2: ಹೌದು ಮ್ಯಾಮ್.
1: ಓಕೆ ಓಕೆ. ಕವಿತಾ ಅವರೇ, ಕುಲಕರ್ಣಿ ಅನ್ನುವಂತ ನಿಮ್ಮ ಸರ್ನೇಮ್ ಇಂದ ನನಗೆ ಗೊತ್ತಾಗ್ತಾ ಇದೆ ನೀವು ಉತ್ತರ ಕರ್ನಾಟಕದ ಭಾಗದವರು ಅಂತ, ಕರೆಕ್ಟಾ?
2: ಹೌದು ಹೌದು, ಉತ್ತರ ಕರ್ನಾಟಕದವರು ನಾವು.
1: ಹಾಗಿದ್ರೆ ಮನೆಯಲ್ಲಿ ದಿನ ರೊಟ್ಟಿ ಬಡಿತೀರಾ?
2: ಖಂಡಿತ, ದಿನಾಲು ಒಂದು ವಿಶೇಷವಾದ ಜೋಳದ ರೊಟ್ಟಿ ಮುಟ್ಟಿಗೆ ಅಂತ ಮಾಡ್ತೀವಿ. ಅದು ತುಂಬಾ ಹೆಲ್ದಿ ಆಗಿರುತ್ತೆ, ಮತ್ತೆ ಬ್ರೇಕ್ಫಾಸ್ಟ್ ಗೆ ಅದನ್ನೇ ಮಾಡೋದು.
1: ಮುಟ್ಟಿಗೆ ಅಂತ ಹೆಸರ?
2: ರೊಟ್ಟಿ ಮುಟ್ಟಿಗೆ.
1: ರೊಟ್ಟಿ ಮುಟ್ಟಿಗೆ,
2: ಹಾ, ರೊಟ್ಟಿ ಮುಟ್ಟಿಗೆ ಅಂತ.
1: ಹೇಗೆ ಇದು ಮಾಡೋದು?
2: ಹೇಗೆ ಅಂತಂದ್ರೆ, ಇದಕ್ಕೆ ಬಿಸಿನೀರ್ ಬೇಕು. 1 ಕಪ್ ಜೋಳದ ಹಿಟ್ಟಿಗೆ ನೀರನ್ನ ಕಾಯಿಸ್ಕೋಬೇಕು, ಬಿಸಿನೀರನ್ನ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡಿದ್ ನೀರನ್ನ ಈ ಚಪಾತಿ ಹಿಟ್ಟು ಕಲಿಸ್ತಾ ಹಾಗೆ ಜೋಳದ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು, ಸ್ವಲ್ಪ ಸ್ವಲ್ಪ ಹಾಕಿ. ಆಮೇಲೆ ಅದನ್ನ ಹದುವಾಗಿ ನಾವು ಲಟ್ಟಿಸಬಹುದು ಅಥವಾ ತಟ್ಟಬಹುದು. ಸ್ವಲ್ಪ ದಪ್ಪದಾಗಿ, ಚಪಾತಿ ಅಷ್ಟು ತೆಳು ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪದಾಗಿ ರೊಟ್ಟಿಯನ್ನ ಮಾಡ್ಕೊಂಡು ಹಂಚ ಮೇಲೆ ಬೇಯಿಸ್ಬೇಕು. ಒಂದ್ ಕಡೆಗೆ ನೀರ್ ಹಚ್ಚಬೇಕು, ಯಾವ ಕಡೆಗೆ ಹಿಟ್ಟಿರುತ್ತಲ್ಲ ಆ ಭಾಗದಲ್ಲಿ ನಾವು ನೀರನ್ನ ಹಚ್ಚಬೇಕು. ಮತ್ತೆ ಎರಡು ಕಡೆಗೂ ಬೇಯಿಸ್ಕೋಬೇಕು, ಬಟ್ ಮೆದುವಾಗಿ ಬೇಯಿಸ್ಕೋಬೇಕು, ತುಂಬಾ ಹಾರ್ಡ್ ಆಗಿ ಬೇಯಿಸಬಾರ್ದು. ಹಂಚಿ ಮೇಲೆ ಇರುವಾಗ್ಲೇನೆ ಅದಕ್ಕೆ 1 ಸ್ಪೂನ್ ತುಪ್ಪ ಹಾಕಿ ಎಲ್ಲಾ ಕಡೆಗೂ ಸವರಬೇಕು.
1: ಸರಿ.
2: ಆ ತುಪ್ಪ ಸವರಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಖಾರದ ಪುಡಿ ಹಾಕಿ, ಅದ್ರ ಮೇಲೇನೆ ಹಂಚಿ ಮೇಲೆ ಇರುವಾಗ್ಲೇನೆ ಮತ್ತೆ ಜೀರಿಗೆ ಬೆಳ್ಳುಳ್ಳಿನ ಕುಟ್ಟಿಟ್ಕೊಂಡಿರ್ಬೇಕು, ಅದನ್ನು ಕೂಡ ಅದಕ್ಕೆ ಹಾಕ್ಬೇಕು.
1: ಅಂದ್ರೆ ಹೆಂಚಿನ ಮೇಲೆ, ರೊಟ್ಟಿ ಮೇಲೆ?
2: ಹಾ, ಹಂಚಿನ ಮೇಲೆ ಏನೋ ರೊಟ್ಟಿ ಹಾಕಿರ್ತೀರಲ್ಲ ಇರುವಾಗ್ಲೇನೆ ಅದ್ರ ಮೇಲೇನೆ ತುಪ್ಪ ಸವರಿ, ಅದಕ್ಕೆ ಉಪ್ಪು, ಖಾರದ ಪುಡಿ, ಮತ್ತೆ ಬೆಳ್ಳುಳ್ಳಿ, ಮತ್ತೆ ಜೀರಿಗೆ, ಇದನ್ನ ಕುಟ್ಟಿಟ್ಕೊಂಡಿರ್ಬೇಕು, ಅದನ್ನು ಕೂಡ ಅದಕ್ಕೆ ಹಾಕ್ಬೇಕು. ಮತ್ತೆ ಶೇಂಗಾ ಪುಡಿ, ಬರೀ ಶೇಂಗಾ, ಪ್ಲೇನ್ ಶೇಂಗಾನ
1: ಹುರಿದು
2: ಪುಡಿ ಮಾಡ್ಕೊಂಡಿರೋದನ್ನ ಹಾಕಿ ಒಂದ್ ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಹಂಚಿಂದ ಕೆಳಗಿಳಿಸ್ಕೋಬೇಕು.
1: ಸರಿ.
2: ಇಳಿಸ್ಕೊಂಡ್ಬಿಟ್ಟು ಅದನ್ನ ಫುಲ್ಲು ಮಡಚಿಬಿಟ್ಟು, ನಮ್ಮ ಮನೆಯಲ್ಲಿ ಗುಣಕಲ್ ಅಂತ ಇರುತ್ತಲ್ವಾ,
1: ಕುಟಾಣಿ,
2: ಕುಟಾಣಿ ಇರುತ್ತಲ್ಲ, ಅದರಿಂದ ಚೆನ್ನಾಗಿ ಕುಟ್ಟಬೇಕು. ಕುಟ್ಟಿ ಅದನ್ನ ಉಂಡಿ
1: ಮುಟ್ಟಿಗೆಯಲ್ಲಿ ಮಾಡೋದು ಅಂತ.
2: ಹೌದು ಹೌದು. ಆಮೇಲಿಂದ ಚೆನ್ನಾಗಿ ನಾದಿ ಅದನ್ನ ಮುಷ್ಟಿ ಮಾಡ್ಬಿಟ್ಟು ತಿನ್ನೋದು. ಎರಡೆರಡು ಮುಷ್ಟಿ ಅಷ್ಟಕ್ಕೆ, 1 ಕಪ್ ಹಿಟ್ಟಿಗೆ ಏನಿಲ್ಲ ಅಂದ್ರೆ 3 ಮುಷ್ಟಿ ಆಗುತ್ತೆ.
1: 1 ಕಪ್ ಹಿಟ್ಟಿಗೆ 3 ಮುಷ್ಟಿಯಷ್ಟು ಅಂದ್ರೆ 3 ರೊಟ್ಟಿ ಆಗುತ್ತೆ ಅಂತ.
2: ರೊಟ್ಟಿ ಆಗುತ್ತೆ, 3 ಮುಟ್ಟಿಗೆ ಆಗುತ್ತೆ. 3 ಮುಟ್ಟಿಗೆ ಆಗುತ್ತೆ, ತುಂಬಾ ಹೆಲ್ದಿ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಡಯಟ್ ಕಾನ್ಶಿಯಸ್ ಇರೋರಿಗೆ ತುಂಬಾ ಒಳ್ಳೇದು.
1: ಮತ್ ಇದಕ್ಕಿನ್ನೇನು ಪಲ್ಯ, ಗೊಜ್ಜು, ಚಟ್ನಿ ಅಂತೇನು ಬೇಕಿರಲ್ಲ,
2: ಎಂತದು ಬೇಡ, ಎಂತದು ಬೇಡ.
1: ಯಾಕೆಂದ್ರೆ ಇದ್ರೊಳಗೆ ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲಾನು ಇದೆ,
2: ಎಲ್ಲ ಇರುತ್ತೆ, ರುಚಿಯಾಗಿರುತ್ತೆ ತಿನ್ನಕ್ಕೆ, ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ತಿನ್ನಕ್ಕೆ.
1: ಆಮೇಲೆ ಜೋಳದ ಹಿಟ್ಟಿಂದ ಮಾಡೋದು ಅಂತ ಹೇಳಿದ್ರಿ, ಇದಕ್ಕೆ ಆಲ್ಟರ್ನೇಟ್ ಆಗಿ ಸಜ್ಜೆ ಹಿಟ್ಟೋ ಅಥವಾ ರಾಗಿಯೋ ಹೀಗೆ ಮಾಡಬಹುದಾ? ಮಾಡ್ತಾರಾ?
2: ಅಷ್ಟು ರುಚಿಯಾಗಿ ಬರಲ್ಲ ಜೋಳದ ಹಿಟ್ಟಿಂದ. ನನ್ನ ರಾಗಿ ಹಿಟ್ಟಿಂದ ಟ್ರೈ ಮಾಡಿದೀನಿ, ಅಷ್ಟು ಚೆನ್ನಾಗ್ ಬಂದಿಲ್ಲ, ಬಟ್ ಅಕ್ಕಿ ಹಿಟ್ಟಿಂದ ಮಾಡಿದೀನಿ, ಪರವಾಗಿಲ್ಲ. ಓಕೆ, ಬಟ್ ಅದು ಸಾಫ್ಟ್ ಆಗಿ ಬರ್ಲಿಲ್ಲ ಅಷ್ಟೊಂದು ಅಕ್ಕಿ ಹಿಟ್ಟಿಂದ ಮಾಡಿದ್ದು, ಬಟ್ ಜೋಳದ ಹಿಟ್ಟಿಯಿಂದ ಮಾಡಿದ್ದು ರುಚಿಯಾಗಿರುತ್ತೆ. ಅಥವಾ ನಾವು ಯಾವಾಗ್ಲೂ ಜೋಳದ ತಿಂದು
1: ನಮ್ಗೆ
2: ಆಗ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ, ಬಟ್ ಅಕ್ಕಿ ಜೋಳ ಓಕೆ,
1: ಅಕ್ಕಿ ಹಿಟ್ಟು ಮತ್ತೆ ಜೋಳದ ಹಿಟ್ಟು
2: ಓಕೆ
1: ಮುಟ್ಟಿಗೆಗೆ ಸರಿ ಅಂತೀರಾ?
2: ತುಂಬಾ ಚೆನ್ನಾಗಿ. ಹೌದು, ರಾಗಿ ಅಷ್ಟು ಚೆನ್ನಾಗ್ ಬರಲ್ಲ ಇದ್ರಿಂದ. ಸಜ್ಜೆ ತುಂಬಾ ಹಾರ್ಡ್ ಅನ್ಸುತ್ತೆ ನನಗೆ, ನಾವು ಅಷ್ಟು ಬಳಸಲ್ಲ ಸಜ್ಜೆನ ಬಳಸಲ್ಲ, ಜೋಳನೇ ಜಾಸ್ತಿ ಬಳಸೋದು, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಬಹುದು.
1: ಖಂಡಿತ, ಒಂದು ಅಪರೂಪದ ರೆಸಿಪಿ ಅಂದ್ರೆ ನಮ್ಮ ಬೆಂಗಳೂರಿನ ಭಾಗದ ಜನರಿಗೆ, ಕರ್ನಾಟಕದ ದಕ್ಷಿಣ ಭಾಗದ ಜನರಿಗೆ, ಉತ್ತರ ಕರ್ನಾಟಕದ ಒಂದು ಸಾಂಪ್ರದಾಯಿಕ ತಿನಿಸು ಅಥವಾ ಅಡುಗೆ ಅಂತ ಹೇಳ್ಬಹುದು, ಮುಟ್ಟಿಗೆ ಅನ್ನೋ ಅಂತದನ್ನ ಹೇಳ್ಕೊಟ್ಟಿದ್ದೀರಾ, ಬಹಳ ಖುಷಿ ಆಯ್ತು.
2: ಥ್ಯಾಂಕ್ ಯು, ನನಗೂ ಖುಷಿ ಆಯ್ತು ನಿಮ್ ಜೊತೆಗೆ ಮಾತಾಡಿರೋದು.
1: ಹೀಗೆ ಕರೆ ಮಾಡ್ತಾ ಇರಿ ಮತ್ತೆ ಕರೆ ಮಾಡಿ ನಮ್ ಜೊತೆ ನಿಮ್ಮ ಕೈ ರುಚಿಯ ಈ ಒಂದು ರೆಸಿಪಿಗಳನ್ನ ಹಂಚಿಕೊಳ್ತಾ ಇರಿ.
2: ಖಂಡಿತ ಮೇಡಮ್,
1: ಥ್ಯಾಂಕ್ ಯು, ಥ್ಯಾಂಕ್ ಯು ಕವಿತಾ,
2: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಕವಿತಾ ಅವರು ಮುಟ್ಟುಗಿ, ಜೋಳದ ರೊಟ್ಟಿಯ ಮುಟ್ಟುಗಿಯನ್ನು ಮಾಡೋದನ್ನು ಹೇಳ್ಕೊಟ್ರು. ನೀವು ಕೂಡ ಹೀಗೆ ನಮ್ಮ ಜೊತೆಗೆ ನಿಮ್ಮ ರೆಸಿಪಿಗಳನ್ನು ಹಂಚ್ಕೋಬಹುದು. 9480901013 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ನನ್ನ ಹತ್ರ ಒಂದು ರೆಸಿಪಿ ಇದೆ ಅಂತ ಹೇಳಿದರೆ ನಾನೇ ನಿಮಗೆ ಕರೆ ಮಾಡ್ತೀನಿ. ಸೊ ಇಷ್ಟನ್ನು ಹೇಳ್ತಾ ಪ್ರತಿನಿತ್ಯ ಈ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮ ಇದ್ದೇ ಇರುತ್ತೆ, ನೀವು ಕೂಡ ಭಾಗವಹಿಸಿ.

0: ಸಮಯ 1:10 ಆಗ್ತಾ ಇದೆ. ಇನ್ನು ಕನ್ನಡದಲ್ಲಿ ವಾರ್ತೆಗಳು.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಭಯ ದಾಮ್ಲೆ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. E85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾಕ್ಕೆ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಸಂಪನ್ನಗೊಳಿಸಿದ್ದಾರೆ. ಈ ಭೇಟಿಯು ಭಾರತ ಆಸ್ಟ್ರೇಲಿಯಾ ಎರಡು ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವಿನ ರಾಜತಾಂತ್ರಿಕ, ಆರ್ಥಿಕ ಮತ್ತು ಭದ್ರತಾ ಸಂಬಂಧಗಳನ್ನು ಮುನ್ನಡೆಸಿದೆ. ಇದಕ್ಕೂ ಮುನ್ನ ಪ್ರವಾಸದ ಅಂತಿಮ ದಿನವಾದ ಇಂದು ಮೆಲ್ಬೋರ್ನ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಸ್ಟ್ರೇಲಿಯಾದ ವಿರೋಧ ಪಕ್ಷದ ನಾಯಕ ಆಂಗಸ್ ಟೇಲರ್ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ರಕ್ಷಣೆ, ವ್ಯಾಪಾರ, ಶಿಕ್ಷಣ, ಇಂಡೋ ಪೆಸಿಫಿಕ್ ಭದ್ರತೆ, ಹೂಡಿಕೆ ಮತ್ತು ಜನರ ನಡುವಿನ ಬಾಂಧವ್ಯವನ್ನು ಬಲಪಡಿಸಲು ಉಭಯ ನಾಯಕರು ತಮ್ಮ ಬೆಂಬಲವನ್ನು ಪುನರುಚ್ಚರಿಸಿದರು. ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬೆಂಬಲಿಸುತ್ತಾ ಆಂಗಸ್ ಟೇಲರ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆಸ್ಟ್ರೇಲಿಯಾದ ನಿಜವಾದ ಸ್ನೇಹಿತ ಎಂದು ಕರೆದಿದ್ದಾರೆ. ಅಲ್ಲದೆ ಸಾರ್ವಭೌಮತ್ವವನ್ನು ರಕ್ಷಿಸಲು ಮತ್ತು ಇಂಡೋ ಪೆಸಿಫಿಕ್ನಲ್ಲಿ ಸ್ಥಿರತೆಯನ್ನು ಬೆಂಬಲಿಸಲು ರಾಷ್ಟ್ರಗಳ ನಡುವಿನ ಸಂಬಂಧಗಳನ್ನು ಬಲಪಡಿಸುವ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ 3 ರಾಷ್ಟ್ರಗಳ ಪ್ರವಾಸದ 3ನೇ ಹಾಗೂ ಅಂತಿಮ ಚರಣದಲ್ಲಿ ಇಂದು ನ್ಯೂಜಿಲೆಂಡ್ಗೆ ಭೇಟಿ ನೀಡಲಿದ್ದಾರೆ. 2 ದಿನಗಳ ಭೇಟಿಗಾಗಿ ಅವರು ಇಂದು ಆಕ್ಲೆಂಡ್ ತಲುಪಲಿದ್ದಾರೆ. ಭೇಟಿಯ ಸಮಯದಲ್ಲಿ ಅವರು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಅವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಕಳೆದ 2 ವರ್ಷಗಳಲ್ಲಿ ವಿಶೇಷವಾಗಿ ವ್ಯಾಪಾರ ಮತ್ತು ವಾಣಿಜ್ಯ ಹಾಗೂ ರಕ್ಷಣಾ ಕ್ಷೇತ್ರಗಳಲ್ಲಿ ಗಮನಾರ್ಹ ಪ್ರಗತಿಯನ್ನು ಕಂಡಿರುವ ದ್ವಿಪಕ್ಷೀಯ ಸಂಬಂಧದ ಸಂಪೂರ್ಣ ವ್ಯಾಪ್ತಿಯನ್ನು ಉಭಯ ನಾಯಕರು ಪರಿಶೀಲಿಸಲಿದ್ದಾರೆ. ಕಳೆದ 40 ವರ್ಷಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಮೊದಲ ಬಾರಿಗೆ ನ್ಯೂಜಿಲೆಂಡ್ಗೆ ಭೇಟಿ ನೀಡುತ್ತಿದ್ದಾರೆ. ಭಾರತ ಮತ್ತು ನ್ಯೂಜಿಲೆಂಡ್ ನಡುವೆ ಇರುವ ಬಲವಾದ ಜನರ ಸಂಬಂಧಗಳ ಪ್ರತಿಬಿಂಬವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಭೇಟಿಯ ಸಮಯದಲ್ಲಿ ಭಾರತೀಯ ಸಮುದಾಯ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಕೇಂದ್ರ ಸರ್ಕಾರ E85 ಇಂಧನ ಪರಿಚಯಿಸಲು ಯೋಜನೆ ರೂಪಿಸಿದೆ. ಇದು E20 ಪೆಟ್ರೋಲ್ಗಿಂತ ಪ್ರತಿ ಲೀಟರ್ಗೆ ಸುಮಾರು 20 ರೂಪಾಯಿ ಕಡಿಮೆ ಬೆಲೆಯಲ್ಲಿರಲಿದೆ ಎಂದು ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಅವರು E85 ಇಂಧನವನ್ನು ಈ ರೀತಿಯ ಇಂಧನ ಬಳಕೆಗೆ ವಿನ್ಯಾಸಗೊಳಿಸಲಾದ ವಾಹನಗಳಿಗೆ ಮಾತ್ರ ಸೀಮಿತಗೊಳಿಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ಗ್ರಾಹಕರಿಗೆ ಆರ್ಥಿಕ ಪರಿಹಾರ ಒದಗಿಸುವುದರ ಜೊತೆಗೆ ಸರ್ಕಾರದ ಎಥೆನಾಲ್ ಮಿಶ್ರಣ ಕಾರ್ಯಕ್ರಮಕ್ಕೆ ಮತ್ತಷ್ಟು ಉತ್ತೇಜನ ನೀಡುವುದು ಈ ಕ್ರಮದ ಉದ್ದೇಶವಾಗಿದೆ ಎಂದು ಸಚಿವ ಹರ್ದೀಪ್ ಸಿಂಗ್ ಪುರಿ ತಿಳಿಸಿದ್ದಾರೆ. 2ನೇ ಬಾರಿಗೆ ದೇಶದ ವಿದ್ಯುತ್ ಬೇಡಿಕೆಯ 50%+

0: ಭಾಗವನ್ನು ಶುದ್ಧ ಇಂಧನ ಮೂಲಗಳು ಪೂರೈಸಿವೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ಈ ತಿಂಗಳ 6ರಂದು ನವೀಕರಿಸಬಹುದಾದ ಇಂಧನ ಮೂಲಗಳು ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ಶೇಕಡ 50.2% ಕೊಡುಗೆ ನೀಡಿವೆ. ಇದು ಭಾರತದ ಶುದ್ಧ ಇಂಧನ ಪರಿಸರ ವ್ಯವಸ್ಥೆಯ ಹೆಚ್ಚುತ್ತಿರುವ ಸಾಮರ್ಥ್ಯ ಮತ್ತು ವಿಶ್ವಾಸಾರ್ಹತೆಗೆ ಸಾಕ್ಷಿಯಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ವೇಗ ಮತ್ತು ದೃಢ ಸಂಕಲ್ಪದೊಂದಿಗೆ ಸುಸ್ಥಿರ ಅಭಿವೃದ್ಧಿಗೆ ಶಕ್ತಿ ತುಂಬುವ ಕಾರ್ಯವನ್ನು ಮುಂದುವರಿಸುತ್ತಿದೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ತಮಿಳುನಾಡಿನ ಕೊಯಮತ್ತೂರಿನಲ್ಲಿಂದು ಮಾನವ ವನ್ಯಜೀವಿ ಸಂಘರ್ಷ ಕುರಿತ ಉತ್ಕೃಷ್ಟ ಕೇಂದ್ರವನ್ನು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಉದ್ಘಾಟಿಸಿದರು. ಬಳಿಕ ನಡೆದ ಮಾನವ ವನ್ಯಜೀವಿ ಸಂಘರ್ಷ ಕುರಿತ ರಾಷ್ಟೀಯ ಕಾರ್ಯಾಗಾರದಲ್ಲಿ ದೇಶದ ವಿವಿಧ ಭಾಗಗಳಿಂದ ಆಗಮಿಸಿದ್ದ ಹಿರಿಯ ನೀತಿ ನಿರೂಪಕರು, ಅರಣ್ಯ ಅಧಿಕಾರಿಗಳು, ವಿಜ್ಞಾನಿಗಳು, ಸಂಶೋಧಕರು, ತಂತ್ರಜ್ಞಾನ ತಜ್ಞರು ಹಾಗೂ ಪರಿಣಿತರು ಭಾಗವಹಿಸಿ ಮಾನವ ವನ್ಯಜೀವಿ ಸಂಘರ್ಷವನ್ನು ಪರಿಣಾಮಕಾರಿಯಾಗಿ ತಗ್ಗಿಸುವ ಕಾರ್ಯತಂತ್ರಗಳ ಕುರಿತು ಚರ್ಚಿಸಿದರು. ಕಾರ್ಯಾಗಾರದಲ್ಲಿ ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಉಪಸ್ಥಿತರಿದ್ದರು. ಕಾರ್ಯಾಗಾರ ಉದ್ದೇಶಿಸಿ ಮಾತನಾಡಿದ ಸಚಿವ ಭೂಪೇಂದ್ರ ಯಾದವ್, ಪರಿಹಾರ ಕೇಂದ್ರಿತ ದೃಷ್ಟಿಕೋನದೊಂದಿಗೆ ಆಧುನಿಕ ತಂತ್ರಜ್ಞಾನದ ಪ್ರಗತಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಹೊಸದಾಗಿ ಸ್ಥಾಪಿಸಲಾದ ಈ ಉತ್ಕೃಷ್ಟತಾ ಕೇಂದ್ರವು ಮಾನವ ವನ್ಯಜೀವಿ ಸಂಘರ್ಷದ ವೈಜ್ಞಾನಿಕ ಮತ್ತು ಸಾಕ್ಷ್ಯಾಧಾರಿತ ನಿರ್ವಹಣೆಯನ್ನು ಬಲಪಡಿಸುವ ಉದ್ದೇಶದಿಂದ ಸಂಶೋಧನೆ, ನಾವೀನ್ಯತೆ, ನೀತಿ ಬೆಂಬಲ, ಸಾಮರ್ಥ್ಯ ವೃದ್ಧಿ ಹಾಗೂ ಉತ್ತಮ ಕಾರ್ಯಪದ್ಧತಿಗಳ ಪ್ರಸಾರದ ರಾಷ್ಟೀಯ ಕೇಂದ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದು ಅವರು ತಿಳಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ವಿದೇಶಾಂಗ ಸಚಿವ ಡಾ ಎಸ್ ಜಯಶಂಕರ್ ಕುವೈತ್ ಪ್ರವಾಸ ಮುಕ್ತಾಯಗೊಳಿಸಿ ಇಂದು ಒಮಾನ್ಗೆ ಆಗಮಿಸಿದ್ದಾರೆ. ಒಮಾನ್ ವಿದೇಶಾಂಗ ಸಚಿವಾಲಯದ ಮಹಾನಿರ್ದೇಶಕ ಶೇಖ್ ಅಹಮದ್ ಅಲ್ ಮಸ್ಕರಿ ಅವರು ಡಾ ಜಯಶಂಕರ್ ಅವರನ್ನು ಸ್ವಾಗತಿಸಿದರು. ಒಮಾನ್ ಭೇಟಿ ಪೂರ್ಣಗೊಳಿಸಿದ ಬಳಿಕ ಅವರು ನ್ಯೂಯಾರ್ಕ್ಗೆ ತೆರಳಿ 2028-29 ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸದಸ್ಯತ್ವಕ್ಕಾಗಿ ಭಾರತದ ಅಧಿಕೃತ ಅಭಿಯಾನಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಅವರು ಇದೇ 14 ಮತ್ತು 15 ಬ್ರಸೆಲ್ಸ್ಗೆ ಭೇಟಿ ನೀಡಿ ಭಾರತ ಐರೋಪ್ಯ ಒಕ್ಕೂಟದ 3ನೇ ವ್ಯಾಪಾರ ಮತ್ತು ತಂತ್ರಜ್ಞಾನ ಮಂಡಳಿ ಸಭೆಯಲ್ಲಿ ಭಾಗವಹಿಸಲಿದ್ದು ಐರೋಪ್ಯ ಒಕ್ಕೂಟ ಹಾಗೂ ಬೆಲ್ಜಿಯಂನ ವಿದೇಶಾಂಗ ಸಚಿವರೊಂದಿಗೆ ಮಾತುಕತೆ ನಡೆಸಲಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಜಾರಿ ನಿಟ್ಟಿನಲ್ಲಿ ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ರಂಜನಾ ದೇಸಾಯಿ ನೇತೃತ್ವದಲ್ಲಿ 7 ಸಮಿತಿಯನ್ನು ರಚಿಸುವುದಾಗಿ ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಘೋಷಿಸಿದ್ದಾರೆ. ಸಮಿತಿಯು ಮುಂದಿನ 6 ತನ್ನ ವರದಿಯನ್ನು ಮಹಾರಾಷ್ಟ್ರ ಸರ್ಕಾರಕ್ಕೆ ಸಲ್ಲಿಸಲಿದೆ. ಮಕ್ಕಳ ಕೇಂದ್ರಿತ ಅಭಿವೃದ್ಧಿ, ಶಾಲಾ ಶಿಕ್ಷಣ ಮತ್ತು ಮಾನವ ಅಭಿವೃದ್ಧಿಯ ಕುರಿತು ಸಹಯೋಗವನ್ನು ಬಲಪಡಿಸಲು ನೀತಿ ಆಯೋಗದ ಸದಸ್ಯೆ ಡಾ ಜೋರಾಮ್ ಅನಿಯಾ ಅವರು ನವದೆಹಲಿಯಲ್ಲಿ ಯುನಿಸೆಫ್ಗೆ ಭಾರತದ ಪ್ರತಿನಿಧಿ ಸಿಂಥಿಯಾ ಮೆಕ್ಕ್ಯಾಫ್ರಿ ನೇತೃತ್ವದ ನಿಯೋಗದೊಂದಿಗೆ ಸಂವಾದ ನಡೆಸಿದರು. ನೀತಿ ಆಯೋಗದ ಪ್ರಕಾರ ಸಭೆಯಲ್ಲಿ ಸುರಕ್ಷತೆ ಮತ್ತು ಎಲ್ಲರನ್ನು ಒಳಗೊಳ್ಳುವ ಕಲಿಕಾ ವಾತಾವರಣ, ಸಾಕ್ಷರತೆ, ಶಿಕ್ಷಕರ ಜ್ಞಾನ, ವಿದ್ಯಾರ್ಥಿಗಳ ಯೋಗಕ್ಷೇಮ, ಸೈಬರ್ ಸುರಕ್ಷತೆ ಹಾಗೂ ಡಿಜಿಟಲ್ ಭದ್ರತೆ ವಿಷಯಗಳ ಕುರಿತು ಸಮಗ್ರ ಚರ್ಚೆ ನಡೆಸಲಾಯಿತು. ಸಭೆಯಲ್ಲಿ ಸಾಕ್ಷ್ಯಾಧಾರಿತ ನೀತಿ ನಿರೂಪಣೆ, ಸಮುದಾಯದ ಭಾಗವಹಿಸುವಿಕೆ, ವಿಪತ್ತು ನಿರೋಧಕ ಸಾಮರ್ಥ್ಯ ಹಾಗೂ ಮಕ್ಕಳ ಕಲ್ಯಾಣ ಮತ್ತು ಶಿಕ್ಷಣದ ಫಲಿತಾಂಶಗಳನ್ನು ಸುಧಾರಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳ ಪಾತ್ರದ ಮಹತ್ವವನ್ನು ಡಾ ಜೋರಾಮ್ ಅನಿಯಾ ಒತ್ತಿ ಹೇಳಿದರು. ಮಹಿಳಾ ಕ್ರಿಕೆಟ್ನಲ್ಲಿ ಹರ್ಮನ್ಪ್ರೀತ್ ಕೌರ್ ನೇತೃತ್ವದ ಭಾರತ ತಂಡ ಇಂದು ಲಂಡನ್ನ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಟೆಸ್ಟ್ ಪಂದ್ಯದಲ್ಲಿ ಆತಿಥೇಯ ಇಂಗ್ಲೆಂಡ್ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯಾಹ್ನ 3:30 ಆರಂಭವಾಗಲಿದೆ. ಈ ಪಂದ್ಯವು ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣಕ್ಕೆ ಒಂದು ಮಹತ್ವದ ಸಂದರ್ಭವಾಗಿದೆ, ಏಕೆಂದರೆ ಇದು ಈ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮೊದಲ ಮಹಿಳಾ ಟೆಸ್ಟ್ ಪಂದ್ಯವಾಗಿದೆ. ಈ ಪಂದ್ಯಕ್ಕಾಗಿ ಈಗಾಗಲೇ 33,000 ಹೆಚ್ಚು ಜನರು ತಮ್ಮ ಆಸನಗಳನ್ನು ಕಾಯ್ದಿರಿಸಿದ್ದಾರೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿಯ ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಪೇನ್ ತಂಡ ಬೆಲ್ಜಿಯಂ ತಂಡವನ್ನು ಎದುರಿಸಲಿದೆ.

ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ಇದಕ್ಕೂ ಮುನ್ನ ಅಮೆರಿಕದ ಮೆಸಚೂಸೆಟ್ಸ್ನ ಬೋಸ್ಟನ್ ಕ್ರೀಡಾಂಗಣದಲ್ಲಿ ನಡೆದ ಮೊದಲ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಫ್ರಾನ್ಸ್ ತಂಡ ಮೊರಾಕೋ ತಂಡವನ್ನು 2-0 ಗೋಲುಗಳಿಂದ ಮಣಿಸಿತು. ಈ ಮೂಲಕ ಫ್ರಾನ್ಸ್ ತಂಡ ಸೆಮಿಫೈನಲ್ಸ್ ಪ್ರವೇಶಿಸಿದೆ. ಫ್ರಾನ್ಸ್ ಪರ ಕಿಲಿಯನ್ ಎಂಬಾಪೆ ಮತ್ತು ಔಸ್ಮಾನ್ ಡೆಂಬೆಲೆ ತಲಾ 1 ಗೋಲು ಗಳಿಸುವ ಮೂಲಕ ತಂಡದ ಗೆಲುವಿಗೆ ಕಾರಣರಾದರು. ಉಳಿದ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ನಾರ್ವೆ ತಂಡ ಇಂಗ್ಲೆಂಡ್ ವಿರುದ್ಧ ಆಡಲಿದ್ದು, ಹಾಲಿ ಚಾಂಪಿಯನ್ ಅರ್ಜೆಂಟೀನಾ ಭಾನುವಾರ ಬೆಳಿಗ್ಗೆ ಸ್ವಿಟ್ಜರ್ಲೆಂಡ್ ತಂಡದ ವಿರುದ್ಧ ಸೆಣಸಲಿದೆ. ಟೆನಿಸ್ನಲ್ಲಿ ಮಾರ್ಸೆಲೋ ಅರೆವಾಲೋ ಮತ್ತು ಎಲೆನಾ ಒಸ್ಟಾಪೆಂಕೋ ಜೋಡಿ ವಿಂಬಲ್ಡನ್ ಮಿಶ್ರ ಡಬಲ್ಸ್ ಪ್ರಶಸ್ತಿ ಗೆದ್ದಿದೆ. ಲಂಡನ್ನ ಸೆಂಟ್ರಲ್ ಕೋರ್ಟ್ನಲ್ಲಿ ನಡೆದ 1:56 ರೋಮಾಂಚಕ ಪಂದ್ಯದಲ್ಲಿ ಈ ಜೋಡಿ ಆಸ್ಟ್ರೇಲಿಯಾದ ಸ್ಟಾರ್ಮ್ ಹಂಟರ್ ಮತ್ತು ಮಾರ್ಕ್ ಪೋಲ್ಮನ್ಸ್ ಜೋಡಿಯನ್ನು 4-6, 7-5, 6-2 ಸೆಟ್ಗಳಿಂದ ಸೋಲಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾ ಪ್ರವಾಸ ಸಂಪನ್ನ, ನ್ಯೂಜಿಲೆಂಡ್ನ ಆಕ್ಲೆಂಡ್ಗೆ ಪ್ರಯಾಣ. ಇ-85 ಇಂಧನ ಪರಿಚಯಿಸಲು ಕೇಂದ್ರ ಸರ್ಕಾರ ಯೋಜನೆ, ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ. ದೇಶದ ಒಟ್ಟು ವಿದ್ಯುತ್ ಪೂರೈಕೆಯಲ್ಲಿ ನವೀಕರಿಸಬಹುದಾದ ಇಂಧನ ಮೂಲಗಳಿಂದ ಶೇಕಡಾ 50.2% ಕೊಡುಗೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಭಾರತ ಇಂಗ್ಲೆಂಡ್ ತಂಡಗಳ ನಡುವೆ ಸೆಣಸಾಟ. ಹಾಗೂ ಫಿಫಾ ವಿಶ್ವಕಪ್ ಫುಟ್ಬಾಲ್ 2ನೇ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸ್ಪೇನ್ ಬೆಲ್ಜಿಯಂ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:21 ಆಗ್ತಾ ಇದೆ. ಈಗ ಕೇಳ್ತಾ ಇದ್ದೀರಾ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲಿನಲ್ಲಿ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್. ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ.
2: ಆಕಾಶವಾಣಿ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು.
3: ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಮ್ಮ ಈ ಕಾರ್ಯಕ್ರಮ ಇವತ್ತು ಬಹಳ ವಿಶೇಷವಾದದ್ದು. ನಮ್ಮೊಂದಿಗೆ ಈಗ ಇರುವ ಅತಿಥಿ ಸುಮಾರು 40 ವರ್ಷಗಳ ಕಾಲ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದಂಥವರು. ಅದರ ಜೊತೆಗೆ ಅವರು 1965 ಭಾರತ ಪಾಕಿಸ್ತಾನದ ಯುದ್ಧದಲ್ಲಿ ಭಾಗವಹಿಸಿದ್ದಾರೆ. ಅಲ್ಲದೆ ಇದೆಲ್ಲದಕ್ಕೆ ಕಳಶಪ್ರಾಯವಾಗಿ ಪಾಕಿಸ್ತಾನದ ನೆಲದಲ್ಲಿ ಸೇನೆ ಏನಿತ್ತಲ್ಲ ಅಲ್ಲಿಂದ ಭಾರತಕ್ಕೆ ಹಿಂತಿರುಗುವ ಮೊದಲು ಆ ಹಂತದಲ್ಲಿ 9 ಕಾಲ ಭಾರತೀಯ ಸೇನೆಯ ಅಧಿಕಾರಿಯಾಗಿ ಪಾಕಿಸ್ತಾನದ ನೆಲದಲ್ಲಿ ಇದ್ರು. ಹೀಗೆ ತುಂಬಾ ಅನುಭವವನ್ನ ನಮ್ಮೊಂದಿಗೆ ಈಗ ಕರ್ನಲ್ ರಮೇಶ್ ಆಳ್ವಾರ್ ಅವರು ಹಂಚಿಕೊಳ್ತಾರೆ. ಅವರೊಂದಿಗೆ ಮಾತನಾಡ್ತಾ ನಾವು ಭಾರತೀಯ ಸೈನ್ಯದ ಇತಿಹಾಸದ ಜೊತೆಗೆ ಯುದ್ಧದ ಹಿನ್ನೆಲೆಯನ್ನ, ಯುದ್ಧದ ಅನುಭವಗಳನ್ನ, ಜೊತೆಗೆ ಅವರು ಆಗ ನೋಡಿದ

0: ಆದಂತಹ ಪ್ರಧಾನಮಂತ್ರಿಗಳು ಅವರೊಂದಿಗಿನ ಅವರ ಅನುಭವವನ್ನ, ಬಹಳ ಶ್ರೀಮಂತವಾದ ಅನುಭವ ಕರ್ನಲ್ ರಮೇಶ್ ಆಳ್ವಾರ್ ಅವರದು. ಅವರೊಂದಿಗೆ ಮಾತನಾಡ್ತಾ ಇದನ್ನೆಲ್ಲ ನಾವಿವತ್ತು ತಿಳಿದುಕೊಳ್ಳೋಣ. ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ. ಜೈ ಹಿಂದ್.
1: ಜೈ ಹಿಂದ್.
0: ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನೀವು ಮುಂಬೈ ಪ್ರಾಂತ್ಯದಲ್ಲಿ ಹುಟ್ಟಿದವರು,
1: ಹೌದು,
0: ಅಲ್ಲಿಂದ ಈಗ ಬೆಂಗಳೂರಲ್ಲಿ ನೆಲೆಸಿದ್ದೀರಿ,
1: ಹೌದು.
0: ಆದರೆ ಈ ಮುಂಬೈನಿಂದ ಕರ್ನಾಟಕದ ಹೃದಯ ಭಾಗಕ್ಕೆ ಬರುವಂತಹ ನಿಮ್ಮ ಪಯಣ ಏನಿದೆಯಲ್ಲ, ಬಹಳ ದೀರ್ಘವಾದದ್ದು, ಮತ್ತೆ ತುಂಬಾ ಅನುಭವಗಳನ್ನ ನಿಮ್ಮ ಜೀವನದಲ್ಲಿ ನಿಮ್ಗೆ ತಂದುಕೊಟ್ಟಿರುವಂತದ್ದು. 1942 ಜೂನ್ 2 ಹುಟ್ಟಿದವರು, ನಿಮಗೆ 84 ವರ್ಷಗಳು ತುಂಬಿದ್ದಾವೆ. ತುಂಬಾ ಸಂತೋಷ. 84 ವರ್ಷಗಳ ಸುದೀರ್ಘ ಜೀವನದಲ್ಲಿ ನಿಮ್ಮ ಅನುಭವವೂ ಕೂಡ ಅಷ್ಟೇ ಪಕ್ವವಾಗಿದೆ. ನೀವು ಜ್ಞಾನವೃದ್ಧರು ಹಾಗೂ ವಯೋವೃದ್ಧರು, ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಇವತ್ತು ಹಂಚಿಕೊಳ್ಬೇಕು. ನೀವು ಮುಂಬೈಯಲ್ಲಿ ಹುಟ್ಟಿದ್ರಿ, ನಂತರ 1958 NDA ಸೇರಿದ್ರಿ ನೀವು.
1: ಹೌದು.
0: ಆರ್ಮಿಯನ್ನ ಅಥವಾ ನಾವು ಸೈನ್ಯವನ್ನೇ ಸೇರ್ಬೇಕು ಅನ್ನೋದನ್ನ ಹೇಗೆ, ಯಾರು ನಿರ್ಧಾರ ಮಾಡಿದ್ರು ಮೊದಲೇ?
1: ಒಂದ್ ದಿವಸ ಅದೇ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಒಂದು ನೆಂಟರು ಕರ್ಕೊಂಡು ಹೋದ್ರು. ಅಲ್ಲಿ ಹೋದಾಗ ಕೆಡೆಟ್ಸ್ ಅನ್ನ ಹುಡುಗರನ್ನ ನೋಡಿ, 5 ಮಿಲಿಟರಿ ಲೈಫ್ ನೋಡಿ, ನಮ್ಗೆ ಒಂಥರ ಪ್ರೋತ್ಸಾಹನೇ ಆಯ್ತು ನಾವು ಮಾಡ್ಬೇಕು ಅಂತ. ಅಲ್ಲಿ ನೋಡಿದ್ರೆ ಆ ಬಿಲ್ಡಿಂಗ್ಸು, ಕ್ವಾರ್ಟರ್ಸು ಎಲ್ಲ ಚೆನ್ನಾಗಿತ್ತು. ನಾನು ಆ ಟೈಮ್ನಲ್ಲಿ ಸ್ವಲ್ಪ ಟೆನಿಸ್ ಆಡ್ತಾ ಇದ್ದೆ, ಸೊ ಅಲ್ಲಿ ನೋಡಿದ್ರೆ ಟೆನಿಸ್ ಕೋರ್ಟ್ ಎಲ್ಲ ಇತ್ತು. ನಿಜವಾಗ್ಲೂ ಹೇಳಿದ್ರೆ ಅದ್ ನೋಡಿ, ಟೆನಿಸ್ ನೋಡಿದೆ ನಾನು NDA ಜಾಯಿನ್ ಮಾಡೋಣ. ಆಮೇಲೆ ಅವ್ರು ಹೇಳಿದ್ರು ಅಷ್ಟು ಸುಲಭವಾಗಿಲ್ಲ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಎಕ್ಸಾಮ್ ಪಾಸ್ ಮಾಡಬೇಕು.
0: ಬಹಳ ಕಷ್ಟದ ಪರೀಕ್ಷೆ
1: ಆ ಕಾಲದಲ್ಲಿ ನೋಡಿ, 9,000
0: ಅಭ್ಯರ್ಥಿಗಳಿದ್ರು.
1: ನಾನು ಅದರಲ್ಲಿ 167 ಸೆಲೆಕ್ಟ್ ಆದ್ವಿ. ಅದನ್ನೆಲ್ಲ ನಾನು ಒಪ್ಪ ಇದ್ದೆ. ಅಲ್ಲಿಂದ ನಮ್ಗೆ ಇಲ್ಲಿ ಬೆಂಗಳೂರಿನಲ್ಲಿ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ಇದೆ, ಅವರು ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಅನ್ನ ಕ್ಯಾರೆಕ್ಟರು ಇದೆಲ್ಲ ನೋಡಿ ಟೆಸ್ಟ್ ಮಾಡ್ತಾರೆ. ಸೈಕಲಾಜಿಕಲ್ ಟೆಸ್ಟ್ ಮಾಡಿ ಅವ್ರು ಫಿಟ್ ಇದ್ರೆ ಅವರು ಸೆಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಇಲ್ಲಿ ನಾವು NDA ಹೋಗ್ತೀವಿ. NDA ಹೋದಾದ್ಮೇಲೆ ಅಲ್ಲಿ ಫಸ್ಟ್ ಅಜೆಂಡಾ ಅವ್ರದ್ದು ಏನಂದ್ರೆ ಅಹಂಕಾರ ತೆಗಿಬೇಕು. ಆಮೇಲೆ ಏನ್ ಹೇಳಿ ನಿಮ್ಗೆ ಎಷ್ಟು ಕಷ್ಟದ ಇದು ಟ್ರೈನಿಂಗು, ಬಟ್ ಅದು ತಯಾರಿ ಮಾಡ್ತಾರೆ ಯುದ್ಧದಲ್ಲಿ. ಅದನ್ನ ಪ್ರಸಂಗ ಬಂದ್ರೆ ಅದು ತುಂಬಾ ಉಪಯೋಗ ಆಗುತ್ತೆ. ತುಂಬಾ ಫಿಸಿಕಲ್ ಫಿಟ್ನೆಸ್, ಅವ್ರ ಮೆಂಟಲ್ ಫಿಟ್ನೆಸ್ ಅಂದ್ರೆ ಸ್ಟೂಡೆಂಟ್ಸ್ ಮಧ್ಯೆ ಬಾಕ್ಸಿಂಗ್ ಮ್ಯಾಚಸ್ ಆಗತ್ತೆ. ಯಾರಿಗಾರ ಹೊಡೆದ್ರೆ ಅವ್ರು ಏನ್ ಕಲಿಸ್ತಾರಂದ್ರೆ, ಮೈಂಡ್ ಇದೆ ಅಲ್ಲ ನಮ್ಮ ಮನಸ್ಸು, ಅದು ಎಲ್ಲದಕ್ಕಿಂತ ವೀಕ್. ಬಾಡಿಗೆ ಇಲ್ಲಿ ಹೊಡೆದ್ರು ಅಲ್ಲಿ ಹೊಡೆದ್ರು ಸ್ವಲ್ಪ ದಿವಸ ಆದ್ಮೇಲೆ ಸರ್ ಹೋಗತ್ತೆ. ಅವನ್ ಮೊದ್ಲೇ ಅಳ್ಲಿಕ್ ಶುರು ಮಾಡ್ತಾನೆ, ಅಯ್ಯೋ ರಕ್ತ ಬಂದ್ಬಿಡ್ತು, ಬಟ್ ಆ ಹೆದರಿಕೆ ತೆಗಿತಾರೆ. ಅದಾದ್ಮೇಲೆ ಎಲ್ಲ ಟ್ರೈನಿಂಗು, ಶಸ್ತ್ರ ಯಾವ ಉಪಯೋಗಿಸ್ಬೇಕು, ಆಮೇಲೆ ಜಿಯೋಗ್ರಫಿ, ಸೈನ್ಸ್ ಎಲ್ಲ ಜನರಲ್ ನಾಲೆಜು, ಆಮೇಲೆ ಫೌಂಡ್ರಿ ಕಾರ್ಪೆಂಟ್ರಿ ಕಲಿಸ್ತಾರೆ ಅಲ್ಲಿ. ಇದೆಲ್ಲ
0: ಎಲ್ಲ ಕೌಶಲ್ಯಗಳು.
1: ಅವ್ರ ಆಫೀಸರ್ ಆದ್ಮೇಲೆ ಅವನ್ ಗೊತ್ತಿರ್ಬೇಕು ಒಂದು ನಟ್ ಏನು, ಮೆಕ್ಯಾನಿಕ್ಸ್ ಎಲ್ಲ ಕಲಿಸ್ತಾರೆ, ಮೆಟ್ರಾಲಜಿ ಬೋಲ್ಟ್ ನಟ್ ಎಲ್ಲ ಕಲಿಸಿ ಆಮೇಲೆ 3 ಆದ್ಮೇಲೆ ಅಲ್ಲಿ ಎಕ್ಸಾಮ್ ಪಾಸ್ ಮಾಡ್ಬೇಕು. BSc ಡಿಗ್ರಿ ಕೊಡ್ತಾರೆ.
0: ನೀವು NDAದಿಂದ ಹೊರಗಡೆ ಬರುವಾಗ ಅಂದ್ರೆ ನೀವು 61 NDAದಿಂದ ಹೊರಗಡೆ ಬಂದ್ರಿ, BSc ಮುಗಿಸಿ 58 61 ಅಲ್ಲಿದ್ರಿ.
1: 3
0: ನಂತರ ನೀವು ಇಂಡಿಯನ್ ಮಿಲಿಟರಿ ಅಕಾಡೆಮಿ,
1: July 61 ಇಂದ June 62
0: ಒಂದು ವರ್ಷ. ಮತ್ತೆ ನೀವು ಇಲ್ಲಿ ಡೆಹ್ರಾಡೂನ್ ಹೋದ್ರಿ.
1: ಡೆಹ್ರಾಡೂನ್
0: ಬಹಳ ತಣ್ಣನೆಯ ಜಾಗ,
1: ಒಳ್ಳೆ ಜಾಗ ಇದೆ, ಕ್ಲೀನ್ ಆಗಿದೆ, ಹಿಮಾಲಯ ಹತ್ರನೇ.
0: ಹೌದು.
1: ಸೊ ಅಲ್ಲಿ ಎಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಕಮಿಷನ್ ಮಾಡ್ತಾರೆ. ಅದೇನಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಅವರೇ ಸೈನ್ ಮಾಡ್ತಾರೆ, ಅದೆಲ್ಲಾರ್ಗೂ ಕೊಟ್ಟು.
0: ಅಂದ್ರೆ ನೀವು ನೇರವಾಗಿ ಭಾರತದ ರಾಷ್ಟ್ರಪತಿಗಳಿಂದಲೇ?
1: ಹೌದು. ಅದರಲ್ಲಿ ಏನಂದ್ರೆ ಇದು ಲೀಗಲ್ ಪವರ್ಸ್ ಎಲ್ಲ ಅದರಲ್ಲಿ ಬರುತ್ತೆ, ಕಾನ್ಸ್ಟಿಟ್ಯೂಷನ್ ಕೊಟ್ಟಿದೆ. ದಟ್ ಅದರಲ್ಲಿ ಬರೆದಿದೆ, ನಾನು ರಮೇಶ್ ಶಾ ಮಲ್ವರಿಗೆ ಲೆಫ್ಟಿನೆಂಟ್ ಪದವಿನಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ, ನನ್ನಿಂದ ಆದೇಶ ಇದೆ, ಅವ್ರ ಕೆಳಗಡೆ ಕೆಲಸ ಮಾಡುವವರೆಲ್ಲ ಅವ್ರ ಆದೇಶ ನ್ಯಾಯದ ಆದೇಶ, ಅವ್ರು ರಾಂಗ್ ಆದೇಶ ಕೊಟ್ರೆ ಇಲ್ಲ,
0: ಸರಿಯಾದ ಆದೇಶ
1: ಕೊಟ್ರೆ ನೀವು ಅದನ್ನ
0: ಪಾಲಿಸ್ಬೇಕು.
1: ಅವ್ರು ಏನ್ ಹೋದ್ರೆ, ಯಾವ ಕಷ್ಟ ಇದ್ರೆ, ಭಯ ಇದ್ರೆ, ಹಾನಿ ಇದ್ರೆ ನೀವು ಮಾಡ್ಬೇಕು ಅಂತ ಎಲ್ಲ ಬರ್ದಿ ತುಂಬಾ ಚೆನ್ನಾಗಿದೆ. ಅಲ್ಲಿ ರಾಧಾಕೃಷ್ಣನ್ ಸಾಹೇಬ್ರು ಸೈನ್ ಮಾಡಿದ್ದಾರೆ, ಅಪಾಯಿಂಟ್ಮೆಂಟ್ ಲೆಟರ್ ಪ್ರೆಸಿಡೆಂಟ್ ಕೊಟ್ಟಿದ್ದಾರೆ.
0: ಪ್ರೆಸಿಡೆಂಟ್ ಅಂದ್ರೆ ಭಾರತದ ರಾಷ್ಟ್ರಪತಿ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರು ನಿಮ್ಮನ್ನ.
1: ಯಾಕಂದ್ರೆ ನಿಮ್ಗೆ ಗೊತ್ತಲ್ಲ, ಪ್ರೆಸಿಡೆಂಟ್ ನಮ್ 3 ಫೋರ್ಸಸ್ ಕಮಾಂಡರ್ ಇನ್ ಚೀಫ್.
0: ಹಾಗೆ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರನ್ನ

0: ನೋಡಿದ್ದು ಒಂದು ಸೌಭಾಗ್ಯ ನಿಮ್ದು.
1: ಹೌದು ಹೌದು,
0: ದೊಡ್ಡ ಶಿಕ್ಷಣವೇ ಇತ್ತು, ದೊಡ್ಡ ಆಡಳಿತಾಧಿಕಾರಿ ಅಂಥವರು ನಿಮಗೆ ನೇಮಕ ಮಾಡಿದ್ರು. ಹಾಗಾಗಿ ನಿಮ್ ಜವಾಬ್ದಾರಿಗಳು ಇನ್ನೂ ಹೆಚ್ಚಾಯ್ತು ಅಂತ ಅನ್ಕೋತೀನಿ. ಡೆಹ್ರಾಡೂನ್ ಅಲ್ಲಿ ಒಂದು ವರ್ಷದ ಮಿಲಿಟರಿ ಅಕಾಡೆಮಿಯಲ್ಲಿ ಏನು ತರಬೇತಿ ಇತ್ತಲ್ಲ, ಅಲ್ಲಿಯ ತರಬೇತಿ ಈ ಹಿಂದಿನ ತರಬೇತಿಗಿಂತ ಹೇಗೆ ಭಿನ್ನವಾಗಿತ್ತು?
2: ಎನ್ಡಿಎನ್ ಎಲ್ ಮಾಡೋದು ಒಂಥರ ಸ್ವಲ್ಪ ಲೋವರ್ ಲೆವೆಲ್,
0: ನೀವೇನು ಚಿಕ್ಕವ್ರು ಇರ್ತೀರ,
2: ಮೋರ್ ಫಿಸಿಕಲ್. ಅಲ್ಲಿ ಡೆಹ್ರಾಡೂನ್ ಅಲ್ಲಿ ಗ್ರಾಜುಯೇಟ್ಸ್ ಬರ್ತಾರೆ ಬೇರೆ ಯೂನಿವರ್ಸಿಟಿಯಿಂದ ಡೈರೆಕ್ಟ್, ಸೊ ಒಂಥರ ಅದೆಲ್ಲ ಸ್ವಲ್ಪ ಲೆವೆಲ್ ಆಫ್ ಟ್ರೈನಿಂಗ್
0: ಹೆಚ್ಚಿನ ಉನ್ನತ
2: ರೆಸ್ಪೆಕ್ಟ್ ಕೊಡ್ತಾರೆ. ಬ್ಯಾಲೆನ್ಸ್ ಮಿಲಿಟರಿ ಟ್ರೈನಿಂಗ್ ನಡೀತಾ ಇರುತ್ತೆ, ಅಡ್ವಾನ್ಸ್ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಕೊಡ್ತಾರೆ,
0: ಅಂದ್ರೆ ಹೆಚ್ಚಿಗೆ ಟಫ್ನೆಸ್ ಕಲಿಸ್ತಾ ಹೋಗ್ತಾರೆ.
2: ಹೌದು,
0: 10 June 1962 ನೀವು ಕಮಿಷನ್ ಆದ್ರಿ.
2: ಹೌದು
0: ನೋಡಿ, ನಿಮ್ ಜೀವನದಲ್ಲಿ ಜೂನ್ ಬಹಳ ಮಹತ್ವದ ಪಾತ್ರ ವಹಿಸ್ತಾ
2: ಇದೆ.
0: ನೀವು ಹುಟ್ಟಿದ್ದು June 2
2: ಹೌದು,
0: ಮತ್ತೆ ಕಮಿಷನ್ ಆಗಿ ನಿಮ್ಮ ಇಷ್ಟದ ಸೇವೆಯನ್ನ ಸೇರ್ಕೊಂಡಿದ್ದು 10 June 20 ಆಗಿತ್ತು. ತುಂಬಾ ಒಳ್ಳೆಯ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ಹಾಗೆ ನೀವು ಇಂಡಿಯನ್ ಆರ್ಟಿಲರಿ ಸೇವೆಗೆ ಸೇರಿದ್ರಿ.
2: ಹೌದು,
0: ಆರ್ಟಿಲರಿಗೆ ನಿಮ್ಮನ್ನ ಆಯ್ಕೆ ಮಾಡುವಾಗ ನಿಮ್ಮ ಹಿಂದಿನ ಅನುಭವ ಹೇಗಿತ್ತು?
2: ಅವರೇ ಸ್ವಲ್ಪ ಆರ್ಟಿಲರಿಯು ಇದನ್ನಲ್ಲಿ ಇಂಜಿನಿಯರ್ಸ್ ಆರ್ಟಿಲರಿಗೆ ಯಾರಿಗೂ ಒಂದ್ ಸ್ವಲ್ಪ ಟೆಕ್ನಿಕಲ್ ಮಾಹಿತಿ ಇದ್ರೆ ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಆರ್ಟಿಲರಿನಲ್ಲಿ ಒಂಥರ ಆಫೀಸರಿಗೆ ಇನ್ಫೆಂಟ್ರಿ ಬೇರೆ ತರ ಸ್ವಲ್ಪ ಒಂದು ಹೈಯರ್ ಲೆವೆಲ್ ಆಫ್ ಟೆಕ್ನಿಕಲ್ ನಾಲೆಜ್ ಬೇಕು.
0: ನೀವು ನಂತರ ಬೇರೆ ಬೇರೆ ಕಡೆ ಪೋಸ್ಟಿಂಗ್ ಆಗುತ್ತೆ, ಡೆಹ್ರಾಡೂನ್ನಿಂದ ಬಂದ್ರಿ. ಮೊದಲ ಪೋಸ್ಟಿಂಗ್ ಎಲ್ಲಿ ಆಗಿದ್ದು ನಿಮ್ಗೆ?
2: ನಮ್ಮ ಮೊದಲ ಪೋಸ್ಟಿಂಗ್ ಶ್ರೀನಗರ್ ಇಂದ
0: ಜಮ್ಮು ಕಾಶ್ಮೀರ್
2: ಶ್ರೀನಗರಿಂದ ಪಶ್ಚಿಮ ದಿಕ್ಕಕ್ಕೆ ಹೋದರೆ ಒಂದು ಊರಿದೆ ಪಟ್ಟಣ ಅಂತ, ಸೊ ಅಲ್ಲಿ ಹೋಗಿದ್ದೆ. ಅಲ್ಲಿ ಅವರೆಲ್ಲ ನಮ್ಗೆ ರಿಸೀವ್ ಮಾಡಿ ಎಲ್ಲ ಕರ್ಕೊಂಡು ಹೋಗಿ ಬಾರ್ಡರ್ನಲ್ಲಿ ನಿನ್ನ ಕೆಲಸ ಇದು ನಿನ್ನ ಕೆಲಸ ಅದು ಅಂತ. ಫಸ್ಟ್ ಟೈಮ್ ನನ್ನ ಲೈಫ್ನಲ್ಲಿ ರೆಸ್ಪಾನ್ಸಿಬಿಲಿಟಿ ಬಂತು. ನನ್ನ ಕೈ ಕೆಳಗಡೆ ಒಂದು 150-200 ಸೈನಿಕರು ಇದ್ರು ನೋಡಿ. ಆ ಟೈಮ್ನಲ್ಲಿ ನನ್ನ ವಯಸ್ಸು ಎಷ್ಟಿತ್ತಂದ್ರೆ 21 ಇದು ಒಂಥರ ಜಿಮ್ಮೆದಾರಿ ಬಂತು. 200 ಸೈನಿಕರ ನಾನೇ
0: ನೋಡ್ಕೊಳ್ಬೇಕು. ಈಗ ನೀವು ಅಲ್ಲಿ ಒಳಗಡೆ ಇದ್ರಲ್ಲ ಆ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇದ್ದಾಗ, ದಿನ ನಿಮ್ಮ ರುಟೀನ್ ಹೇಗಿರ್ತಿತ್ತು ಅಲ್ಲಿ? ಅವಾಗ
2: ನಮ್ಮ ರುಟೀನ್, ನಮ್ಮ ಪ್ಲಾನ್ಸ್ ಏನು, ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತ ಎಲ್ಲ ಮೊದಲೇ ತೀರ್ಮಾನ ಮಾಡ್ತಾರೆ. ಸೊ ಅದೆಲ್ಲ ನಮಗೆ ಅದು ಮೊದಲೇ ಗೊತ್ತಿರಲಿಲ್ಲ. ಅವ್ರು ಬಂದು ನಮ್ಗೆ ಇದು ಮಾಡ್ತಾ ಇದ್ರು, ನಮಗೆ ಗೊತ್ತಾದ್ರೆಲ್ಲ ಹೇಳ್ತಾ ಇದ್ರು ಇದು ಮಾಡಬೇಕು ಅದು ಮಾಡಬೇಕು ಈ ಥರ ಆಯಿತು. ನಮಗೆ ಕೂತ್ಕೊಂಡು ನಮಗೆ ವಾರ್ ಗೇಮ್ಸ್ ಅಂತ ಮಾಡ್ತಾ ಇದ್ದಾರೆ, ಇಮ್ಯಾಜಿನರಿ. ಇವತ್ತು ಬೆಳಗ್ಗೆ ಸಾಯಂಕಾಲ ಈ ಥರ ಆಯಿತು, ವಾರ್ ಡಿಕ್ಲೇರ್ ಮಾಡಿದ್ರು. ಈಗ ಆ ಟೈಮಲ್ಲಿ ನಿಮ್ಗೆ ಏನು ಮಾಡಬೇಕು, ಏನು ಮಾಡಬೇಕು, ನಿಮ್ಮ ಗ್ರೂಪಿಗೆ ನೀ ಏನು ತಯಾರಿ ಮಾಡ್ತೀಯ, ಎಲ್ಲಿ ಅವ್ರಿಗೆ ಏನು ಹೇಳ್ತೀಯ, ಆ ಥರ ಲೆವೆಲಿಂದ ಕಲ್ತ್ಕೊಂಡು ಮೇಲೆಗೆ ಬಂದು ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ತರಬೇತಿ.
0: ನೀವು ಬಹಳ ಬಾರ್ಡರ್ಗಳಲ್ಲಿ ಕೆಲಸ ಮಾಡಿದ್ದೀರಾ?
2: ಹೌದು,
0: ಅದು ರಾಜಸ್ಥಾನ ಆಯ್ತು, ಪಂಜಾಬ್ ಆಯ್ತು, ಈಗ ನೀವ್ ಹೇಳಿದ್ರಿ ಜಮ್ಮು ಕಾಶ್ಮೀರದಲ್ಲಿ, ಆಮೇಲೆ ಈ ಕಡೆಗೆ ಟಿಬೆಟ್ ಬಾರ್ಡರ್ ಅಲ್ಲಿ ಮಾಡಿದ್ದೀರಾ, ತ್ರಿಪುರ ಮಿಜೋರಾಂ ಬಾರ್ಡರ್ ಅಲ್ಲೆಲ್ಲ ಕೆಲಸ ಮಾಡಿದ್ದೀರಾ. ಹೆಚ್ಚು ಬಾರ್ಡರ್ ಗಳಲ್ಲೇ ನಿಮ್ಮನ್ನ ಡೆಪ್ಯೂಟ್ ಮಾಡ್ಲಾಯ್ತಲ್ಲ, ಇದಕ್ಕೇನಾದ್ರೂ ಕಾರಣ ಇದೆ?
2: ಕಾರಣ ಏನಂದ್ರೆ ಆರ್ಟಿಲರಿಗೆ ಈಗ ಆರ್ಟಿಲರಿ ಬೆಂಗಳೂರಿನಲ್ಲಿ ಏನ್ ಕೆಲಸ ಇಲ್ಲ. ನಾನು ಬೆಂಗಳೂರಿಗೆ ಒಂದು ಪೋಸ್ಟಿಂಗ್ ಟ್ರೈ ಮಾಡಿದಾಗ ನನಗೆ ಅಮೃತಸರ್ನಲ್ಲಿ ಹಾಕ್ಬಿಟ್ರು,
0: ಹಾಗಾಗಿ ಹೆಚ್ಚಾಗೆಲ್ಲ ಬಾರ್ಡ್ರಲ್ಲಿ. ಮುಖ್ಯವಾಗಿ ಈ ಟಿಬೆಟ್ ಗಡಿ ಬಗ್ಗೆ ಹೇಳಿ, ಅಲ್ಲಿ ಯಾವ ರೀತಿಯ ಕೆಲಸ ಇತ್ತು?
2: ಅಲ್ಲಿ ಟಿಬೆಟ್ನಲ್ಲಿ, ಅಲ್ಲಿ ನಿಮ್ಗೆ ಗೊತ್ತಿರಬೇಕು ಒಂದು ಇಂಡೋ ಟಿಬೆಟ್ ಬಾರ್ಡರ್ ಪೊಲೀಸ್ ಅಂತ ಇದ್ದಾರೆ, ಅವರು ಟಿಬೆಟಿಯನ್ಸಿಗೆ ತಯಾರಿ ಮಾಡಿ, ಯಾಕಂದ್ರೆ ಅವ್ರಿಗೆ ಆ ಏರಿಯಾ ಬಗ್ಗೆ ಮಾಹಿತಿ ಇದೆ. ಅವ್ರಿಗೇನಾದ್ರು ಆರ್ಟಿಲರಿ ಸಪೋರ್ಟ್ ಬೇಕಾದ್ರೆ
0: ನೀವು ಕೊಡ್ತೀರಾ?
2: ಕೊಡ್ತಾರೆ, ಅವ್ರು ಹೇಳ್ತಾರೆ ಈ ತರ ಇಲ್ಲಿದೆ ಅಲ್ಲಿದೆ ಅಂತ.
0: ಅಂದ್ರೆ ಭಾರತ ಅವರಿಗೆ ಒಂದು ಸಪೋರ್ಟಿವ್ ಆಗಿ ನಿಲ್ಲುವಂತದ್ದು.
2: ಖಂಡಿತ,
0: ಭಾಷೆ ಅರ್ಥ ಆಗಲ್ಲ,
2: ಭಾಷೆ ಅರ್ಥಲ್ಲ, ಬಟ್ ಈಗ ಆ ಟೈಮ್ನಲ್ಲೂ ಎಷ್ಟೋ ಟಿಬೆಟ್ ಅವರು ಹಿಂದಿ
0: ಮಾತಾಡ್ತಿದ್ರು,
2: ಸ್ವಲ್ಪ ನಾವು ಕಲಿಸ್ತಾ ಇದ್ವಿ ಅವ್ರಿಗೆ.
0: ಅಲ್ಲಿಂದ ನೀವು ನೇಫಾಗೆ ಕೆಲಸ ಮಾಡಿದ್ರಿ, ಅರುಣಾಚಲ್ ಪ್ರದೇಶ ಕಡೆಗೆ.
2: ಹೌದೌದು,
0: ಅಲ್ಲಿ ಹೇಗೆ ನಿಭಾಯಿಸ್ಲಿಕ್ಕೆ ಆಗ್ತಾ ಇತ್ತು?
2: ಅಲ್ಲಿ ಹೋದಾದ್ಮೇಲೆ ನಿಮ್ಗೀಗ ನೀ ಮೌಂಟನ್ ಏರಿಯಾನಲ್ಲಿ ಹೋದ್ರೆ ನಿಮಗೆ ಮಿನಿಮಮ್ ಮಧ್ಯೆ ಅಲ್ಲೊಂದು ರೂಲ್ ಇತ್ತು, ಯಾರು ಹೊಸಬು ಬಂದ್ರೆ 6,000 ಫೀಟ್ ನಲ್ಲಿ ಒಂದು ಕ್ಯಾಂಪ್ ಇತ್ತು,
0: ಅಕ್ಲಿಮಟೈಸೇಷನ್.
2: ಅಲ್ಲಿ 9 ಉಳಿಬೇಕು ಅಂದ್ರೆ ಬರುವಾಗ ಡಾಕ್ಟರ್ ಚೆಕ್ ಮಾಡ್ತಾರೆ, 9 ಆದ್ಮೇಲೆ ಚೆಕ್
0: ಮಾಡಿ
2: ಬಿ ಪಿ ಎಲ್ಲ, ಅದಾದ್ಮೇಲೆ ಮೇಲೆ ಹೋಗ್ಬಹುದು 10-16. ನಾವು ಆ ಟೈಮ್ನ ಹೋದಾಗ 16,000. ಮೇನ್ ಪ್ರಾಬ್ಲಮ್ ಏನಂದ್ರೆ ಆಕ್ಸಿಜನ್ ಕಡಿಮೆ, ತುಂಬಾ ಕಷ್ಟ.

0: ಅದ ಕಷ್ಟ ಇರಲಿ, ಒಂದು ಸೈನಿಕ ಕರ್ತವ್ಯ ಮಾಡಿದರೆ ಅದಕ್ಕಿಂತ ಸುಖ ಆನಂದ ಬೇರೆ ಯಾವುದಿರಲಿಲ್ಲ.
1: ನಾನು ಯಾಕೆ ಹೇಳಿದೆ ಅಂದ್ರೆ, ನೀವು ಸೈನ್ಯಕ್ಕೆ ಸೇರಿದ್ದು ಟೆನಿಸ್ ಆಡ್ಲಿಕ್ಕೆ ಆಗುತ್ತೆ ಅಂತ.
0: ಹೌದು,
1: ಇಲ್ಲಿ ಟೆನಿಸ್ ಆಡೋದು ಬಿಟ್ಟು ಇನ್ನೆಲ್ಲ ಮಾಡ್ಬೋದು.
0: ನಿಜ, ಆಮೇಲೆ ರಿಟೈರ್ಮೆಂಟ್ ಆದ್ಮೇಲೆ ಅವಕಾಶ ಸಿಕ್ತು. ಕ್ಲಬ್ಸ್ ಎಲ್ಲ ಇದೆ ನಮ್ದು, ಇಲ್ಲೇ ಎಂ ಜಿ ರೋಡ್ ನಲ್ಲಿ ಆರ್ಮಿ ಆಫೀಸರ್ಸ್ ಕ್ಲಬ್ ಇದೆ, ಟೆನಿಸ್ ಕೋರ್ಟ್ ಇದೆ, ನಾನು ಆಡ್ತಾ ಇದ್ದೆ, ನಮ್ಮ ಮಗಳು ಆಡ್ತಾ ಇದ್ಲು.
1: ಹೌದಾ? ಈ ಹೊತ್ತಿಗೆ 1965 ಭಾರತ ಮತ್ತು ಪಾಕಿಸ್ತಾನ ಯುದ್ಧ ಆರಂಭ ಆಯ್ತು. ಬಹಳ ಪ್ರಕ್ಷುಬ್ಧವಾದ ವಾತಾವರಣ ಎರಡೂ ದೇಶಗಳ ನಡುವೆ ಇತ್ತು ಅವಾಗ.
0: ಹೌದು ಹೌದು.
1: ಆ ಸಂದರ್ಭದಲ್ಲಿ ನೀವು ಅಲ್ಲೇ ಸೇವೆ ಸಲ್ಲಿಸ್ತಾ ಇದ್ರಿ, ಅವಾಗ ಎಲ್ಲಿದ್ರಿ, ಮತ್ತೆ ಯುದ್ಧದ ಕರೆ ಬರುತ್ತಲ್ಲ ಅದರ ಸಿದ್ಧತೆ ಹೇಗೆ, ಅಲ್ಲಿ ಹೇಗೆ ಹೋದ್ರಿ, ಈ ಎಲ್ಲ ಅನುಭವ?
0: ಅಲ್ಲೇನಾಯ್ತು, ನಾವು ಅಲ್ಲಿ ಬರೇಲಿ ಅಂತ ಒಂದು ಊರಿದೆ ಉತ್ತರ ಪ್ರದೇಶದಲ್ಲಿ, ಅದಕ್ಕಿಂತ ಒಂದು 80 ಕಿಲೋಮೀಟರ್ ಚಿಕ್ಕ ಊರು ಹಲ್ದ್ವಾನಿ ಅಂತ. ನಮಗೆ ರಾತ್ರಿ 26th or 28th ರಾತ್ರಿ ಅವ್ರು ಹೇಳ್ತಾರೆ, ಇಲ್ಲಿ ಈ ಕಡೆ ಯಾವ್ದಾದ್ರು ತರಬೇತಿ ಮಾಡ್ಲಿಕ್ಕೆ ಹೋಗಬೇಕು, ಎಲ್ಲರೂ ತಗೊಳ್ಳಿ. ಒಂದೊಂದು ಡ್ಯೂಟಿ ಕೊಡ್ತಾರೆ, ಕೆಲವರು ಗುಂಡೆಲ್ಲ ರೆಡಿ ಮಾಡಿ ಟೋಟಲ್ ಮಾಡ್ತಾರೆ, ಇಷ್ಟು ಗುಂಡು ತಗೊಂಡೋಗಿ, ಇಷ್ಟು ರೈಫಲ್, ಇಷ್ಟು ಜನ. ಲೀವ್ ಎಲ್ಲ ಕ್ಯಾನ್ಸಲ್ ಮಾಡ್ತಾರೆ, ಇಮಿಡಿಯೇಟ್ಲಿ ಬರಬೇಕು. ಆ ಸಂದರ್ಭದಲ್ಲಿ ಅವ್ರಿಗೆ ರೂಲ್ಸು ಇದೆ, ರಿಸರ್ವೇಷನ್ ಇದೆ, ಇದ್ರೂ ಟ್ರೈನ್ನಲ್ಲಿ ಹತ್ಕೊಂಡು ಬರಬೇಕು, ಅಲ್ಲಿ ಬರಲೇಬೇಕು. ಮೊದಲೇ ಅಫಸರ್ ಕರೆದು ಹೇಳ್ತಾರೆ, ನಾವು ಇಲ್ಲಿ ಬಂದಿದ್ದು ತರಬೇತಿಗಲ್ಲ, ಈ ತರ
1: ಯುದ್ಧಕ್ಕೆ
0: ಯುದ್ಧಕ್ಕೆ ಇದಿದೆ, ನಿಮ್ಮಿದೆ, ಇಲ್ಲಿಂದ ಇದಾಗತ್ತೆ. ಅದೇ ಸಿಯಾಲ್ಕೋಟ್ ಅಂತ ಒಂದು ಊರಿದೆ ಪಾಕಿಸ್ತಾನ, ಅದರ ಮುಂದೆ ಜಮ್ಮು ಹತ್ರ, ಅಲ್ಲಿಗೆ ನಮಗೊಂದು ಇದು ಸ್ಥಳ ಕೊಟ್ಟರು. ಇಲ್ಲಿಂದ ನೀವು ಶುರು ಮಾಡಿ ಟ್ರೈನಿಂಗ್ ಮಾಡಿ, ಕೆಲವರು ಹೋಗಿ ಇಂಟೆಲಿಜೆನ್ಸ್ ಚೆಕ್ ಮಾಡಿ, ಅದು ಯುದ್ಧ ಮಾಡುವ ಮುಂಚೆ ತಯಾರಿ ಅಂದರೆ 1000 ಇದೆ, ಅದೆಲ್ಲ ಮಾಡಬೇಕು, ಟೈಮ್ ಆಗತ್ತೆ. ಆ ಥರ ಮಾಡಿ ಆಮೇಲೆ ಶುರು ಆಯ್ತು. ಫಸ್ಟ್ ಟೈಮ್ ನಾನು ಜೀವನದಲ್ಲಿ ಮನುಷ್ಯನು ನನ್ನ ಮುಂದೆ ಸಾಯೋದು ನೋಡಿಲ್ಲ. ಒಂದು ಮಷಿನ್ ಗನ್ ಅವನ ಚೆಸ್ಟ್ ಮೇಲೆ ಹಿಡಿದು ಇಲ್ಲಿಂದ ಬ್ಲಡ್ ಬಂತು. ಈಗ 21-year-old ಬಾಯ್, ಯಂಗ್ ಮ್ಯಾನ್, ನಾನು ನೋಡಿದೆ, ನನಗೆ ಆಶ್ಚರ್ಯ ಆಯ್ತು. ನಾನು ಇದ್ರ ಮಾಡಿದರೆ ನಮ್ಮ
1: ದೇಶ ಉಳಿಯುತ್ತೆ,
0: ದೇಶ ಉಳಿಯುತ್ತೆ.
1: ಎಷ್ಟು ದಿವಸ ನಡೀತದ್ದು ಸಿಯಾಲ್ಕೋಟ್?
0: ಸಿಯಾಲ್ಕೋಟ್ ಮಾಡಿದ್ರೆ 21 ಏನೋ ನಡೆಯಿತು. ಅದಾದ್ಮೇಲೆ 9-10 ನಾವು ಒಂದು ಪಾಕಿಸ್ತಾನಿ ರೈಲ್ವೆ ಲೈನ್ ಅನ್ನ ನಾವು ಕಟ್ ಮಾಡಿ, ಯಾಕಂದ್ರೆ ಲಾಹೋರಿಂದ ಸಿಯಾಲ್ಕೋಟ್ ಇಂದ ಯಾರು ಬರ್ಕೂಡ್ದು, ರೈಲ್ವೆ ಲೈನ್ ಕಟ್ ಮಾಡಿ, ನಮ್ಮ ಮುಂದೆ ಅಲ್ಲೇ ಪಾಕಿಸ್ತಾನಿ ಕೊನೆಗೆ ಈ ತರ ಲೈನ್ ನಲ್ಲಿ ದಿನ ಬೆಳಗ್ಗೆ ಎದ್ರೆ ಅವ್ರು ಕಾಣ್ತಾ ಇದ್ರು, ಅವ್ರಿಗೆ ನಾವು ಕಾಣ್ತಾ ಇದ್ರು.
1: ಹಾಗೆ 21 ನಿರಂತರವಾಗಿ ನಡೆಯೋದು ಬಹಳ ದೀರ್ಘವಾದ ಅವಧಿ ಯುದ್ಧಕ್ಕೆ. ಯುದ್ಧದ ಸಂದರ್ಭದಲ್ಲಿ 21 ಅನ್ನೋದು ತುಂಬಾ ದೀರ್ಘ ಅಂತ.
0: 4 ಊಟ ಸಿಗ್ಲಿಲ್ಲ, 2 ಆದ್ಮೇಲೆ ಎಷ್ಟು ಕಷ್ಟ ಆಗತ್ತೆ. 4 ಆದ್ಮೇಲೆ ಅವರು ಚಪಾತಿ, 4 ಚಪಾತಿ ಎಲ್ಲರೂ ಕೊಟ್ಟರು. ನಾನು ಆಫೀಸರ್ಗೂ 4, ಜವಾನ್ಗೂ 4. ಅದನ್ಮೇಲೆ ಎಲ್ಲ ಧೂಳಿತ್ತು,
1: ಅಂದ್ರೆ ಮರಳು. ಪಾಕಿಸ್ತಾನದ ಮರಳಿನ
0: ಮರಳು, ಅದರದು ನಾವು ಅದನ್ನ
1: ಒಂಥರ ತುಂಬಾ ಸಾಂಕೇತಿಕವಾಗಿದೆಯಲ್ಲ ಪಾಕಿಸ್ತಾನ, ಹೀಗೆ ಧೂಳು ಒರೆಸ್ಕೊಂಡು ನಾವು
0: ತಿನ್ವಿ. ಆ ತರ ಚಪಾತಿ
1: ಜೀವನದಲ್ಲಿ ಮತ್ತೆ ಸಿಗಲ್ಲ,
0: ಎಷ್ಟು ವರ್ಷ ಅದಲ್ಲಿ ಹೋಗಿ ಮಾಡಿದ್ರೆ ಚಪಾತಿ ಸಿಗತ್ತೆ. ಎಲ್ಲಾರು ಒಂಥರ ಪರಸ್ಪರ ಸದ್ಭಾವನೆ ಇಟ್ಕೊಂಡು ನಾವೆಲ್ಲ ಇದ್ವಿ, ಅದನ್ನು ಮರೆಯೋ ಕಷ್ಟ. ಇನ್ನೊಂದು ಮಾತು ಹೇಳ್ತೇನೆ, ಅಲ್ಲಿ ಒಂದು ಮೇಜರ್ ದೇವ್ ಅಂತ ಏರ್ಕ್ರಾಫ್ಟ್ ಅಟ್ಯಾಕ್ ನಲ್ಲಿ ಒಂದು ಬುಲೆಟ್ ತಗೊಂಡು ಅಲ್ಲೇ ನನ್ನ ಮುಂದೆ ತೀರೋದು. ಆಮೇಲೆ ಅವರು ತಗೊಂಡೋಗಿ ಅಂತಿಮ ಸಂಸ್ಕಾರ ಮಾಡಿ, ಆಮೇಲೆ ಕೆಲವು ವರ್ಷ ಆದ್ಮೇಲೆ ಆ ಟೈಮ್ನಲ್ಲಿ ಇನ್ನೂ ನಾವು ಬಂದಿರಲಿಲ್ಲ ಹೊರಗಡೆ, ಅಂದರೆ ಸೀಸ್ ಫೈರ್ ಆಗಿರಲಿಲ್ಲ. ಮೇಜರ್ ದೇವ್ ಹೆಂಡತಿ ಬಂದಿದ್ಲು, ವೀರ ಪತ್ನಿ, ಅವ್ರು ಬಂದು ಹೇಳಿ ನಾನು ಆ ಸ್ಥಳ ನೋಡಬೇಕು, ನನ್ನ
1: ಎಲ್ಲಿ ಅವರನ್ನ
0: ಎಲ್ಲರನ್ನ ವೀರಗತಿ ಆಯ್ತು, ನಾನು ಕಣ್ಣಾರೆ ನೋಡಬೇಕು ಅಂತ ಬಂದ್ರು. ಏನು ಅವರು
1: ನೋಡಿ,
0: ನಾನು ಅವ್ರಿಗೆ ಸಲ್ಯೂಟ್ ಮಾಡಿ ನಾನು ಕರ್ಕೊಂಡೋಗಿದ್ದೆ, ನಾನು ಇಲ್ಲಿ ನಿಂತಿದ್ದೆ, ದೇವ್ರು ಇಲ್ಲಿದ್ದರು, ಈ ಥರ ಆಯ್ತು ಅಂತ ಅವರೆಲ್ಲ ಸಹಿಸ್ಕೊಂಡ್ರು, ಅಳ್ಳಿಲ್ಲ, ಒಂಥರ ಗಟ್ಟಿ ಇತ್ತು.
1: ನೀವು ಅದೇ ಸರಿಯಾಗಿ ಹೇಳಿದ್ರಿ, ವೀರಪತ್ನಿ ಅಂತ,
0: ವೀರಪತ್ನಿ ಅದೊಂದು ಘಟನೆ ನೋಡಿ. ನನಗೆ ಹೆಂಡತಿ ಸಪೋರ್ಟ್ ಮಾಡಿದ್ರೆ ಅವನ ಗಂಡ ಸರಿಯಾಗಿ ಕೆಲಸ ಮಾಡ್ತಾನೆ, ಇಲ್ಲಿದ್ರೆ ಆಗಲ್ಲ.
1: ಈಗಿನ 21 ಯುದ್ಧ ನಡೀತಾ ಇತ್ತಲ್ಲ, ನೀವ್ ಹೇಳಿದ್ರಿ ನಿಮ್ಮ ಬೆಟಾಲಿಯನ್ ಅಂದ್ರೆ ಆ ರೆಜಿಮೆಂಟ್ ಅಲ್ಲಿ ಜೊತೆಗೆ ಕೆಲಸ ಮಾಡ್ತಿದ್ದ ಗುಂಪಿತ್ತಲ್ಲ, ಅಲ್ಲಿ ಯಾರಿಗಾದ್ರು ತೊಂದರೆ ಆಗಿ?
0: ಹೌದು, ಒಂದು 5-6 ತೀರೋ ಗತಿ,
1: ವೀರಗತಿ ಪ್ರಾಪ್ತಿ,
0: ವೀರಗತಿ ಪ್ರಾಪ್ತಿ. ಕೆಲವರಿಗೆ ಇದು ಜಮ್ಮು ಹಾಸ್ಪಿಟಲ್ಗೆ ಇವಾಕ್ಯುಯೇಟ್ ಮಾಡಿ ಆಪರೇಷನ್ ಆಯಿತು. ಅದೆಲ್ಲ ಗ್ಯಾಪ್.

0: ಅಲ್ಲಿಂದ ನೀವು ಪಾಕಿಸ್ತಾನ ನೆಲಕ್ಕೆ ಹೋದ್ರಲ್ಲ, ಅದು ಆ ಸಂದರ್ಭ ಹೇಳಿ.
1: ಅದೇನೋ ಒಂದು ವಾತಾವರಣ,
0: ಬೇರೆ ದೇಶ,
1: ಬೇರೆ ದೇಶ,
0: ನಾವು ಗೆದ್ದಿದ್ದೀವಿ,
1: ನಾವು ಗೆದ್ದಿದ್ದೀವಿ ಅಂತ ಇತ್ತು.
0: ಎಷ್ಟು ದಿವಸ ಇದ್ರಿ ಅಲ್ಲಿ?
1: ಅಲ್ಲಿ ಆಯ್ತು ಅಲ್ಲ ನೋಡಿ, 21 ದಿವಸ ಇದು ವಾರ್, ಆಮೇಲೆ ಒಂದು 10 ತಿಂಗಳ ಇದ್ವಿ ಅಲ್ಲಿ.
0: 10 ತಿಂಗಳು ಪಾಕಿಸ್ತಾನ ನೆಲದಲ್ಲೇ ಇದ್ರಿ?
1: ನೆಲದಲ್ಲೇ ಇದ್ವಿ.
0: ನಿಮ್ಮ 800 ಜನರದ್ದು ಏನು ರೆಜಿಮೆಂಟ್ ಇತ್ತು, ಎಲ್ಲರೂ ಇದ್ರಿ ಅಲ್ಲಿ?
1: ಎಲ್ಲರೂ ಇದ್ವಿ.
0: ಹೇಗೆ ಅಲ್ಲಿ ಅವಾಗ ಹೇಗೆ ನಡೀತಾ ಇತ್ತು ನಿಮ್ಗೆ? ನಮ್ಮ ನೆಲದಲ್ಲಿ ಇದ್ದಾಗಲೇ 4 ದಿನಕ್ಕೊಮ್ಮೆ ಚಪಾತಿ ಮರಳಿಂದು ಅಂತ ಹೇಳಿ.
1: ಆಮೇಲೆ ನಮ್ದು ಇದೆ ಒಂದು ಸಿಸ್ಟಮ್ ಇದೆ, ನಮ್ ಕುಕ್ ಹೌಸ್ ಅಂತ ನಮ್ಮ ಅಡಿಗೆ ಮನೆ ಎಲ್ಲ ಮುಂದೆ ಬಂದು
0: ಪಾಕಿಸ್ತಾನದಲ್ಲಿ ಅಡಿಗೆ ಮಾಡಿದ್ರಿ?
1: ಮಾಡಿ ನಮ್ ಕುಕ್ಸ್ ಎಲ್ಲ ಅಲ್ಲಿಂದ ಏನೇನ್ ಸಿಕ್ತೋ ವೆಜಿಟೇಬಲ್ಸ್ ತಗೊಂಡು ಚೆನ್ನಾಗಿ
0: ಚಪಾತಿ ಎಲ್ಲ
1: ದಿನ ದಿನ ಇಂಪ್ರೂವ್ ಆಗ್ತಾ ಇದ್ವಿ.
0: ಬಹಳ ಖುಷಿಯಿಂದ ತಿಂತಿರ್ಬೇಕಲ್ಲ ಅವಾಗ.
1: ಖುಷಿಯಿಂದ ತಿಂದೆ. ಅಲ್ಲಿ ನೀರು ಚೆನ್ನಾಗಿದೆ. ಅದು
0: ಯಾವ ನದಿ?
1: ನದಿ ಇದು ಬಿಯಾಸ್.
0: ಬಿಯಾಸ್ ನ ನದಿ ನೀರನ್ನ ಪಂಜಾಬ್ ನಲ್ಲೂ ಕುಡಿದ್ರಿ, ಅದರ ಮೂಲ ಪಾಕಿಸ್ತಾನದಲ್ಲೂ ಕುಡಿದ್ರಿ. ಅಲ್ಲಿ 10 ತಿಂಗಳು ಇದ್ರಿ ಅಲ್ಲ. ಆಗ ನಮ್ಮ ದೇಶದಿಂದ ಯಾವ್ಯಾವ ಧೀಮಂತ ನಾಯಕರು ಅಲ್ಲಿ ಬಂದಿದ್ರ? ಹೇಗೆ
1: ಮುಖ್ಯ ಏನಂದ್ರೆ ಪ್ರಧಾನ ಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಂದಿದ್ರು. ನಾನು ನನಗೇನಂದ್ರೆ ಮೊದಲೇ ಅವ್ರು ನೋಡಿರ್ಲಿಲ್ಲ, ಬರೀ ನ್ಯೂಸ್ ಪೇಪರ್ ಅಲ್ಲಿ ಅಷ್ಟೇ ಗೊತ್ತಿತ್ತು. ಅಲ್ಲಿ ಬಂದ್ರು, ನಾನು ಅಲ್ಲಿ ಬಂದೆ, ನಾನು ಅವ್ರ ಹಿಂದೆ ನಿಂತ್ಕೊಂಡಿದ್ದೆ, ನನ್ಗೆ ಅವಕಾಶ ಕೊಟ್ರು. ಅವರು ಒಂದ್ ಕಡೆ ಇವರು ಇದ್ರು, ಜನರಲ್ ಓಪಿ ಡನ್ ಅಂತ ಅವ್ರ ಹೆಸರು. ಅವ್ರು ಆಕ್ಚುಲ್ ಐರಿಷ್ ಅವರು, 6'2" ಏನೋ ಹೈಟ್ ಇತ್ತು. ಇನ್ನೊಂದ್ ಕಡೆ ಮೇಜರ್ ಜನರಲ್ ಕೋರ್ಲಾ ಅಂತ ನಿಂತಿದ್ರು. ಅವರು ಭಾರತದವರು, ಇವರು ಐರಿಷ್ ಅವರು, ಬಟ್ ಭಾರತ ಆರ್ಮಿ
0: ಸೇವೆ ಸಲ್ಲಿಸಿದ್ದಾರೆ.
1: ಸೇವೆ ಸಲ್ಲಿಸಿದ್ದಾರೆ, ಅವ್ರ ಪಕ್ಕ
0: ಭಾರತೀಯರಾಗೇ ಉಳಿದಿದ್ದಾರೆ.
1: ಹೌದು, ಜನರಲ್ ಡನ್ ಇಬ್ರು ನಿಂತಿದ್ರು. ಅವರು ಪ್ರಧಾನಮಂತ್ರಿ ಶುರು ಮಾಡಿದ್ರು. ನಾನು ಒಂದ್ಸಲ ನಂಗೆ ಸ್ವಲ್ಪ ಡೌಟ್ ಆಯ್ತು, ಅದನ್ನ ಏನ್ ಹೇಳ್ತಾರೆ, ನಮ್ ಟ್ರಿಪ್ಸ್ ಎಲ್ಲ ಈಗ ವಾರ್ ನಡೀತಾ ಇದೆ, ಅವ್ರೇನ್ ಅವ್ರ ಮೇಲೆ ಪ್ರಭಾವ ಏನಾಗತ್ತೆ ಅಂತ ಒಂದು ಸಂಶಯ ಇತ್ತು. ನಿಜವಾಗ್ಲೂ ಹೇಳ್ತೇನೆ, ಅವರು ಸ್ಟಾರ್ಟ್ ಮಾಡಿ ಒಂದು 4 ಶಬ್ದ ಹೇಳಿದ್ರು, ಅವ್ರ ಕೈನಲ್ಲಿ ಅದೇನೋ ಗುಣ ಇದೆ,
0: ಜಾದು ಇದೆ,
1: ಜಾದು ಇದೆ. ಫಸ್ಟ್ ಟೈಮ್ ನಾನು ಡೈರೆಕ್ಟ್ ಆಗಿ ನೋಡಿದೆ. ಅವ್ರೇನ್ ಹೇಳಿದ್ರು ಅಂದ್ರೆ, ಪಾಕಿಸ್ತಾನವರು ತಿಳ್ಕೊಂಡಿರಬಹುದು ಭಾರತದ ಪ್ರಧಾನಮಂತ್ರಿ
0: ಎತ್ತರ ಕಡಿಮೆ,
1: ಎತ್ತರ ಕಡಿಮೆ, ಆದ್ರೆ ಅದೇನು ನನ್ ಜನರಲ್ ಅಷ್ಟು
0: ಎತ್ತರ
1: ಇದೆ, ಸೊ ಸಾಕು
0: ಅಂದ್ರೆ ನನ್ನ ಜೊತೆಗೆ ನನ್ನ ಎತ್ತರದ ಜನರಲ್ಗಳು ನನ್ನ ಕೆಲಸ ಮಾಡ್ತಾರೆ, ನನ್ನ ದೇಶವನ್ನ ರಕ್ಷಣೆ ಮಾಡ್ತಾರೆ
1: ಅಂತ ಅವ್ರು ಎಲ್ಲರೂ ಖುಷಿಯಾಗಿ ಚಪ್ಪಾಳಿ ಹೊಡೆದ್ರು. ಅವರು ಒಂದು 5 ನಿಮಿಷದಲ್ಲಿ ಎಲ್ಲಾರ್ಗೂ
0: ಹುರಿದುಂಬಿಸಿದ್ರು.
1: ಹೌದು, ಕೈನಲ್ಲಿ ವಂಶಿದ್ರು.
0: ನಿಮ್ಗೆಲ್ಲ ನೆನಪಾಗತ್ತದು?
1: ನೆನಪಾಗತ್ತೆ, ಇನ್ನೂ ನನ್ನ ಕಣ್ಣು ಮುಂದೆ ಬರ್ತಾರೆ ಅವ್ರು.
0: ಬಿಳಿ ಧೋತ್ರ,
1: ಹೌದೌದು,
0: ಗಾಂಧಿ ಟೋಪಿ
1: ಮುಖದಲ್ಲಿ ಏನು ಇದಿರ್ಲಿಲ್ಲ,
0: ನಿಷ್ಕಲ್ಮಷತೆ,
1: ನಿಷ್ಕಲ್ಮಷತೆ. ಒಂಥರ ಹೇಳ್ಬಹುದು ಅವ್ರ ಆತ್ಮನ ಅವರು ಜಯಿಸಿರ್ಬೇಕು.
0: ಬಹಳ ಸರಳ ಸಜ್ಜನ ವ್ಯಕ್ತಿ
1: ತುಂಬಾ.
0: ಎಷ್ಟೊತ್ತಿದ್ರು ಅಲ್ಲಿ ಪ್ರಧಾನಿಗಳು?
1: ಬಂದು ಮಾತಾಡಿ ಅವ್ರ ಹೆಲಿಕಾಪ್ಟರ್ ಬಂತು, 1-2 hours ಇದ್ರು. ಎಲ್ಲ ತುಂಬಾ ಪ್ರಧಾನಮಂತ್ರಿ ತುಂಬಾ ಸೀಕ್ರೆಟ್, ಯಾಕಂದ್ರೆ ವಾರ್ ನಡೀತಾ ಇದೆ, ಯುದ್ಧ ನಡೀತಾ ಇದೆ.
0: ಇದನ್ನ ಊಹೆ ಮಾಡ್ಕೊಳ್ಳೋಕು ಕಷ್ಟ ಅಲ್ಲ?
1: ಇಲ್ಲ, ಊಹೆ ಮಾಡ್ಕೊಳ್ಳೋಕು ನಿಜ ನಿಜ.
0: ನಮ್ಮ ದೇಶದ ಒಬ್ಬ ಅತ್ಯುನ್ನತ ನೇತಾರರು, ಯುದ್ಧದ ಹೊತ್ತಿಗೆ ನಾವು ಆ ಜಾಗದಲ್ಲಿ ಅವರನ್ನ ನೋಡೋದು ಅನ್ನೋದು
1: ಅವರು ಅಡ್ವೈಸರ್ಸ್ ಹೇಳಿರ್ಬೇಕು ಅಂತ ಖಂಡಿತ ಹೇಳಿರ್ಬೋದು.
0: ಅಲ್ಲ, ಇದನ್ನ ನೀವು ಹೇಳ್ತಾ ಇರುವಾಗ ನಂಗೆ ಕುರುಕ್ಷೇತ್ರದಲ್ಲಿ ಗಾಂಧೀಜಿಯವರು ಹೋಗ್ಬೇಕಾಗಿರುತ್ತೆ, ಆದ್ರೆ ಅವ್ರಿಗೆ ಅಲ್ಲಿ ಹೋಗಕ್ಕಾಗಲ್ಲ. ಹಾಗಾಗಿ ಅವರು ಅಲ್ಲಿ ಕೂಡ ಸಿಕ್ಕಾಪಟ್ಟೆ ಜನರ ಸಾವು ನೋವು ಆಗಿರುತ್ತೆ, ಅವಾಗ ಕಮ್ಯುನಲ್ ರಯಟ್ಸ್ ಆಗಿದ್ದ ಕಾರಣ. ಹಾಗಾಗಿ ಅವರು ಕುರುಕ್ಷೇತ್ರದಲ್ಲಿ 100,000 ಜನರಿಗೆ ಸಂಬೋಧನೆ ಮಾಡೋದಿರುತ್ತೆ, ಆದ್ರೆ ಅಲ್ಲಿಯ ದೊಡ್ಡ ಪ್ರಕ್ಷುಬ್ಧ ವಾತಾವರಣ ನೋಡಿ ಅವರಿಗೆ ಅಲ್ಲಿ ಹೋಗ್ಬೇಡಿ ಅಂತ ಹೇಳ್ತಾರೆ. ಆಗ ಅವರು ಆಕಾಶವಾಣಿಗೆ ಬಂದು ಅಲ್ಲಿಂದ ಜನರಿಗೆ ಅಡ್ರೆಸ್ ಮಾಡ್ತಾರೆ. ನಂಗದು ನೆನಪಾಯ್ತು ನೀವು ಇದನ್ನ ಹೇಳ್ತಿರುವಾಗ. ಅದೊಂದೇ ಬಾರಿ ಆಕಾಶವಾಣಿಯಿಂದ ಗಾಂಧೀಜಿಯವರು ಬಂದು ಅಡ್ರೆಸ್ ಮಾಡಿರೋದು. ಹಾಗೆ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅಲ್ಲಿ ಬಂದ್ರು, ಒಂದೆರಡು ತಾಸು ಆ ನೆಲದಲ್ಲಿ
1: ಬಂದ್ರು, ಬೇರೆ ಯಾರಿಗೂ ಕಳಿಸ್ಲಿಲ್ಲ,
0: ನಿಮ್ಮ ಜೊತೆಗೆಲ್ಲ ಇದ್ದು.
1: ಹೌದು,
0: ಬಹುಶಃ ಎಲ್ಲ ಸೈನಿಕರ ಜೀವನ ಪಾವನ ಅಂತ
1: ಅನ್ಸಿರುತ್ತೆ. ಸ್ವಲ್ಪ ಈ ಕಡೆ ಆ ಕಡೆ ಹೋಗಿ 2-3 ಸೈನಿಕರ ಜೊತೆ ಮಾತಾಡಿ ಅವ್ರ ಮುಖದಲ್ಲಿ ಒಂದು ಏನಂದ್ರೆ ಅದು ಅವ್ರ ಸಿನ್ಸಿಯರಿಟಿ ನಲ್ಲಿ ಏನ್ ಶಂಕೆ ಇರ್ಲಿಲ್ಲ.
0: ಹೌದು, ಕರ್ನಲ್ ರಮೇಶ್ ಆಳ್ವಾರ್ ಅವರೇ, ನಾವು ಇನ್ನೂ ಹೆಚ್ಚು ವಿಷಯವನ್ನು

0: ನಿಮ್ಮೊಂದಿಗೆ ಮಾತನಾಡ್ತಾ ತಿಳಿದುಕೊಳ್ಬೇಕು. ಮುಂದಿನ ವಾರ ಇದೇ ಹೊತ್ತಿಗೆ ಇನ್ನಷ್ಟು ವಿವರಗಳನ್ನ ನಮ್ಮ ಶ್ರೋತೃಗಳೊಂದಿಗೆ ಹಂಚಿಕೊಳ್ಳೋಣ. ಮುಂದಿನ ಕಾರ್ಯಕ್ರಮದಲ್ಲಿ ಬರುವ ಶುಕ್ರವಾರ ಭೇಟಿಯಾಗೋಣ. ಜೈ ಹಿಂದ್ ಸರ್.
1: ಜೈ ಹಿಂದ್.
2: ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು, ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ, ಸಂಕಲನ ಧನರಾಜ್ ಎಸ್ ಬಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಇದುವರೆಗೂ ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮದಲ್ಲಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು ಈ ಕಾರ್ಯಕ್ರಮವನ್ನು ಕೇಳಿದ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ನಿವೃತ್ತ ಕರ್ನಲ್ ರಮೇಶ್ ಆಳ್ವಾರ್, ಪರಿಕಲ್ಪನೆ ಮತ್ತು ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ.
1: कैच द रेन, बारिश के पानी की एक एक बूंद को हमें बचाना है, तो मेरा खास आग्रह है वर्षा का बूंद बूंद पानी हम मिलकर के बचाएं।
2: Where there's water, there's life. Come, let us adopt to rain water harvesting techniques in our homes and offices. Let us build recharge pits and shafts, fix defunct bore wells, remove silt from water bodies, plant as many trees as possible. This monsoon, let us join Catch the Rain campaign.

0: ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 1:59:50 ಸೆಕೆಂಡ್ಗಳಾಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ದೆಹಲಿಯಿಂದ ಹಿಂದಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಆಗ್ತದೆ ಅನ್ನುವಂಥದ್ದನ್ನು ಚರ್ಚೆ ಮಾಡಿದ್ದೀವಿ. ಈ ಚರ್ಚೆಯ ಫಲವಾಗಿ 8,262 ಪೆಂಡಿಂಗ್ ಇರತಕ್ಕಂಥ ಪ್ರಕರಣಗಳನ್ನು ಗುರುತು ಮಾಡಿದ್ದೀವಿ. ಆ ಪೈಕಿ ಆಲ್ಮೋಸ್ಟ್ 283 ಕೇಸಸ್ ಆರ್ ಆಲ್ರೆಡಿ ಸೆಟಲ್ಡ್, ರಿಮೈನಿಂಗ್ ಕೇಸಸ್ ನೀಡ್ಸ್ ಟು ಬಿ ಸೆಟಲ್ಡ್ ಅಂಡ್ ಎಫರ್ಟ್ಸ್ ಆರ್ ಬೀಯಿಂಗ್ ಮೇಡ್.
1: ರಾಷ್ಟೀಯ ಲೋಕ್ ಅದಾಲತ್ ಕುರಿತು ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ ನಡೆಸಿ ಮಾಹಿತಿ ನೀಡಲಾಗಿದೆ. ಪ್ರಕರಣಗಳನ್ನು ರಾಜೀಸಂಧಾನದ ಮೂಲಕ ಇತ್ಯರ್ಥಪಡಿಸಿಕೊಂಡಾಗ ಸಮಯ, ಹಣದ ಉಳಿತಾಯವಾಗುತ್ತದೆ ಹಾಗೂ ಸಂಬಂಧಗಳು ಕೆಡುವುದಿಲ್ಲ, ಜೊತೆಗೆ ನೆಮ್ಮದಿ ಕಾಣಬಹುದು ಎಂದು ಅವರು ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜನರ ಬಳಿ ತೆರಳಿ ಅವರ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ಸಿಗುವಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಸೂಚಿಸಿದ್ದಾರೆ. ಜನರು ಸಣ್ಣಪುಟ್ಟ ಸಮಸ್ಯೆಗಳ ಪರಿಹಾರಕ್ಕಾಗಿ ದೂರದ ಊರುಗಳಿಂದ ಮುಖ್ಯಮಂತ್ರಿ ಹಾಗೂ ಸಚಿವರುಗಳನ್ನು ಭೇಟಿಯಾಗಲು ಬೆಂಗಳೂರಿಗೆ ಬರುತ್ತಾರೆ. ಇನ್ನು ಮುಂದೆ ಹಾಗೆ ಆಗಬಾರದು. ಸ್ಥಳೀಯ ಸಮಸ್ಯೆಗಳಿಗೆ ತಕ್ಷಣವೇ ಅಥವಾ ಕಾಲಮಿತಿಯೊಳಗೆ ಪರಿಹಾರ ಸಿಗಲೇಬೇಕು. ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠರು ಹಾಗೂ ಇತರೆ ಅಧಿಕಾರಿಗಳು ಅಭಿವೃದ್ಧಿಯ ಜೊತೆಗೆ ಕಾನೂನು ಸುವ್ಯವಸ್ಥೆ ಕಾಪಾಡುವುದಕ್ಕೆ ಮುಂದಾಗಬೇಕು ಎಂದು ಉಪಮುಖ್ಯಮಂತ್ರಿ ಆದೇಶಿಸಿದ್ದಾರೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತಾ ಮೈಸೂರಿನಲ್ಲಿಂದು ನಿಧನ ಹೊಂದಿದರು. ಅವರಿಗೆ 75 ವರ್ಷ ವಯಸ್ಸಾಗಿತ್ತು. ಸಾಹಿತ್ಯದ ಎಲ್ಲಾ ಪ್ರಕಾರಗಳ ಬೆಳವಣಿಗೆಯಲ್ಲಿ ತೊಡಗಿಸಿಕೊಂಡಿದ್ದ ಅವರು 75 ಹೆಚ್ಚು ಕಾದಂಬರಿ ಧಾರಾವಾಹಿಗಳನ್ನು ಬರೆದಿದ್ದಾರೆ. ಅವರ ಕೆಲವು ಸಾಹಿತ್ಯ ಕೃತಿಗಳು ಟಿವಿ ಧಾರಾವಾಹಿಗಳಾಗಿ ಹಾಗೂ ಚಲನಚಿತ್ರಗಳಾಗಿ ಮೂಡಿಬಂದಿವೆ. ಅವರು ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ವಿವಿಧ ಗೌರವಗಳಿಗೆ ಭಾಜನರಾಗಿದ್ದರು. ಕೇಂದ್ರ ಸರ್ಕಾರದಿಂದ ವಿಬಿ ಜಿರಾಮ್ಜಿ ಯೋಜನೆ ಕುರಿತು ಹಾವೇರಿ ಜಿಲ್ಲೆಯ ರಾಣೇಬೆನ್ನೂರು ತಾಲೂಕಿನ 40 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 108 ಗ್ರಾಮಗಳಲ್ಲಿ ಜನಜಾಗೃತಿ ಮೂಡಿಸಲಾಗುತ್ತಿದೆ. ಬಿಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿಂದು ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ರಾಣೇಬೆನ್ನೂರು ಶಾಸಕ ಪ್ರಕಾಶ್ ಕೋಳಿವಾಡ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಯೋಜನೆಯಡಿ ಒಂದು ಕುಟುಂಬಕ್ಕೆ ಕನಿಷ್ಠ 125 ದಿನಗಳ ಕೂಲಿ ಕೆಲಸಗಳನ್ನು ನಿಗದಿಗೊಳಿಸಲಾಗಿದೆ. ಯೋಜನೆ ಪಾರದರ್ಶಕ ಅನುಷ್ಠಾನ ಉದ್ದೇಶದಿಂದ ತಾಲೂಕಿನಲ್ಲಿ ಈಗಾಗಲೇ ಸಕ್ರಿಯ ಉದ್ಯೋಗ ಚೀಟಿ ಹೊಂದಿದ 32,701 ಫಲಾನುಭವಿಗಳ ಇಕೆವೈಸಿಯನ್ನು 98% ಮಾಡಲಾಗಿದೆ ಎಂದರು. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಮುಂದುವರಿಯುತ್ತಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ನೀರು ಸಂಗ್ರಹಣೆಯಲ್ಲಿ ಏರಿಕೆಯಾಗುತ್ತಿದೆ. ಇಂದು ಒಳಹರಿವಿನ ಪ್ರಮಾಣ 12,312 ಇದ್ದು ಗರಿಷ್ಠ 124.80 ಅಡಿ ವಿಸ್ತೀರ್ಣ ಹೊಂದಿರುವ ಜಲಾಶಯದಲ್ಲಿ ಪ್ರಸ್ತುತ 87.50 ಅಡಿ ನೀರಿದೆ. ಸೌಹಾರ್ದ ಕಾಯ್ದೆಯ ವಿರುದ್ಧವಾಗಿ ಕಾರ್ಯನಿರ್ವಹಿಸಿದರೆ ಹಾಗೂ ಹಣಕಾಸಿನ ದುರುಪಯೋಗ ಕಂಡುಬಂದಲ್ಲಿ ಕಾನೂನಿನಡಿಯಲ್ಲಿ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಯುಕ್ತ ಸಹಕಾರಿ ರಾಜ್ಯಾಧ್ಯಕ್ಷ ಜಿ ನಂಜನಗೌಡ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ ಸೌಹಾರ್ದ ಸಹಕಾರಿಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಸಿಬ್ಬಂದಿಗಳಿಗೆ ಹಮ್ಮಿಕೊಂಡಿದ್ದ ಸಂಪರ್ಕ ಸಭೆ ಉದ್ಘಾಟಿಸಿ ಅವರು ಮಾತನಾಡಿದರು. ಕೆಜಿಎಫ್ ನಗರದಲ್ಲಿ ಜಿಲ್ಲಾಡಳಿತ ಹಾಗೂ ಬೆಸ್ಟ್ ಸಂಸ್ಥೆಯ ಜಂಟಿ ಆಶ್ರಯದಲ್ಲಿ ನಾಡಿದ್ದು ಕೆಜಿಎಫ್ ಅಲ್ಟ್ರಾ ಮ್ಯಾರಥಾನ್ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ರಾಜ್ಯ ಹಾಗೂ ರಾಷ್ಟಮಟ್ಟದ ಖ್ಯಾತ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ಮ್ಯಾರಥಾನ್ ಸಂಘಟಕ ಕಮಲನಾಥನ್ ತಿಳಿಸಿದ್ದಾರೆ. ಸುಮಾರು 1,500 ಹೆಚ್ಚು ಮಂದಿ ಈ ಓಟದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದ್ದು, ಸ್ಥಳೀಯ ಯುವಕರು ಮುಂಬರುವ ದಿನಗಳಲ್ಲಿ ಇಂತಹ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಲು ಇದು ಪ್ರೇರಣೆಯಾಗಲಿದೆ ಎಂದು ಅವರು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಗತಿಯಲ್ಲಿ, ಮುಖ್ಯ ಚುನಾವಣಾಧಿಕಾರಿ ಅನ್ಬುಕುಮಾರ್ ಸ್ಥಳ ಭೇಟಿ ಪರಿಶೀಲನೆ. ಸಾರ್ವಜನಿಕರ ಹಿತರಕ್ಷಣೆಗಾಗಿ ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗ ತೆರವು ಕಾರ್ಯಾಚರಣೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಜನರ ಬಳಿ ತೆರಳಿ ಸಮಸ್ಯೆ ಆಲಿಸಿ ಪರಿಹಾರಕ್ಕೆ ಯತ್ನಿಸಲು ಹಿರಿಯ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೂಚನೆ. ಹಿರಿಯ ಸಾಹಿತಿ ಕಾದಂಬರಿಗಾರ್ತಿ ಸಿಎನ್ ಮುಕ್ತಾ ಮೈಸೂರಿನಲ್ಲಿ ನಿಧನ ಹಾಗೂ ಕೆಜಿಎಫ್ ನಗರದಲ್ಲಿ ನಾಡಿದ್ದು ಅಲ್ಟ್ರಾ ಮ್ಯಾರಥಾನ್ ಆಯೋಜನೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: 2:41 ಆಗ್ತಾ ಇದೆ ಎಫ್ಎಂ ರೇನ್ಬೋ, ಕೇಳ್ತಾ ಇದ್ದೀರಾ ಎಸ್ ಮಧುರವಾದ ಗೀತೆಗಳಿಗೆ ಕಿವಿ ಕೊಡುವಂತಹ ಸಮಯ ಇದು. ಬನ್ನಿ ಮೊದಲನೇ ಹಾಡನ್ನ ಕೇಳೋಣ, ಸೂ ಫ್ರಮ್ ಸೋ ಚಿತ್ರದಿಂದ.

ಒಂದು ಕೋಶ ಪೂರ ಒಂದು ಕೋಟಿ ಏನು ಕಾಯಿ ಕೊಟ್ಟು ಉಳಿದ ಉಳ್ಳಿ ಹಿಂಗೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸಮಯ 3 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

0: ಸರಿಯಾಗಿ 3:30 ಆಗ್ತಾ ಇದೆ. ಈಗ ಕೇಳೋಣ ನ್ಯಾಯವಾಣಿ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
2: ಇಂದಿನ ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗೆ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಇದ್ದಾರೆ. ಸರ್ ನಮಸ್ಕಾರ.
3: ನಮಸ್ತೆ.
2: ಈಗ ಮನೆ ಮಾಲೀಕರು ಅಲ್ಲಿ ಏನೋ ಜಗಳ ಆಗುತ್ತೆ, ಆವಾಗ ಯಾವುದೇ ನೋಟಿಸ್ ಅನ್ನ ನೀಡದೇನೆ ಖಾಲಿ ಮಾಡಿ ಅಂತ ಹೇಳ್ತಾರೆ. ಆವಾಗ ಖಾಲಿ ಮಾಡಕ್ ಆಗ್ತಿರಂಗಿಲ್ಲ. ಆವಾಗ ಏನ್ ಮಾಡ್ತಾರೆ, ಈ ನೀರು ನಿಲ್ಸೋದು, ವಿದ್ಯುತ್ ಅನ್ನ ಡಿಸ್ಕನೆಕ್ಟ್ ಮಾಡೋದು ಇತ್ಯಾದಿ ಅನೇಕ ಕೆಲವು ಪ್ರಾಬ್ಲಮ್ಸ್ ಆಗುತ್ತೆ. ಬೇರೆ ಯಾವುದೋ ಕಾರಣಕ್ಕೆ ಖಾಲಿ ಮಾಡಕ್ ಆಗ್ತಿರ್ಲಿಕ್ಕಿಲ್ಲ. ಆವಾಗ ಆ ವ್ಯಕ್ತಿ ಬಳಿ ಏನು ಪರಿಹಾರ ಸರ್, ಯಾವ ರೀತಿ ಅವನು ಮುಂದುವರಿಬೇಕಾಗತ್ತೆ?
3: ಬೆಂಗಳೂರಂತ ಮಹಾನಗರಗಳು ಮಾತ್ರ ಅಲ್ಲ, ಇವತ್ತು ಎಲ್ಲ ಕಡೆ ಬಾಡಿಗೆದಾರರು ಮತ್ತೆ ಮಾಲೀಕರ ನಡುವೆ ಸಾಕಷ್ಟು ಈ ರೀತಿಯ ತಕರಾರುಗಳನ್ನು ನೋಡ್ತಾ ಇದ್ದೇವೆ ನಾವು. ತಕರಾರು ಇದ್ರು ಮಾಲೀಕರು ನೇರವಾಗಿ ಹೊರಗೆ ಹಾಕುವಂತಿಲ್ಲ, ಇದೊಂದು ಗಮನದಲ್ಲಿಟ್ಕೊಳ್ಬೇಕಾದಂಥದ್ದು. ಮತ್ತೆ ಮೂಲಭೂತ ಸೌಕರ್ಯವಾದ ನೀರು ಮತ್ತೆ ವಿದ್ಯುತ್ ಇವುಗಳನ್ನು ಕೂಡ ಕಡಿತಗೊಳಿಸುವ ಹಾಗಿಲ್ಲ. ಇವೆರಡನ್ನು ಕೂಡ ಈ ರೀತಿಯ ಸಮಸ್ಯೆಗಳನ್ನು ಮಾಡುವಂಥದ್ದು ಇಲ್ಲೀಗಲ್ ಎವಿಕ್ಷನ್ ಅಂತ ನಾವು ಹೇಳ್ತೇವೆ. ಅಂದರೆ ಕಾನೂನು ಬಾಹಿರವಾಗಿ ಒಬ್ಬ ವ್ಯಕ್ತಿಯನ್ನು ಮನೆಯಿಂದ ಹೊರಗೆ ಹಾಕುವಂಥದ್ದು, ಮತ್ತು ಇದು ಶಿಕ್ಷಾರ್ಹ ಅಪರಾಧ ಕೂಡ. ತಕ್ಷಣಕ್ಕೆ ಮಾಡಬೇಕಾದಂಥದ್ದು ಬಾಡಿಗೆದಾರರು ನೀರು ಮತ್ತು ವಿದ್ಯುತ್ ನಿಲ್ಲಿಸುವುದು ನಿಮ್ಮ ಮೂಲಭೂತ ಜೀವನ ಹಕ್ಕಿನ ಉಲ್ಲಂಘನೆ ಎನ್ನುವಂಥದ್ದನ್ನು ನೀವು ತಿಳ್ಕೊಂಡಿರಬೇಕು. ಎರಡನೇದು, ತಕ್ಷಣಕ್ಕೆ ತಾವು ಸ್ಥಳೀಯ ಪೊಲೀಸ್ ಠಾಣೆಗೆ ಒಂದು ದೂರನ್ನು ನೀಡಬಹುದು. ನಗರಸಭೆ ವ್ಯಾಪ್ತಿ ತಮ್ಮ ಯಾವ ಕಚೇರಿ ಇದೆ ಅದಕ್ಕೆ ದೂರನ್ನು ನೀಡಿ ಮತ್ತು ಸಂಪರ್ಕವನ್ನು ಮರುಸ್ಥಾಪಿಸಲು ಅವರು ಆದೇಶ ನೀಡಬಹುದು. ಇನ್ನು ನ್ಯಾಯಾಲಯದ ವ್ಯವಸ್ಥೆಯಲ್ಲಿ ಬಂದರೆ ಸಿವಿಲ್ ನ್ಯಾಯಾಲಯದಲ್ಲಿ ತಕ್ಷಣಕ್ಕೆ ಎಮರ್ಜೆನ್ಸಿಯಾಗಿ ಒಂದು ಸ್ಟೇ ಆರ್ಡರನ್ನು ಕೇಳಬಹುದು, ಇಂಜಂಕ್ಷನ್ ಅನ್ನು ಕೇಳಬಹುದು, ನೀರು ಮತ್ತೆ ವಿದ್ಯುತ್ ಸಂಪರ್ಕಗಳನ್ನು ಮರುಸ್ಥಾಪಿಸಲು ಆದೇಶವನ್ನು ನೀಡಬಹುದು.
2: ಆಮೇಲೆ ಈಗ ಈ ಮನೆ ಖಾಲಿ ಮಾಡಬೇಕಂತಂದ್ರೆ ಈಗ ನೋಟಿಸ್ ಅಕಸ್ಮಾತ್ ಏನೋ ನೀಡಿರ್ತಾರೆ ಅಥವಾ ನೋಟಿಸ್ ನೀಡಿರಂಗಿಲ್ಲ, ಈ ಸಂದರ್ಭದಲ್ಲಿ ಏನ ಆಗುತ್ತೆ ಸರ್?
3: ಇಲ್ಲ, ಇದಕ್ಕೆ ನೋಡಿ, ಒಂದು ಮನೆಯನ್ನ ಒಂದು ಬಾಡಿಗೆಗೆ ತೆಗೆದುಕೊಳ್ಳುವಾಗ ಅಥವಾ ಕೊಡುವಾಗ ಸರಿಯಾದ ಅಗ್ರಿಮೆಂಟ್ ಅನ್ನು ಮಾಡಿಕೊಳ್ಬೇಕು. ಹೆಚ್ಚಿನವರು ಅದು ಏನು ಇಲ್ಲ ಬಾಯಿ ಮಾತಲ್ಲಿ ಮನೆ ಬಾಡಿಗೆಗೆ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥದ್ದು ಇದನ್ನು ಮಾಡಬಾರದು. ಎರಡನೇದು, ನೋಟಿಸ್ ಕೊಡದೇ ಇರುವಂಥದ್ದು ಸರಿಯಾದ ಕ್ರಮ ಅಲ್ಲ. ಕರ್ನಾಟಕ ರೆಂಟ್ ಕಂಟ್ರೋಲ್ ಆ್ಯಕ್ಟ್ ಪ್ರಕಾರ ಮಾಲೀಕರು ಕನಿಷ್ಠ 1 ತಿಂಗಳ ನೋಟಿಸನ್ನು ನೀಡಲೇಬೇಕಾಗತ್ತೆ. ನೋಟಿಸ್ ನೀಡಿಯೂ ನೀವು ಒಪ್ಪದಿದ್ದರೆ ಮಾಲೀಕರು ಕೋರ್ಟ್ ಮೂಲಕ ಮಾತ್ರ ಆ ವ್ಯಕ್ತಿಯನ್ನು ಬಾಡಿಗೆದಾರರನ್ನು ಹೊರಗೆ ಹಾಕಲಿಕ್ಕೆ, ಮನೆಯಿಂದ ಹೊರಗೆ ಕಳಿಸಲಿಕ್ಕೆ ವ್ಯವಸ್ಥೆಗಳನ್ನು ಕೇಳಿಕೊಳ್ಳಿ.
2: ಮಾಲೀಕರೇ
3: ಖುದ್ದಾಗಿ ಹೊರಗೆ ಹಾಕುವಂಥ ಯಾವುದೇ ಕ್ರಮವನ್ನು ಕೈಗೊಳ್ಳುವಂಥದ್ದು ಅದು ಕಾನೂನಾತ್ಮಕವಾಗಿ ಕಾನೂನು ಬಾಹಿರವಾಗಿರುತ್ತೆ.
2: ಅಂದರೆ ಒಪ್ಪಂದ ಇದ್ದರೆ ಅದಕ್ಕೆ ರಕ್ಷಣೆ ಇದೆ.
3: ಅದಕ್ಕೆ ಹೇಳಿರುವಂಥದ್ದು ನಾನು, ಒಪ್ಪಂದ ಅಥವಾ ರೆಂಟ್ ಅಗ್ರಿಮೆಂಟ್, ಬಾಡಿಗೆ ಅಗ್ರಿಮೆಂಟನ್ನು ಮಾಡಿಕೊಳ್ಳುವಂಥದ್ದು ಬಾಡಿಗೆದಾರರಿಗೆ ಹೆಚ್ಚಿನ ರಕ್ಷಣೆ ಮತ್ತು ಮಾಲೀಕರಿಗೂ ರಕ್ಷಣೆ. ಇದು ಕಾನೂನಾತ್ಮಕ ಪ್ರಕ್ರಿಯೆ ಕೂಡ. ಒಪ್ಪಂದದ ಅವಧಿ ಮುಗಿಯದಿದ್ದರೆ ಮುಗಿಯದೆ ಕಳಿಸ್ಲಿಕ್ಕೆ ಆಗುವುದಿಲ್ಲ. ಒಪ್ಪಂದ ಉಲ್ಲೇಖಿಸಿದ ಕಾರಣವಿಲ್ಲದೆ ಕೂಡ ಹೊರಗೆ ಕಳಿಸುವಂತದ್ದು ಅಮಾನ್ಯವಾಗಿರ್ತದೆ.
2: ಅಂದ್ರೆ ದಾಖಲೆಗಳನ್ನೆಲ್ಲ ತುಂಬಾ ಜೋಪಾನೆ ಮಾಡಿ ಇಟ್ಕೋಬೇಕು.
3: ಖಂಡಿತವಾಗಿಯೂ, ಅದು ಬಾಡಿಗೆಯ ಅಗ್ರಿಮೆಂಟ್ ಇರಬಹುದು, ಬಾಡಿಗೆ ಪಾವತಿಸಿದ ರಸೀದಿಗಳು. ಎಷ್ಟೋ ಸಂದರ್ಭಗಳಲ್ಲಿ ಈಗ ಆನ್ಲೈನ್ ಅಲ್ಲಿ ಬಾಡಿಗೆಯನ್ನು ಪಾವತಿಸಿರ್ತೀರಿ, ಬ್ಯಾಂಕ್ ಮೂಲಕ ಅದರ ರಸೀದಿಗಳು ಸಿಗ್ತವೆ. ಮತ್ತೆ ನೀರು ವಿದ್ಯುತ್ ಕಡಿತದ ಫೋಟೋಗ್ರಾಫ್ ಅಥವಾ ವಿಡಿಯೋಗಳನ್ನು ಇಟ್ಕೊಳ್ಳುವಂಥದ್ದು, ಮಾಲೀಕರು ಬಾಡಿಗೆದಾರಿಗೆ ಕಳಿಸಿರುವಂತಹ ಮೆಸೇಜ್ಗಳಿರ್ಬೋದು ಅಥವಾ ಕಾಲ್ ಮಾಡಿರುವಂತಹ ರೆಕಾರ್ಡ್ಗಳಿರ್ಬೋದು, ಇವೆಲ್ಲವೂ ಕೂಡ ಅಗತ್ಯ ದಾಖಲೆಗಳಾಗ್ತವೆ.
2: ಆಧುನಿಕ ಯುಗದಲ್ಲಿ ಆನ್ಲೈನ್ ಜಗತ್ತಿನಲ್ಲಿ ಎಲ್ಲವೂ ಕೂಡ ಸಾಕ್ಷ್ಯವೇ,
3: ಸಾಕ್ಷ್ಯವಾಗಿ
2: ಸರಿಯಾಗಿ ಇಟ್ಕೋಬೇಕು.
3: ಹೌದು, ಎಲ್ಲವನ್ನು ಇಟ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿಕೊಳ್ಬೇಕು.
2: ನಮ್ಮ ಕೇಳುಗರಿಗೆ ಒಂದು ಸೂಕ್ತ ಮಾಹಿತಿಯನ್ನು ತಾವು ನೀಡಿದಿರಿ ವಕೀಲರಾದ ಕೃಷ್ಣಪ್ರಸಾದ್ ನಡಸಾರ್ ಅವರೇ, ನಿಮಗೆ ಧನ್ಯವಾದ. ನಮಸ್ಕಾರ.
3: ನಮಸ್ಕಾರ.
1: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
0: ನಮಸ್ಕಾರ ಸ್ನೇಹಿತರೆ, ಸಮಯ 3:34 ಆಗ್ತಾ ಇದೆ. ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ನೀವೆಲ್ಲರೂ ಕೇಳ್ತಾ ಇದ್ದೀರಾ.

ರೀತಿ ಇದೆ. ಉಪೇಂದ್ರ ಸಿನಿಮಾ ನಿಮಗೆ ಗೊತ್ತೇ ಇದೆ, ಉಪೇಂದ್ರ ಭರ್ಜರಿ ಯಶಸ್ಸನ್ನು ಕಂಡಂಥ ಒಂದು ಸಿನಿಮಾ. ಉಪೇಂದ್ರ ಅವರು ನಾಯಕ ನಟನಾಗಿ ಅಭಿನಯಿಸಿದಂಥ ಸಿನಿಮಾ. ಇದರಲ್ಲಿ ಮೂವರು ನಾಯಕ ನಟಿಯರು ಪಾತ್ರದಲ್ಲಿ ಕಾಣಿಸ್ಕೊಂಡ್ರು, ಅಂದರೆ ಮೂವರು ನಾಯಕ ನಟಿಯರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು. ಈ ಸಿನಿಮಾ ಒಂದು ಸಾಂಕೇತಿಕ ಕಥಾವಸ್ತು ಉಳ್ಳಂತಹ ಸಿನಿಮಾ ಆಗಿತ್ತು. ಅಂದರೆ ಒಬ್ಬ ವ್ಯಕ್ತಿಗೆ ಸೌಂದರ್ಯ ಇದ್ದಾಗ ಯಾವ ರೀತಿ, ಮತ್ತು ಹಣ ಇದ್ದಾಗ ಯಾವ ರೀತಿ, ಜವಾಬ್ದಾರಿ ಇದ್ದಾಗ ಆ ವ್ಯಕ್ತಿ ಯಾವ ರೀತಿ ನಡ್ಕೊಳ್ತಾನೆ ಅನ್ನೋ ಒಂದು ಕಥಾಹಂದರವನ್ನು ಹೊಂದಂಥ ಸಿನಿಮಾ ಆಗಿತ್ತು, ಸಾಂಕೇತಿಕ ಸಿನಿಮಾ ಆಗಿತ್ತು. ಸೊ ಈ ಸಿನಿಮಾದಲ್ಲಿ ಸಂಪತ್ತು ಅಥವಾ ಹಣವನ್ನು ಪ್ರತಿನಿಧಿಸುವಂತಹ ಪಾತ್ರವನ್ನು ಯಾವ ನಾಯಕ ನಟಿ ಅಭಿನಯಿಸಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ. ಉಪೇಂದ್ರ ಸಿನಿಮಾದಲ್ಲಿ ಹಣ ಅಥವಾ ಸಂಪತ್ತನ್ನು ಪ್ರತಿನಿಧಿಸುವಂತಹ ಪಾತ್ರವನ್ನು ಯಾವ ನಾಯಕ ನಟಿ ಅಭಿನಯಿಸಿದ್ದಾರೆ ಅನ್ನೋದು ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಒಂದು ಹಾಡಿನ ಕಾಲಾವಕಾಶ ಇದ್ದೇ ಇರುತ್ತೆ. ನೀವು ನಿಮ್ಮ ಉತ್ತರವನ್ನು 9480901013 ಈ ಸಂಖ್ಯೆಗೆ ಕಳಿಸ್ಕೊಡಿ.

0: ಸಮಯ 3:41 ಆಗಿದೆ. ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ಎಸ್, ಪ್ರಶ್ನೆಯನ್ನ ಕೇಳಿದ್ದೆ, ಉತ್ತರವನ್ನ ನೀವೆಲ್ಲರೂ ಕೂಡ ಕೊಟ್ಟಿದ್ದೀರಾ ಅಂತ ನಂಗೊತ್ತು. ಏನಾಗಿತ್ತು ನಮ್ಮ ಪ್ರಶ್ನೆ? ಉಪೇಂದ್ರ ಸಿನಿಮಾದಲ್ಲಿ ಹಣ ಅಥವಾ ಸಂಪತ್ತನ್ನ ಪ್ರತಿನಿಧಿಸುವಂತಹ ಪಾತ್ರವನ್ನ ಯಾವ ನಾಯಕ ನಟಿ ಅಭಿನಯಿಸಿದ್ದಾರೆ ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನ ಯಾರೆಲ್ಲ ಕೊಟ್ಟಿದ್ದಾರೆ ನೋಡುವಂತಹ ಸಮಯ. ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇ ಉತ್ತರವನ್ನ ಕೊಟ್ಟಿರುವಂಥದ್ದು ಜಯಶ್ರೀ ಸುನೀಲ್ ರಾಜಾಜಿನಗರದಿಂದ, ಭಾಗ್ಯ ರಾಮಣ್ಣ ಅವರ ಉತ್ತರ ಸರಿಯಾಗಿದೆ. ಮಂಜುನಾಥ್ ಲಗೇರಿಯಿಂದ, ಆಶಿಷ್ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆಯಿಂದ ಸರಿಯಾದ ಉತ್ತರ, ದೇವಿ ಸಿಂಗ್, ಸರೋಜಾ ಸಿಂಗ್, ಅನಿಲ್ ಬಿಷ್ಣಣ್ಣನವರು ಶ್ರಮಣೇವಾಡಿಯಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ಮೊಹಮ್ಮದ್ ಅವರು ನಾಗರಹಾಳ ರಾಯಚೂರಿನಿಂದ, ಸುಭಾನ್ ಕೋರಿ ಹಂಪಸಾಗರದಿಂದ, ಎಡದೊರೆನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿ ಅವರ ಉತ್ತರ ಸರಿಯಾಗಿದೆ. ಸತೀಶ್ ಹೆಚ್ಚೆನ್ ನಗರಕೆರೆಯಿಂದ, ಹಾಗೆ ಸಂಜನಾ ಗಂಗಾವತಿಯಿಂದ, ಸುರೇಂದ್ರ ಕುಂದಾಪುರದಿಂದ ಉತ್ತರವನ್ನ ಕೊಟ್ಟಿದ್ದಾರೆ. ಮತ್ತಿನ್ಯಾರು ಸರಿಯಾದ ಉತ್ತರ? ವಿ ನಾಗಪತಿ, ವಿ ಹೆಗಡೆ ಅವರು ಸಾಗರದಿಂದ ಉತ್ತರವನ್ನ ಕೊಟ್ಟಿದ್ದಾರೆ. ಹ್ಯಾವಿಲ್ ರಾಘವೇಂದ್ರ ಅಪರ್ಹುತ ಭದ್ರಾವತಿಯಿಂದ, ಮಂಗಳಾ ಮೈಸೂರಿನಿಂದ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಇನ್ನು ಹರೀಶ್ ಅವರು ಮಲ್ಲೇಶ್ವರಂಯಿಂದ, ಅರಕೆರೆ ಪಂಡಿತ್ ಚನ್ನಪ್ಪ ಸಾರ್ವಾಡ್ ಅವರ ಉತ್ತರ ಸರಿಯಾಗಿದೆ. ಮತ್ತಷ್ಟು ಉತ್ತರಗಳು ಯಾರು ಕೊಟ್ಟಿದ್ದಾರೆ ಅಂತ ನೋಡುವಂತ ಸಮಯ, ಎಸ್ ಹೊಸಮನಿ, ಶ್ರೀಮಂತ ಹೊಸಮನಿ ಅವರು ಬೀದರಿಂದ ಉತ್ತರವನ್ನ ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರ ಉತ್ತರ, ಗೋಪಾಲ ಕಾಂಬ್ಳೇಕರ್ ಅವರು ಶಿವಪುರ ಕೊಪ್ಪಳದಿಂದ ಉತ್ತರವನ್ನ ಕಳಿಸಿದ್ದಾರೆ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಹಾಗೆ ಬೆಳೆಬಾವಿಯಿಂದ ಮಂಜುನಾಥ್ ಇಂದರ್ಗಿ ಅವರ ಉತ್ತರ ಸರಿಯಾಗಿದೆ. ಮತ್ತು ಚಂದ್ರಕಾಂತ್ ಹವಾಲ್ದಾರ್ ಅವರು ರಾಯಚೂರಿನಿಂದ, ನಾರಾಯಣಾಚಾರ್ಯ ಟೇಲರ್ ಅವರು ಕೆಆರ್ ನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಸುಮಾ ರಾಯಚೂರಿನಿಂದ, ವಿಜ್ಞಾನ ನಗರದಿಂದ ಎ ಹರಿಹರನ್ ಅವರ ಉತ್ತರ ಸರಿಯಾಗಿದೆ. ಇಷ್ಟು ಜನ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಗಿತ್ತು, ಏನಾಗಿತ್ತು ಗೊತ್ತಾ? ರವೀನಾ ಟಂಡನ್ ಅವರು ಸರಿಯಾದ ಉತ್ತರ ಅಂತ ಹೇಳ್ಬೋದು. ರವೀನಾ ಟಂಡನ್ ಅವರ ಹೆಸರು ಕೀರ್ತಿ ಅಂತಾಗಿತ್ತು. ಸೊ ಈ ಒಂದು ಉತ್ತರವನ್ನ ಕೊಟ್ಟಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈಗ
1: ಆಕಾಶವಾಣಿ
2: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
0: ನಮ್ಮ ಪ್ರಶ್ನೆ, ನಿಮ್ಮ ಉತ್ತರ.
2: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
0: ಟ್ಯೂನ್ ಮಾಡಿ ಆಕಾಶವಾಣಿ ಎಫ್ಎಂ ರೈನ್ಬೋ 101.3. ಸಮಯ 3:44 ಆಗಿದೆ. ಈಗ ಮುಂದುವರಿಸುವಂತಹ ಸಮಯ ಹೊಂಬಿಸಿಲು ಕಾರ್ಯಕ್ರಮವನ್ನ ಮುಂದಿನ ಪ್ರಶ್ನೆ ಕಡೆ ಹೊರಳುವಂತಹ ಸಮಯ. ತೂಗು ಸೇತುವೆಗಳ ಸರದಾರ ಅಂತಲೇ ಖ್ಯಾತಿ ಹೊಂದಂತಹ ಒಬ್ಬ ಎಂಜಿನಿಯರ್, ಸುಳ್ಯದ ನಮ್ಮ ಕರ್ನಾಟಕದ ಎಂಜಿನಿಯರ್, ಸುಮಾರು 700 ತೂಗು ಸೇತುವೆಗಳನ್ನ ನಿರ್ಮಾಣ ಮಾಡಿದಂಥವರು ಇತ್ತೀಚೆಗಷ್ಟೇ ನಿಧನ ಹೊಂದಿದ್ರು. ಅವರು ಯಾರು ಅನ್ನೋದನ್ನ ನೀವು ನನಗೆ ತಿಳಿಸಬೇಕು. ತೂಗು ಸೇತುವೆಗಳ ಸರದಾರ, ಅದರಲ್ಲೂ ಸುಳ್ಯದ ವಿಶ್ವೇಶ್ವರಯ್ಯ ಅಂತೆಲ್ಲ ಹೆಸರುವಾಸಿ ಆಗಿದ್ರು, ಇತ್ತೀಚೆಗಷ್ಟೇ ನಮ್ಮನ್ನ ಅಗಲಿದ್ರು, ಅವರ ಹೆಸರೇನು ಅನ್ನೋದನ್ನ ನೀವು ನನಗೆ ತಿಳಿಸಿ. ಒಂದು ಹಾಡಿನ ಅವಕಾಶ ನಿಮ್ಗಿರುತ್ತೆ. ಅನುರಾಧ ಭಟ್ ಅವರ ಧ್ವನಿಯಲ್ಲಿರುವಂತಹ ಉಗ್ರಂ ಚಿತ್ರದ ಗೀತೆ.

ಸಮಯ 3:49 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಕಾರ್ಯಕ್ರಮದ ಕಡೆಯ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಆದರೆ ಅದಕ್ಕೂ ಮೊದಲು ಎರಡನೇ ಪ್ರಶ್ನೆಗೆ ಉತ್ತರ ಏನಾಗಿತ್ತು ನೋಡೋಣ. ಎರಡನೇ ಪ್ರಶ್ನೆಯಾಗಿತ್ತು, ತೂಗು ಸೇತುವೆಗಳ ಸರದಾರ ಅನ್ನುವಂತಹ ಒಂದು ಬಿರುದು ಯಾರಿಗೆ ಇತ್ತು, ಅವರು ಇತ್ತೀಚೆಗಷ್ಟೇ ನಿಧನರಾದ್ರು, ಅವರ ಹೆಸರೇನು ಅಂತ ಕೇಳಿದ್ದೆ. ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ರಾಧಾಕೃಷ್ಣ ಚಲ್ಹಳ್ಳಿಯಿಂದ, ಎನ್ಆರ್ ಪ್ರಸಾದ್ ರಾಜಾಜಿನಗರದಿಂದ, ಚಂದ್ರಪ್ಪ ಉತ್ತರಹಳ್ಳಿಯಿಂದ, ಹೊನ್ನುರಾಲಿ ಹನುಮಂತಪುರ ಜಗಳೂರಿನಿಂದ, ದಿಲೀಪ್ ಕಲ್ಯಾಣ್ಕರ್ ವಿಜಯನಗರದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ದೇವಿ ಸಿಂಗ್ ಸರೋಜಾ ಸಿಂಗ್ ಚಾಮರಾಜಪೇಟೆಯಿಂದ, ಪ್ರಸನ್ನ ಕುಮಾರ್ ದಾವಣಗೆರೆ

ಸಿಎನ್ ಲಕ್ಷ್ಮಣ ಮಲ್ಲೇಶ್ವರಂಯಿಂದ, ಶಾಂತಾಚಾರ ಬಡಿಗೇರ ಹರಿಹರ ಕೊಕ್ಕನೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರಿನಿಂದ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ, ಹಂಪಿಯಿಂದ ಜಾಫರ್ ಅವರ ಉತ್ತರ ಸರಿಯಾಗಿದೆ, ಸುಭಾನ್ಕುರಿ ಹಂಪಸಾಗರದಿಂದ ಭಾರದ್ವಾಜ್ ಯಾರ್ಯಾರ್ಯಾರ್ಯಾರು ಮಲ್ಲೇಶ್ವರಂಯಿಂದ ಹರೀಶ್ ಅವರು, ಹಾಗೆ ಪಂಡಿತ್ ಸಾರ್ವಾಡ್ ಅವರು ಅರಕೆರೆಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಹಾಗೆ ಚಂದ್ರಶೇಖರ್ ತಾವರೆಕೆರೆಯಿಂದ. ನಂಬರ್ ಎಂಡಾಗುತ್ತೆ 9761 ಈ ಸಂಖ್ಯೆಯಿಂದ, ನಂಬರ್ ಎಂಡಾಗುತ್ತೆ 1054 ಈ ಸಂಖ್ಯೆಯಿಂದ ಕೂಡ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಪುಷ್ಪಾ ಶಾನ್ಭೋಗರ್ ಗದಗದಿಂದ, ಅನಿಲ್ ಬಿಶ್ರನ್ನವರ್ ಶಮನೆವಾಡಿಯಿಂದ, ಹಾಗೆ ಎಡದೊರೆ ನಾಡು ರಾಯಚೂರಿನಿಂದ ಈರಣ್ಣ ಬೆಂಗಾಲಿಯವರ ಉತ್ತರ, ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ನೇತ್ರ ಕೆಂಗೇರಿಯಿಂದ ಸುರೇಂದ್ರ ಅವರು ಕುಂದಾಪುರದಿಂದ, ವೇದಶೆಟ್ಟಿ ಕಾಳಾವರ ಕುಂದಾಪುರದಿಂದ, ರವೀಶ್ ಅವರು ಪುತ್ತೂರಿನಿಂದ, ಗೋಪಾಲ ಕಾಂಬಳೆ ಅವರು ಕೊಪ್ಪಳದಿಂದ, ಗುಣವತಿ ಭೀಮಪ್ಪ ದಾವಣಗೆರೆಯಿಂದ. ನಂಬರ್ ಎಂಡಾಗುತ್ತೆ 9870 ಈ ಸಂಖ್ಯೆಯಿಂದ ಸರಿಯಾದ ಉತ್ತರ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಅವರ ಉತ್ತರ ಸರಿಯಾಗಿದೆ. ಶ್ವೇತಾ ಹೆಸರ ಸುಳ್ಯದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ, ನಿಮ್ಮದೇ ಊರಿನವರು ಅಲ್ವೇ. ಮತ್ತೆ ವಿಶ್ವನಾಥ್ ಬಿ ಅವರ ಉತ್ತರ ಕೂಡ ಸರಿಯಾಗಿದೆ. ಸುಮಾ ನೆಲ್ಹಾಳ್ ರಾಯಚೂರಿನಿಂದ, ಸುನೀಲ್ ಕುಮಾರ್ ಅವರ ಉತ್ತರ ಗೌಡನಪಾಳ್ಯ ಬೆಂಗಳೂರಿನಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಇಷ್ಟು ಜನರ ಉತ್ತರ ಸರಿಯಾಗಿತ್ತು, ಸರಿಯಾಗಿದೆ. ಸರಿಯಾದ ಉತ್ತರ ಏನಾಗಿದೆ ಅಂತ ನೋಡುವಂಥ ಸಮಯ. ಗಿರೀಶ್ ಭಾರದ್ವಾಜ್ ತೂಗು ಸೇತುವೆಗಳ ಸರದಾರ ಅಂತ ಹೇಳಬಹುದು. ಕರ್ನಾಟಕ ಮಾತ್ರ ಅಲ್ಲ, ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಸುಮಾರು 700 ಅಧಿಕ ತೂಗು ಸೇತುವೆಗಳನ್ನು ನಿರ್ಮಾಣ ಮಾಡಿ ಎರಡು ಊರನ್ನ, ಎರಡು ಸಂಸ್ಕೃತಿಯನ್ನ, ಹಾಗೆ ಎರಡು ನಾಗರಿಕತೆಯನ್ನೆಲ್ಲವನ್ನು ಕೂಡ ಬಂಧಿಸುವಂತ, ಹಾಗೆ ಅಭಿವೃದ್ಧಿಗೆ ಪೂರಕವಾಗಿರುವಂತಹ ಕೆಲಸವನ್ನ ಮಾಡಿದ್ದಾರೆ. ಸಾಕಷ್ಟು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋದರ ಜೊತೆಗೆ ಇವರಿಗೆ ಭಾರತದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲೊಂದಾದ ಪದ್ಮಶ್ರೀ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಸೊ ಗಿರೀಶ್ ಭಾರದ್ವಾಜ್ ಅವರು ನಮ್ಮನ್ನ ಇತ್ತೀಚೆಗಷ್ಟೇ ಅಗಲಿದ್ರು. ಅವರ ಒಂದು ಆತ್ಮಕ್ಕೆ ಶಾಂತಿಯನ್ನು ಕೂಡ ಕೋರ್ತಾ, ಹಾಗೆ ಅವರ ಈ ಒಂದು ಕೊಡುಗೆಗಳನ್ನು ನಾವು ಸದಾ ಸ್ಮರಿಸೋಣ. ಯಾಕೆಂದರೆ ಎಷ್ಟೋ ವರ್ಷಗಳಿಂದ ಈ ಸೇತುವೆಗಳ ಒಂದು ಮೇಲೆ ನಾವೆಲ್ಲರೂ ಕೂಡ ಓಡಾಡ್ತಾ ಇರ್ತೀವಿ. ಹಾಗೆ ಈ ಸೇತುವೆಗಳು ಕಟ್ಟಿಕೊಡುವಂತಹ ನೆನಪುಗಳು, ಮತ್ತೆ ಇದು ಬಂಧಿಸುವಂತಹ, ಇದು ಸಂಪರ್ಕ ಕಲ್ಪಿಸುವಂತಹ ಒಂದು ಮಹೋನ್ನತ ಉದ್ದೇಶ ಇದೆಯಲ್ಲ, ಇದು ಯಾವತ್ತಿಗೂ ಕೂಡ ಚಿರಸ್ಥಾಯಿಯಾಗಿ ಉಳಿಯುವಂಥದ್ದು. ಸೊ ಇಂಥ ಒಂದು ಅದ್ಭುತವಾದಂತಹ ಕೆಲಸ ಮಾಡಿದಂತಹ ಗಿರೀಶ್ ಭಾರದ್ವಾಜ್ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು. 3:53 ಆಗಿದೆ, ಮತ್ತೊಂದು ಪ್ರಶ್ನೆ ಕಡೆ ಹೊರಳುವಂತಹ ಸಮಯ. ರಿಷಿ ಕಪೂರ್ ನಾಯಕ ನಟನಾಗಿ, ಹಾಗೆ ಪೋಷಕ ನಟನಾಗಿ ನಮ್ಮೆಲ್ಲರಿಗೂ ಕೂಡ ಪರಿಚಯ, ಅದರಲ್ಲೂ ಕೂಡ ಬಾಲ ನಟನಾಗಿ ಹಿಂದಿ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿದಂಥವರು, ಇವರ ಚೊಚ್ಚಲ ನಿರ್ದೇಶನದ ಸಿನಿಮಾ ಯಾವುದು ಅನ್ನೋದು ನನ್ನ ಪ್ರಶ್ನೆ. ರಿಷಿ ಕುಮಾರ್ ನಿರ್ದೇಶನದ ಚೊಚ್ಚಲ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ. ಪ್ರಶ್ನೆಗೆ ಉತ್ತರ ಒಂದು ಹಾಡಿನ ಅವಕಾಶ ನಿಮಗಿರುತ್ತೆ, ಬೇಗ ನಿಮ್ಮ ಉತ್ತರವನ್ನು ನಂಗೆ ಕಳಿಸ್ಕೊಡಿ.

ಕ್ಷಣದ ಋಷಿ ಕಪೂರ್ ಅಭಿನಯದ ಋಷಿ ಕಪೂರ್ ನಿರ್ದೇಶನದ ಚಚ್ಚಲ ಚಿತ್ರ ಯಾವುದು ಅನ್ನೋದು ನನ್ನ ಪ್ರಶ್ನೆ ಆಗಿತ್ತು. ಸರಿಯಾದ ಉತ್ತರವನ್ನು ಕೊಟ್ಟವರು ಯಾರು ಅಂತ ನೋಡುವಂತಹ ಸಮಯ. ಎನ್ ಆರ್ ಪ್ರಸಾದ್ ರಾಜಾಜಿನಗರದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಕಳೆದ ಒಂದು ಉತ್ತರ ಪ್ರಶ್ನೆಗೆ ನಾನು ಕೂಡ ಉತ್ತರವನ್ನು ಕೊಟ್ಟಿದ್ದೆ ಅಂತೇಳಿ ಎಸ್ ಎಂ ಶೋಭಾ ಅವರು ಹೇಳಿದ್ದಾರೆ. ಸಾರಿ, ಮಿಸ್ ಆಗಿರಬಹುದು. ಹಾಗೆ ಸುಧಾಮೂರ್ತಿಯವರು ಕೆಹಳ್ಳಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಸರಿಯಾದ ಉತ್ತರ ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ. ರಘುನಾರಾಯಣ್ ಬೆಂಗಳೂರಿನಿಂದ ಸರಿಯಾದ ಉತ್ತರ. ಬೀದರಿಂದ ಶ್ರೀಮಂತ ಹೊಸಮನಿಯವರ ಉತ್ತರ. ಮಹೇಂದ್ರ ಕುಮಾರ್ ದಾವಣಗೆರೆಯಿಂದ. ಸುಧಾ ಜಯಶ್ರೀ ಸುನೀಲ್ ಅವರು ರಾಜಾಜಿನಗರದಿಂದ. ದೇವಿ ಸಿಂಗ್ ಸರೋಜಾ ಸಿಂಗ್ ಅವರ ಉತ್ತರ ತಪ್ಪಾದ ಉತ್ತರ ಆಗಿದೆ. ಹಾಗೆಯೇ ಸರಿಯಾದ ಉತ್ತರ ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂಯಿಂದ ಉತ್ತರವನ್ನು ಕಳಿಸಿದ್ದಾರೆ, ಸರಿಯಾದ ಉತ್ತರ. ಹಾಗೆ ಗಣೇಶ್ ರಾವ್ ಅವರು ದಾವಣಗೆರೆಯಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ನವೋದಯ ನಾಗರಾಜ್ ಅವರು ಸಂದೇಶವನ್ನು ಕಳಿಸ್ತಾ ಸರಿಯಾದ ಉತ್ತರವನ್ನು ಕೊಟ್ಟಿದ್ದಾರೆ. ಎ ಹರಿಹರನ್ ಅವರ ಉತ್ತರ ಸರಿಯಾಗಿದೆ, ವಿಜ್ಞಾನ ನಗರದಿಂದ. ಸುಮಾ ನೆಲ್ಹಾಳ್ ಅವರು ರಾಯಚೂರಿನಿಂದ ಸರಿಯಾದ ಉತ್ತರ ನೀವು ಕೂಡ ಕಳಿಸಿದ್ದೀರಾ. ಹಾಗೆ ನಂಬರ್ ಎಂಡ್ ಆಗುತ್ತೆ 7233. ಈ ಸಂಖ್ಯೆಯಿಂದ ಕೂಡ ಸರಿಯಾದ ಉತ್ತರ ಬಂದಿದೆ. ಶಾಂತಾಚಾರ ಬಡಿಗೇರ ಅವರ ಉತ್ತರ. ಹಾಗೆ ಮತ್ತಾರು ಉತ್ತರವನ್ನು ಕಳಿಸಿರುವಂಥದ್ದು, ಸುಭಾನ್ ಕೋರಿ ಹಂಪಸಾಗರದಿಂದ. ನೇತ್ರಾ ಕೆಂಗೇರಿಯಿಂದ ಉತ್ತರವನ್ನು ಕಳಿಸಿದ್ದಾರೆ. ಎಸ್ ನಾಗರಾಜ್ ರಾವ್ ಅವರು ಅನ್ನಪೂರ್ಣೇಶ್ವರಿ ನಗರದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಹುಬ್ಬಳ್ಳಿಯ ಲೋಹಿಯ ನಗರದಿಂದ ಚನ್ನಬಸಪ್ಪ ಕರಮಡಿ ಸರಿಯಾದ ಉತ್ತರವನ್ನು ಕಳಿಸಿದ್ರೆ, ಇಷ್ಟು ಜನ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಾ. ಮಿಕ್ಕಷ್ಟು ಜನರ ಪ್ರಯತ್ನ ನಡೆದಿದೆ, ಆದರೆ ಸರಿಯಾದ ಉತ್ತರವನ್ನು ಕಳಿಸೋದ್ರಲ್ಲಿ ಸ್ವಲ್ಪ ಎಡವಿದ್ದಾರೆ ಅಂತ ಹೇಳ್ಬೋದು. ಇರಲಿ, ತೊಂದರೆ ಇಲ್ಲ. ಪ್ರತಿನಿತ್ಯ ಈ ಕಾರ್ಯಕ್ರಮ ಇದ್ದೇ ಇರುತ್ತೆ. ನೀವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸ್ಕೋಬಹುದು. ಸರಿಯಾದ ಉತ್ತರ ಆಗಿತ್ತು ಆ ಅಬ್ ಲೌಟ್ ಚಲೆ ಅನ್ನೋವಂಥದ್ದು ಸರಿಯಾದ ಉತ್ತರ. ಉತ್ತರ ಕಳಿಸಿದಂಥ

0: ಎಲ್ಲರಿಗೂ ಕೂಡ ಧನ್ಯವಾದಗಳು.
1: ಮಾತಿಗೆ ಹಾಕೋಣ ಬ್ರೇಕ್, ಮೆದುಳಿಗೆ ಕೊಡೋಣ ಟಾಸ್ಕ್.
0: ನಮ್ಮ ಪ್ರಶ್ನೆ ನಿಮ್ಮ ಉತ್ತರ.
1: ಪ್ರತಿದಿನ ಮಧ್ಯಾಹ್ನ 3 ಗಂಟೆಗೆ ಹೊಂಬಿಸಿಲು.
0: ಟ್ಯೂನ್ ಮಾಡಿ ಆಕಾಶವಾಣಿ FM ರೇನ್ಬೋ 101.3.

ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಸಮಯ 4:13 ಆಗಿದೆ. ವಿಸ್ಮಯ ಜಗತ್ತು ಇದು ಅಲ್ವಾ ಸ್ನೇಹಿತರೆ, ಈ ಜಗತ್ತೇ ಒಂದು ವಿಸ್ಮಯ. ಇಲ್ಲಿ ಪ್ರತಿಯೊಂದು ಈ ಜಗತ್ತಿನ ಈ ಒಂದು ನಿಸರ್ಗದ ಪ್ರತಿಯೊಂದು ಸೃಷ್ಟಿಯೂ ಕೂಡ ವಿಸ್ಮಯ ಅಂತ ಹೇಳ್ಬೋದು. ನೀವು ಪ್ರಾಣಿಗಳಲ್ಲಿ ಅಥವಾ ಪಕ್ಷಿಗಳಲ್ಲಿ ಅಥವಾ ಗಿಡ ಮರಗಳಲ್ಲಿ ಯಾವುದ್ರಲ್ಲಿ ನೋಡಿದ್ರು ಕೂಡ ಒಂದು ವಿಸ್ಮಯ ಅನ್ಸುತ್ತೆ. ಮನುಷ್ಯನ ಶರೀರದಲ್ಲಿ ಅದೆಷ್ಟು ವಿಸ್ಮಯಗಳು ಕೌತುಕಗಳು ಇದೆ ಅಲ್ವಾ. ಇದನ್ನೆಲ್ಲ ತಿಳ್ಕೊಳ್ಳೋತ್ತಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಈ ಒಂದು ಜನ್ಮ ಸಾಕಾಗೋದೇ ಇಲ್ಲ. ಅಂಥ ಒಂದು ವಿಸ್ಮಯಗಳನ್ನು ತಿಳ್ಕೊಳ್ಳುವಂತಹ ಕೆದ್ಕೋವಂಥ ಒಂದು ಕಾರ್ಯಕ್ರಮ ವಿಸ್ಮಯ ಜಗತ್ತು. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಯಾವ ವಿಚಾರ ಮಾತಾಡೋಣ ಅಂತ ಹುಡುಕ್ತಾ ಇರಬೇಕಾದ್ರೆ ನನಗೆ ಸಿಕ್ಕಂಥ ಒಂದು ವಿಷಯ, ಸುಮಾರು 700 ವರ್ಷಗಳಷ್ಟು ಹಳೆಯದಾದಂತಹ ಒಂದು ಮರ ಸಿಕ್ಕಿದೆ ಅನ್ನುವಂಥದ್ದು. ಅದು ಆಲದ ಮರ. ಆಲದ ಮರ ಒಂದು ಸಿಕ್ಕಿದೆ, ಬಿಹಾರದ ಒಂದು ಗ್ರಾಮದಲ್ಲಿ ಸಿಕ್ಕಿದೆ ಅಂಥೇಳಿ. ಮತ್ತು ಇದಕ್ಕೆ 700 ವರ್ಷ ಆಗಿದೆ ಅಂಥೇಳಿ ತಿಳ್ಕೊಂಡಿದ್ದು ಹೇಗೆ ಅಂತಂದರೆ ವೈಜ್ಞಾನಿಕ ವಿಧಾನದ ಮುಖಾಂತರ. ಯಾಕೆಂದರೆ ಈ ಒಂದು ಮರಕ್ಕೆ 300 ವರ್ಷ ಆಗಿದೆ, 200 ವರ್ಷ ಆಗಿದೆ ಅಂಥೇಳಿ ಆ ಕಾಲಮಾನದ ಮಾನದಂಡಕ್ಕೆ ಸಾಕಷ್ಟು ಬೇರೆ ಬೇರೆ ವಿಧಾನಗಳಿದೆ. ಆದರೆ ಇದು ವೈಜ್ಞಾನಿಕವಾಗಿ ನಿಖರವಾಗಿ ಇದಕ್ಕೆ 700 ವರ್ಷಗಳೇ ಆಗಿದೆ ಅನ್ನುವಂಥ ಒಂದು ವಿಷಯ ಹೊರಗೆ ಬಂದಿದೆ. ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂಥ ವಿಚಾರ. ಯಾಕೆಂದರೆ 700 ವರ್ಷ ಅಂತಂದರೆ ಎಷ್ಟು, 7-8 ತಲೆಮಾರುಗಳಿಂದ ಆ ಒಂದು ಮರ ಇದೆ ಅಂತ ಹೇಳ್ಬೋದು. ಎಷ್ಟೋ ಸಂತತಿಗಳನ್ನು ಆ ಮರ ಕಂಡಿದೆ. ಅಂಥ ಒಂದು ಹಳೆಯದಾದಂತಹ ಮರ ನಮ್ಮ ನಡುವೆ ಇದೆ ಬಿಹಾರದಲ್ಲಿ. ನಾವು ನೀವು ಎಲ್ಲರೂ ಕೂಡ ಹೋಗಿದ್ದನ್ನ ನೋಡ್ಬೋದು. ಸೊ ಆಲದ ಮರದ ವಿಚಾರವಾಗಿ ಒಂದಷ್ಟು ಮಾತಾಡ್ತಾ, ನಿಮಗೂ ಕೂಡ ನಿಮ್ಮ ಊರಿನಲ್ಲಿ ಇಂಥದೇ ಹಳೆಯ ಮರಗಳು ಯಾವುದಾದ್ರೂ ಗೊತ್ತಿದ್ರೆ ಅದನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ಅಂದರೆ ಅದನ್ನು ನಿಖರವಾಗಿ ಇಂತಿಷ್ಟೇ ವರ್ಷ ಅಂತ ಹೇಳದೆ ಹೋದರೂ ಕೂಡ ನಿಮ್ಮ ಒಂದು ಪರಿಸರದಲ್ಲಿ, ನಿಮ್ಮ ಒಂದು ಬಳಕೆಯಲ್ಲಿ ಈ ನಿಮ್ಮ ಅಜ್ಜಿ ತಾತ ಅಥವಾ ನಿಮ್ಮ ಬಂಧುಗಳು ಯಾರೋ ಇದಕ್ಕೆ ಇಷ್ಟು ವರ್ಷ ಅಷ್ಟು ವರ್ಷದಿಂದ ಇದೆ ಈ ಮರ ಅಂತ ಹೇಳಿರುವಂಥ ವಿಷಯ ಏನಾದರೂ ಗೊತ್ತಿದ್ರೆ ಅದನ್ನು ನಮ್ಮ ಜೊತೆ ಖಂಡಿತ ಹಂಚ್ಕೋಬಹುದು, ನಿಮ್ಮ ಊರಿನ ನಿಮ್ಮ ಪರಿಸರದ ಮರಗಳ ಬಗ್ಗೆ. ಸೊ ಮುಂದಿನ ಹಾಡು ಶ್ರೀನಿವಾಸ್ ಅವರ ಧ್ವನಿಯಲ್ಲಿರುವಂತಹ ಗೀತೆ ಇದು. ಈ ಹಾಡು ಜೂಟಾಟ ಚಿತ್ರದ ಗೀತೆ.

ಸಮಯ 4:21 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಆಲದ ಮರದ ಬಗ್ಗೆ ಮಾತಾಡ್ತಾ ಇದ್ದೆ. ಒಂದು ಆಲದ ಮರ 100 ವರ್ಷಗಳ ಕಾಲ ಅದು ಬಾಳ್ವೆ ಮಾಡುತ್ತೆ. ಎಷ್ಟೋ ಸಂಸ್ಕೃತಿಗಳನ್ನು, ಒಂದು ಪರಂಪರೆಯನ್ನು ಅದು ಬೆಸೆಯುತ್ತೆ, ಪರಂಪರೆಗೆ ಸಾಕ್ಷಿಯಾಗುತ್ತೆ ಅಂತ ಹೇಳ್ಬೋದು. ಒಂದು ಆಲದ ಮರ ಅಂತಂದರೆ ಅಲ್ಲಿ 100 ಹಕ್ಕಿಗಳು ಗೂಡು ಕಟ್ಟತ್ವೆ, ಎಷ್ಟೋ ಪ್ರಾಣಿ ಪಕ್ಷಿಗಳಿಗೆ ಅದು ನೆಲೆಯಾಗತ್ತೆ, ಮತ್ತು ಒಂದಷ್ಟು ಮಕ್ಕಳು ಅದರ ಬಿಳಿಲನ್ನು ಹಿಡ್ಕೊಂಡು ಆಟ ಆಡ್ತಿರ್ತಾರೆ, ಮತ್ತು ವಯೋವೃದ್ಧರು ಅಲ್ಲಿ ಕೂತು ವಿಶ್ರಾಂತಿಯನ್ನು ಪಡಿತಾರೆ. ಹಾಗೆ ಅರಳಿ ಮರದ ಹಾಗೆ ಆಲದ ಮರದ ಕಟ್ಟೆಗಳು ಕೂಡ ಎಷ್ಟೋ ಪಂಚಾಯಿತಿ ಕಟ್ಟೆಯಾಗಿ ಮಾರ್ಪಾಟಾಗಿದೆ. ಹೀಗೆ ಒಂದು ಆಲದ ಮರ ಒಂದು ಊರಿನಲ್ಲಿದೆ ಅಂತಂದರೆ ಅದು ಎಷ್ಟೆಲ್ಲ ಚಟುವಟಿಕೆಗಳಿಗೆ ಸಾಕ್ಷಿಯಾಗುತ್ತೆ ಅಲ್ವಾ. ಹಾಗೆ ಆಲದ ಮರ ತನ್ನ ಬಿಳಿನಿಂದ ಮತ್ತೆ ಹುಟ್ತಾನೇ ಇರುತ್ತೆ. ಅಂದರೆ ಅದು ಕೊನೆಯೇ ಇಲ್ಲ, ಅದೊಂದು ಅನಂತ ಶಾಶ್ವತ ಅಂತ ಹೇಳ್ಬೋದು. ಅಂಥ ಒಂದು ಆಲದ ಮರ ಮುಂಗೇರ್ನಲ್ಲಿ, ಬಿಹಾರದ ಮುಂಗೇರ್ ಅನ್ನುವಂಥ ಒಂದು ಜಾಗದಲ್ಲಿ ಸಿಕ್ಕಿದೆ. ವೈಜ್ಞಾನಿಕವಾಗಿ ಇದಕ್ಕೆ 700 ವರ್ಷಗಳಾಗಿದೆ ಅನ್ನುವಂಥ ಒಂದು ಅಂದಾಜನ್ನು ಮಾಡಲಾಗಿದೆ. ನಿಖರವಾಗಿ ಅಂದಾಜು ಮಾತ್ರ ಅಲ್ಲ, ನಿಖರವಾಗಿ ಕಾಲನಿರ್ಣಯ ಮಾಡಿದ್ದಾರೆ. ಒಂದು ಮರದ ಅಂದಾಜು, ಆಯಸ್ಸಿನ ಅಂದಾಜು ಮಾಡಬೇಕು ಅಂತಂದರೆ, ಅದರ ಕಾಲನಿರ್ಣಯ ಮಾಡಬೇಕು ಅಂತಂದರೆ, ಸಾಮಾನ್ಯವಾಗಿ ಯಾವುದಾದ್ರೂ ಪುಸ್ತಕದಲ್ಲಿ ಬರೆದಿರ್ತಾರೆ, ಅಂದರೆ ಇತಿಹಾಸದಲ್ಲಿ ಅದರ ಒಂದು ಉಲ್ಲೇಖ ಇರುತ್ತೆ, ಈ ಒಂದು ಮರ ಇಷ್ಟು ವರ್ಷದಿಂದ ಇತ್ತು ಅನ್ನೋಂಥದ್ದನ್ನು, ಅದನ್ನು ಒಂದು ಮಾನದಂಡವಾಗಿ ಇಟ್ಕೊಳ್ಳೋಂಥ ಒಂದು ಪದ್ಧತಿ ಇದೆ. ಅಥವಾ ಜನಪದದಲ್ಲೂ ಕೂಡ ಅದರ ಉಲ್ಲೇಖ ಇರುತ್ತೆ, ಅಂದರೆ ಈ ಊರಿನ ಈ ಮರ ಈ ಒಂದು ಜಾಗ ಇಷ್ಟು ವರ್ಷದಿಂದ ಇದೆ ಅನ್ನೋಂಥದ್ದು ಜನಪದದ ಸಾಹಿತ್ಯದಿಂದ ಕೂಡ ನಮಗೆ ಗೊತ್ತಾಗುತ್ತೆ. ಹಾಗೆ ಮರದ ಕಾಂಡದಲ್ಲಿರುವಂಥ ಒಂದು ಉಂಗುರಗಳಿದೆಯಲ್ಲ, ಅದರಿಂದ ಕೂಡ ಮರದ ಆಯಸ್ಸನ್ನು ನಿರ್ಧಾರ ಮಾಡಲಾಗುತ್ತೆ. ಆದರೆ ಇದ್ಯಾವುದು ಕೂಡ ಖಚಿತವಾಗಿ ನಿಖರವಾಗಿ ಹೇಳುವಂಥದ್ದಲ್ಲ. ಖಚಿತವಾದ ನಿಖರವಾದಂತಹ ವೈಜ್ಞಾನಿಕ ಪದ್ಧತಿ ಅಂತಂದರೆ ಅದು ರೇಡಿಯೋ ಕಾರ್ಬನ್ ಡೇಟಿಂಗ್ ಮುಖಾಂತರ ಅಂತೆ. ಇದು ಒಂದು ಹೊಸ ತಂತ್ರಜ್ಞಾನ. ಈ ಹೊಸ ತಂತ್ರಜ್ಞಾನದಲ್ಲಿ ಕಂಡುಹಿಡಿದಂತಹ ಒಂದು ಮರ ಅಂತಂದರೆ ಈ ಒಂದು ಬಿಹಾರದ ಮುಂಗೇರ್ನಲ್ಲಿ ಸಿಕ್ಕಿರುವಂತಹ ಆಲದ ಮರ ಅಂತ ಹೇಳ್ಬೋದು. ರೇಡಿಯೋ ಕಾರ್ಬನ್ ಡೇಟಿಂಗ್ ಮುಖಾಂತರ ಇದರ ಆಯಸ್ಸನ್ನು ಪತ್ತೆ ಹಚ್ಚಲಾಗಿದೆ ಅಂಥೇಳಿ. ನೀವು ನಿಮ್ಮ ಊರಿನಲ್ಲಿ ಅಂಥ ಹಳೇ ಯಾವುದಾದ್ರೂ ಮರಗಳಿದ್ದರೆ, ಅದು ನಿಮಗೆ ಈ ಕ್ಷಣಕ್ಕೆ ನೆನಪಾಗ್ತಾ ಇದೆ ಅನ್ನೋದಾಗಿದ್ದರೆ ಅದನ್ನು ನನ್ನ ಜೊತೆಗೆ ಹಂಚ್ಕೊಳ್ಳಿ. 9480910013 ಈ ಸಂಖ್ಯೆಗೆ.

0: 4:28 ಆಗಿದೆ. ಎಫ್ಎಂ ರೇನ್ಬೋ ಕೇಳ್ತಾ ಇದ್ದೀರಾ. ಎಸ್, ನಿಮ್ಮ ಊರಿನಲ್ಲಿರುವಂತಹ ಅತಿ ಪುರಾತನವಾದಂತಹ ಮರ ಅಂತ ಹೇಳಿ ನಿಮ್ಗೆ ಗೊತ್ತಿರುವಂತಹ ವಿಚಾರ ಯಾವ್ದಾದ್ರು ಇದ್ರೆ ನನ್ನ ಜೊತೆ ಹಂಚ್ಕೊಳ್ಳಿ ಅಂತ ಹೇಳಿದ್ದೆ. ಸಂದೇಶವನ್ನ ಕಳಿಸಿದ್ದಾರೆ ಯಾರು, ಶ್ರೇಯಾ ಘೋಷಾಲ್ ಅವರು ಹಾಡಿರುವಂತಹ ಹಾಡು ಬಹಳ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ವಾಣಿ ಶ್ರೀ ಧಾರವಾಡದಿಂದ. ನವ್ಯ ಕಿರಣ್ ರೆಡ್ಡಿ ಅವರು ತೂಬರಹಳ್ಳಿ ಬೆಂಗಳೂರಿನಿಂದ ಹೇಳ್ತಾ ಇದ್ದಾರೆ, ನಮ್ಮ ಊರಿನಲ್ಲಿ ಅಂದ್ರೆ ತೂಬರಹಳ್ಳಿ ಗ್ರಾಮದಲ್ಲಿ ಸುಮಾರು 200 ವರ್ಷಗಳ ಹಳೆಯ ಮರ ಇದೆ. ಅದು ನಮ್ಮ ಜಮೀನಿನಲ್ಲಿ ಇದ್ದ ಕಾರಣ ಸುಮಾರು ನಾವು 10 ಗುಂಟೆಯಷ್ಟು ಜಾಗವನ್ನು ಮರಕ್ಕಾಗಿ ಬಿಟ್ಟು ಕೊಟ್ಟಿದ್ದೇವೆ. ಅದು ಅಶ್ವತ್ಥಕಟ್ಟೆ ಆಗಿದೆ, ಅಂದರೆ ಅಶ್ವತ್ಥ ಮರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಹಳ ಉದಾರವಾದಂಥ ಮನಸ್ಸು ಅಂತ ಹೇಳ್ಬೋದು. 1 ಇಂಚ್ ಜಾಗನೂ ಕೂಡ ಯಾರು ಇವತ್ತು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲದೆ ಇರೋಂಥ ಈ ಕಾಲದಲ್ಲಿ 10 ಗುಂಟೆ ಜಾಗವನ್ನು ಒಂದು ಮರಕ್ಕೋಸ್ಕರ ಬಿಟ್ಕೊಟ್ಟಿದ್ದೀರಾ ಅಂತಂದರೆ ನಿಜಕ್ಕೂ ಗ್ರೇಟ್. ನೀವು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಮರದ ಮೇಲಿರುವಂಥ ಪ್ರಕೃತಿಯ ಮೇಲಿರುವಂಥ ಪ್ರೀತಿಗೆ. ಇನ್ನು ಗೀತಾ ಜೋಶಿ ಅವರು ಕಲಬುರಗಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಮರತೂರ ಗ್ರಾಮದ ಶ್ರೀ ಲಕ್ಷ್ಮೀ ದೇವಸ್ಥಾನದ ಬಳಿ ಇರುವಂತಹ ಈ ಮರವನ್ನು ಇಂಗ್ಲಿಷ್ನಲ್ಲಿ ಲಂಡನ್ ಟ್ರೀ ಅಥವಾ ಆಫ್ರಿಕನ್ ಬಾಬಾಬ್ ಅಂತ ಕರೀತಾರೆ. ಆಫ್ರಿಕಾ ಮೂಲದ ಈ ಮರ ಔಷಧೀಯ ಗುಣಗಳಿಂದ ಕೂಡಿದ್ದು ಇತಿಹಾಸಕಾರರ ಪ್ರಕಾರ 12ನೇ ಶತಮಾನದ ವ್ಯಾಪಾರಸ್ಥರ ಮೂಲಕ ಈ ಸಸ್ಯ ಇಲ್ಲಿಗೆ ಬಂದಿರಬಹುದು ಅನ್ನುವಂಥ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಕಲಬುರಗಿಯಲ್ಲಿ ಮರತೂರ ಅನ್ನುವಂಥ ಗ್ರಾಮದಲ್ಲಿ ಈ ಬಾಬಾಬ್ ಅಂತ ಕೂಡ ನಾನು ಓದಿದ್ದೆ ಎಲ್ಲೋ ಒಂದು ಕಡೆ. ಸೊ ಈ ಒಂದು ಮರ ಇದೆ ಅಂತ ಹೇಳಿ ನೀವು ಹೇಳ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಾಹಿತಿಗೆ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಒಂದೊಳ್ಳೆ ತಾಣವಾಗಿ ಅನೇಕ ಊರುಗಳಲ್ಲಿ ನಾವು ನೋಡಬಹುದು. ಅಷ್ಟೇ ಅಲ್ಲ, ಕೆಲವೊಂದು ಮರಗಳಲ್ಲಿ ಒಂದು ಧಾರ್ಮಿಕ ನಂಬಿಕೆ ಕೂಡ ಇದೆ, ಆಚರಣೆಗಳು ಕೂಡ ಇವತ್ತಿಗೂ ಕೂಡ ಅದೊಂದು ರೀತಿ ಪರಂಪರೆಯ ರೀತಿ ಸಾಗ್ತಾ ಬಂದಿದೆ ಅಂತ ಹೇಳ್ಬೋದು. ಮರಗಳ ಅಡಿಯಲ್ಲಿ ಕೆಲವೊಂದು ಪೂಜಾ ಕೈಂಕರ್ಯಗಳನ್ನ ಮಾಡೋದಿರಬಹುದು ಅಥವಾ ಧಾರ್ಮಿಕ ವಿಧಿವಿಧಾನಗಳನ್ನ ಪೂರೈಸುವಂತದ್ದಿರಬಹುದು. ಎಷ್ಟೋ ಮರಗಳ ಬುಡದಲ್ಲಿ ಒಂದು ಸಣ್ಣ ಸಣ್ಣ ಗುಡಿಗಳನ್ನು ಕೂಡ ಕಟ್ಟಿರ್ತಾರೆ, ಅದೊಂದು ಧಾರ್ಮಿಕ ನಂಬಿಕೆ. ಈ ಮರ ಈ ದೇವರಿಗೆ ಸಂಬಂಧಪಟ್ಟಿರುವಂಥದ್ದು, ಈ ಮರ ಈ ಮರ ಸುತ್ತೋದ್ರಿಂದ ಇಲ್ಲಿ ಪ್ರದಕ್ಷಿಣೆ ಹಾಕೋದ್ರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ವೈಜ್ಞಾನಿಕವಾಗಿ ಕೂಡ ಅದು ಸಾಬೀತಾಗಿದೆ. ಯಾಕೆಂದರೆ ಅರಳಿ ಮರ, ಆಲದ ಮರ ಇವೆಲ್ಲವೂ ಕೂಡ ಯಥೇಚ್ಛವಾಗಿ ನಮಗೆ ಆಮ್ಲಜನಕವನ್ನು ಆಕ್ಸಿಜನ್ನ ಪೂರೈಸೋದ್ರಿಂದ ಮರದ ಅಡಿಯಲ್ಲಿ ಕೂತ್ಕೊಳ್ಳೋದಿರ್ಬೋದು, ಪ್ರದಕ್ಷಿಣೆ ಹಾಕೋದಿರ್ಬೋದು, ಇವೆಲ್ಲವೂ ಕೂಡ ನಮಗೆ ಲಾಭದಾಯಕ ಅಂತಲೇ ಹೇಳ್ಬೋದು. ಸೊ ಸ್ನೇಹಿತರೆ, ನಿಮ್ಮ ಊರಿನಲ್ಲಿ ಅಂತಹ ಪುರಾತನ ವೃಕ್ಷಗಳು ಯಾವುದಾದ್ರೂ ಇದ್ರೆ, ಅದು ನಿಮ್ಮ ಗಮನಕ್ಕೆ ಬಂದಿದ್ರೆ, ನಿಮ್ಮ ಕಿವಿಗೆ ಅದರ ವಿಚಾರ ತಲುಪಿದ್ರೆ, ಖಂಡಿತ ಅದನ್ನು ನನ್ನ ಜೊತೆ ಹಂಚ್ಕೋಬಹುದು 9480910011 ಈ ಸಂಖ್ಯೆಗೆ.

ಸಮಯ 4:41 ಆಗಿದೆ. ವಿಸ್ಮಯ ಜಗತ್ತು ಕಾರ್ಯಕ್ರಮ ಕೇಳ್ತಾ ಇದ್ದೀರಾ. ಶಾಂತಾಚಾರ ಬಡಿಗೇರ ಅವರು ಹರಿಹರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸ್ತಾ ಹೇಳ್ತಾ ಇದ್ದಾರೆ. ಹರಿಹರ ಜಿಲ್ಲೆಯ ಸವಣೂರಿನಲ್ಲಿ ಬೃಹತ್ ಹುಣಸೆ ಮರ ಇದೆ, ಅದನ್ನ ಬಾವೋಬಾಬ್ ಮರಗಳು ಅಂತ ಹೇಳಿ ಕರೀತಾರೆ. ಈ ಹಿಂದೆ ನಮ್ಮ ಸ್ನೇಹಿತರೊಬ್ರು ಕೂಡ ಇದರ ಉಲ್ಲೇಖ ಮಾಡಿದ್ರು. ಇದು ಸುಮಾರು 4,000 ವರ್ಷಗಳಿಗಿಂತ ಹೆಚ್ಚಿನ ಇತಿಹಾಸವನ್ನ ಹೊಂದಿದೆ. ಆಧುನಿಕ ಕಲ್ಪ ವೃಕ್ಷ ಅಂತ ಹೇಳಿ ಇಲ್ಲಿ ಕರೀತಾರೆ ಇದನ್ನ ಅಂತ ಹೇಳಿ ಹೇಳ್ತಾರೆ. ಇದರ ಅಪರೂಪದ ಜೀವಿತಾವಧಿ ವಿಶ್ವದಲ್ಲೇ ಅನೇಕರನ್ನ ಬೆರಗುಗೊಳಿಸಿದೆ. ಅಷ್ಟೇ ಅಲ್ಲ, ವಿಜ್ಞಾನಿಗಳನ್ನು ಕೂಡ ಆಶ್ಚರ್ಯಚಕಿತಗೊಳಿಸಿದಂತಹ ಮರ ಇದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ, ಈ ಒಂದು ಮರನ ಅಪ್ಪಿಕೊಳ್ಳೋದಕ್ಕೆ 6,000 ಬೇಕಂತೆ. ಅಷ್ಟು ವಿಶಾಲವಾದಂತಹ ಕಾಂಡ ಇದೆ ಇದಕ್ಕೆ ಅಂಥೇಳಿ. 4,000 ವರ್ಷ ಅಂತಂದ್ರೆ ಸುಮ್ಮನೆ ಏನ್ರಿ ಅಪ್ಪ ಅಲ್ವಾ? ನಿಜಕ್ಕೂ ಈ ಜಗತ್ತು ವಿಸ್ಮಯದ ಆಗರ ಅಂತಲೇ ಹೇಳಬಹುದು. ಇನ್ನು ನಮ್ಮ ಸ್ನೇಹಿತರಾಗಿರುವಂತಹ ಯಾರು, ಹಾವೇರಿ ಜಿಲ್ಲೆಯ ಸವಣೂರಿನ ದೊಡ್ಡ ಹುಣಸೆ ಮರ, ಇವರು ಕೂಡ ಅದೇ ಮಾತನ್ನ ಹೇಳ್ತಾ ಇದ್ದಾರೆ. ನಮಸ್ತೆ ಮೇಡಮ್, ನಾನು ಸಿದ್ದಪ್ಪ ವಾಗತ್ತಿ, ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಮಂತ್ರೋಡಿ ಅನ್ನುವಂಥದ್ದು ನನ್ನ ಊರು. ಹಾವೇರಿ ಜಿಲ್ಲೆಯ ಸವಣೂರಿನಲ್ಲಿ ಪ್ರಸಿದ್ಧ ದೊಡ್ಡ ಹುಣಸೆ ಮರ ಬಾವೋಬಾಬ್ ಮರ ಇದೆ. ನಾನು ಈ ಊರಿನವನು ಅಂತ ಹೇಳ್ಕೊಳ್ಳೋದಕ್ಕೆ ಬಹಳ ಹೆಮ್ಮೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇಂತಹ ಬೃಹತ್ 3 ಮರಗಳಿದೆ ಅಂಥೇಳಿ. ಇದನ್ನು ನೋಡೋದಕ್ಕೆ ಪ್ರವಾಸಿಗರು ತಂಡೋಪತಂಡವಾಗಿ ಬರ್ತಿರ್ತಾರೆ ಅಂಥೇಳಿ ಹೇಳ್ತಾ ಇದ್ದಾರೆ. ಸುಮಾರು ಏನು ಇತಿಹಾಸದ ಪ್ರಕಾರ ಇದು ನವಾಬರ ಕಾಲದ ಒಂದು ಹುಣಸೆ ಮರ, ಆಫ್ರಿಕನ್ ಮೂಲ ಇದೆ ಇದಕ್ಕೆ ಅಂಥೇಳಿ ಎಲ್ಲ ಇವರು ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ನಿಮ್ಮ ಸಂದೇಶಕ್ಕೆ. ಹಾಗೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಎಸ್ ಇಮದಾಪುರ ಪೂಜಾರಿ ವೀರಣ್ಣ ಅವರು ಹೇಳ್ತಾ ಇದ್ದಾರೆ, ನಮ್ಮ ಮನೆ ಹತ್ತಿರ ಒಂದು ಮರ ಇದೆ, ಬೇವಿನ ಮರ. ಆ ಮರದಲ್ಲಿ ದೇವಸ್ಥಾನ ಕೂಡ ಇದೆ. ಇದು ವೀರಭದ್ರೇಶ್ವರ ದುರ್ಗಾಂಬ ದೇವಸ್ಥಾನ ಇರುವಂತಹ ಜಾಗ. ಇದು 200 ವರ್ಷದ ಹಳೆಯ ಮರ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸುಮಾರು 200 ವರ್ಷದಷ್ಟು ಹಳೆಯ ಮರ ಅನ್ನುವಂಥ ಮಾತನ್ನ ಈ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮೆಲ್ಲರ ಪ್ರತಿಕ್ರಿಯೆಗೆ. 4:43 ಆಗ್ತದೆ. ಮತ್ತಷ್ಟು ಗೀತೆಗಳನ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಮಾತಾಡ

0: ಸುಮ್ಮನೆ ತಮಾಷೆಗೆ ಊಹಿಸ್ಕೋ, ಜಸ್ಟ್ ಥಿಂಕ್, ಕಲ್ಪಿಸ್ಕೋ. ತಾರೆ ತುಂಬಾನೇ ದೂರ, ನೀನೇ ಆ ತಾರೆ ಆದ್ರೆ. ಹೂವು ತುಂಬಾನೇ ಮೃದು, ನೀನೇ ಆ ಹೂವಾದ್ರೆ. ಎಟುಕುವ ತಾರೆ ನಲುಗದ ಹೂ ನೀನಾಗ್ತೀಯಾ. ಓಕೆ, ರಿಯಾಲಿಟಿ ಇನ್ ಇಮ್ಯಾಜಿನೇಷನ್, ರೈಟ್?
1: ರೈಟ್.
0: ಜೂಟ್
1: ಜೂಟ್.

4:50 ಆಗ್ತಾ ಇದೆ. ಎಫ್ ಎಂ ರೇನ್ಬೋ ಕೇಳ್ತಾ ಇದ್ದೀರಾ, ವಿಸ್ಮಯ ಜಗತ್ತು ಕಾರ್ಯಕ್ರಮ ಇದು. ಪುರಾತನ ಮರಗಳ ಬಗ್ಗೆ ಮಾತಾಡ್ತಾ ಇದ್ವಿ, ಅದರಲ್ಲೂ ಆಲದ ಮರ ಅನ್ನುವಂಥದ್ದು 3-4 ತಲೆಮಾರುಗಳನ್ನಂತೂ ಅದು ಸಾಕ್ಷಿಯಾಗಿ ನಿಂತಿರುತ್ತೆ ಅಂತ ಹೇಳಿ. ಹಾಗೆ ಈ ಆಲದ ಮರ ಏನಿದೆಯಲ್ವಾ, ಇದನ್ನ ಏನಂತ ಹೇಳ್ಬೋದು, ದೀರ್ಘಾಯುಷ್ಯದ ಮರ ಅಂತ ಕೂಡ ಕರೀತಾರೆ. ಯಾಕೆ ಅಂತಂದ್ರೆ ಅದು ಬಿಳುಗುಗಳ ಮೂಲಕ ಮತ್ತೆ ಮತ್ತೆ ಅದು ಹುಟ್ಟತಾನೇ ಇರುತ್ತೆ. ಹಾಗಾಗಿ ಈ ಒಂದು ಆಲದ ಮರ ಸಾಕಷ್ಟು ವಿಷಯಗಳಿಗೆ ಸಾಕ್ಷಿಯಾಗಿದೆ ಅಂತ ಹೇಳ್ಬೋದು. ಬೆಂಗಳೂರಿನಲ್ಲೂ ಕೂಡ ದೊಡ್ಡ ಆಲದ ಮರ ಅನ್ನೋದು ಇದೆ, ತುಂಬಾ ಜನ ನೋಡಿರ್ತಾರೆ. ನೋಡಿಲ್ಲ ಅಂತಂದ್ರೆ ಬಿಡುವು ಮಾಡಿಕೊಂಡು ಆದಷ್ಟು ಬೇಗ ನೋಡಿ ಅನ್ನೋಂಥದ್ದು ನನ್ನ ರಿಕ್ವೆಸ್ಟ್. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಹಾಡು ಮಾಹಿತಿ ಎರಡೂ ಕೂಡ ಬಹಳ ಚೆನ್ನಾಗಿದೆ ಅನ್ನುವಂಥ ಮಾತನ್ನ ತೀರ್ಥೇಶ್ವರು ಚನ್ನಪಟ್ಟಣದಿಂದ ಹೇಳ್ತಾ ಇದ್ದಾರೆ. ಹಾಗೆ ಮಂಜುನಾಥ್ ಇಂದರ್ಗಿ ಅವರು ಬಿಳೆಬಾವಿಯಿಂದ ಹೇಳ್ತಾ ಇದ್ದಾರೆ, ನಮ್ಮೂರಿನ ಮಾರುತೇಶ್ವರ ದೇವಸ್ಥಾನದಲ್ಲಿ ಪುರಾತನ ಮರ ಇದೆ, ಅದಕ್ಕೆ ಸುಕ್ಲೇಶ್ ಮರ ಅಂತ ಕರೀತಾರೆ. ಹೂಗಳನ್ನ ಬಿಡುತ್ತೆ, ಮತ್ತೆ ನಾವು ಆ ಹೂಗಳನ್ನ ತಿಂತಾ ಇದ್ವಿ. ಹಾಗೆ ಚಿಕ್ಕವರಿದ್ದಾಗ ನಮ್ಗೆ ಸಿಕ್ಕಾಪಟ್ಟೆ ಶೀತ ಆದಾಗ ನಮ್ಮ ತಾಯಿ ಅದನ್ನ ಹೆಂಚಿನಲ್ಲಿ ಬಿಸಿ ಮಾಡಿ ತಲೆಗೆ ಬಟ್ಟೆನಲ್ಲಿ ಅದನ್ನ ಕಟ್ತಾ ಇದ್ರು, ಶೀತ ಕಡಿಮೆ ಆಗ್ತಾ ಇತ್ತು ಅಂತ ಹೇಳಿ ಹೇಳ್ತಾ ಇದಾರೆ. ಬಹುಶಃ ಆ ಮರಕ್ಕೆ 150 ವರ್ಷ ಆದ್ರೂ ಇರಬಹುದು ಅನ್ನುವಂಥದ್ದು ಇವರ ಒಂದು ಅಂದಾಜು. ಜೊತೆಗೆ ಅವರದೇ ಊರಿನಲ್ಲಿ ಅರಳಿ ಮರ ಕೂಡ ಇದೆಯಂತೆ, ಅದಕ್ಕೊಂದು 300 ವರ್ಷ ಆದ್ರೂ ಆಗಿದೆ ಅಂತ ಹೇಳಿ ಹೇಳ್ತಾ ಇದಾರೆ. ಕಾಂಡ ಸುಮಾರು 2 ಎತ್ತುಗಳನ್ನ ಕಟ್ಟಷ್ಟು ವಿಸ್ತಾರವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ತುಂಬಾ ಹಳೆಯ ಮರಗಳ ಬಗ್ಗೆ ಮಾಹಿತಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿರಿಗೆರೆ ಗ್ರಾಮದಲ್ಲೂ ಕೂಡ ಒಂದು ಅರಳಿ ಮರ ಇತ್ತು, ಅದಕ್ಕೆ ಸುಮಾರು 250-300 ವರ್ಷ ಇರಬಹುದು. ಚಿಕ್ಕ ಮಕ್ಕಳಿದ್ದಾಗ ನಾವು ಆ ಒಂದು ಮರದ ಬಗ್ಗೆ ವಿಚಾರವನ್ನ ತಿಳ್ಕೊಂಡಿದ್ವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮತ್ತೆ ಈಗ ಅದು ಮುರಿದು ಬಿದ್ದಿದೆ, ಆದ್ರೆ ಅದೇ ಜಾಗದಲ್ಲಿ ಮತ್ತೊಂದು ಸಸಿಯನ್ನ ಹಾಕಿ ಬೆಳೆಸ್ತಾ ಇದ್ದಾರೆ ಅನ್ನೋಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಮರ ಬಿದ್ದ ಜಾಗದಲ್ಲಿ ಮತ್ತೊಂದು ಸಸಿಯನ್ನ ನೆಟ್ಟು ಮರವಾಗಿಸುವಂಥದ್ದು ಬಹಳ ಪುಣ್ಯದ ಕೆಲಸ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಪ್ರಕೃತಿಗೆ ಮತ್ತೆ ನಮ್ಮ ಸಮಾಜಕ್ಕೆ ನಮ್ಮೆಲ್ಲರಿಗೂ ಕೂಡ ಮರ, ಶುದ್ಧ ಗಾಳಿ ಈಗ ಬಹಳ ಅಗತ್ಯವಾಗಿ ಬೇಕಿರುವಂಥದ್ದು. ಹರೀಶ್ವರು ಮಲ್ಲೇಶ್ವರಂಯಿಂದ ಥ್ಯಾಂಕ್ ಯು ಸೋ ಮಚ್, ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸ್ತಾ ಇದ್ದೀರಾ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಸುರೇಂದ್ರ ಅವರು ಕುಂದಾಪುರದಿಂದ ಮರದ ಬಗ್ಗೆ ಹೇಳೋದಾಗಿದ್ರೆ, ಒಂದು ಮರದಲ್ಲಿ ಅದರಲ್ಲೂ ಕೂಡ ಒಂದು ಅರಳಿ ಮರದಲ್ಲಿ ಬ್ರಹ್ಮ ವಿಷ್ಣು ಮತ್ತೆ ಶಿವನ ಒಂದು ಸಮಾಗಮ ಇರುತ್ತೆ ಅನ್ನೋಂಥ ನಂಬಿಕೆ ಇದೆ ಅಂತ ಹೇಳಿ ಹೇಳ್ತಿರ್ತಾರೆ. ಖಂಡಿತ ಹೌದು, ಭಾರತೀಯರಿಗೆ ಪ್ರತಿಯೊಂದು ಅಣುವಿನಲ್ಲೂ ಕೂಡ ಪೂಜನೀಯ ಭಾವ ಇದ್ದೇ ಇರುತ್ತೆ. ವಿಸ್ಮಯ ಜಗತ್ತು ಕಾರ್ಯಕ್ರಮದ ಎಲ್ಲ ಹಾಡುಗಳು ಕೂಡ ಚೆನ್ನಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಪಂಡಿತ್ ಚನ್ನಪ್ಪ ಸಾರವಾಡ ಅವರು ಹೇಳ್ತಾ ಇದ್ದಾರೆ, ಅರಕೇರಿ ಅನ್ನುವಂಥ ಊರಿನವರು ನಾವು. ನಮ್ಮೂರಿನ ದೇವಸ್ಥಾನದ ಹತ್ರ ಅಮೋಘ ಸಿದ್ದೇಶ್ವರ ದೇವಸ್ಥಾನ ಇದೆ. 5 ತಲೆಮಾರುಗಳಿಂದ ಇದ್ದಂಥ ಆಲದ ಮರ ಬಹಳ ಬೃಹದಾಕಾರವಾಗಿ 20 ಜನರ ಕೈಗಳು ಕೂಡಿಸಿದರೆ ಒಂದು ಮರ ಆಗೋಷ್ಟು ದೊಡ್ಡ ಮರ ಇದೆ. ಹಲವಾರು ಜನರ ಮದುವೆ ಮಂಟಪವಾಗಿ ಕೂಡ ಅದು ಮಾರ್ಪಾಡಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಯಾಕೆಂತಂದ್ರೆ ಎಷ್ಟೋ ಮರಗಳು ಇಂತಹ ಹಲವಾರು ಘಟನೆಗಳಿಗೆ ಸಾಕ್ಷಿಯಾಗಿ ಇತಿಹಾಸವಾಗಿ ಇವತ್ತು ನಮ್ಮ ಮುಂದೆ ಇದೆ. ಇಂತಹ ಮರಗಳ ಸಂರಕ್ಷಣೆ ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ, ಹುಂಬಿಸಿಲು ಕಾರ್ಯಕ್ರಮ ಅಲ್ಲ, ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಬಂದಾಗಿದೆ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಕೂಡ ನಮಸ್ಕಾರ, ಶುಭ ಸಂಜೆ. ನಿರಂತರವಾಗಿ ನಮ್ಮ FM ರೇನ್ಬೋ ಕನ್ನಡ ಕಾಮನಬಿಲ್ಲಿನ ಕಾರ್ಯಕ್ರಮಗಳನ್ನು ಕೇಳ್ತಾ ಇರಿ.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
1: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ
2: ಸಿಂಧೂರ ಬಿಂದಿಗೆಯಲ್ಲಿ ಜೀವವ ತುಂಬಿದೆ.
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
3: ನಮ್ಮ ಜೀವ ಜೀವ ಒಂದೇ ಜೀವ ನೂರು ಜನ್ಮಕ್ಕೂ.
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ. ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

ಸ್ನೇಹಿತರೆ, ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3 ಗಂಟೆಗೆ ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು ಸ್ಟುಡಿಯೋದಲ್ಲಿ ಸಮಯ 5:02. ನಮಸ್ಕಾರ ಸ್ನೇಹಿತರೆ, ಇನ್ನೇನು ಎಲ್ಲರೂ ಮನೆಗೆ ವಾಪಸ್ ಹೋಗ್ತಾ ಇದ್ದೀರಾ ಆಫೀಸ್ ಮುಗಿಸ್ಕೊಂಡು ಅಥವಾ ಹೊರಟಿದ್ದೀರಾ? ನಮಗೂ ಕೂಡ ಹೇಳಿ. ಕೆಲವೊಮ್ಮೆ ಏನು ಗೊತ್ತಾ ಸ್ನೇಹಿತರೆ, ಮನೆಗೆ ಹೋಗುವ ದಾರಿ ತುಂಬ ಸುಂದರವಾಗಿರುತ್ತೆ, ಆದರೆ ನಾವು ಅದನ್ನು ನೋಡೋದೇ ಮರ್ತುಬಿಟ್ಟಿದ್ದೇವೆ. ಕಿವಿಯಲ್ಲಿ ಇಯರ್ಫೋನ್, ಕೈಯಲ್ಲಿ ಮೊಬೈಲು, ಕಣ್ಣುಗಳು ಪರದೆಯ ಮೇಲೆ ಇರುತ್ತೆ, ಆದರೆ ನಮ್ಮ ಸುತ್ತಲೂ ಗಾಳಿ ಆಡುತ್ತಿರುವ ಮರಗಳು, ಮನೆಗೆ ಮರಳುತ್ತಿರುವ ಹಕ್ಕಿಗಳು, ಸಂಜೆ ನಡಿಗೆಗೆ ಬಂದಿರುವ ಅಜ್ಜ ಅಜ್ಜಿ, ನಕ್ಕು ಓಡಾಡ್ತಿರುವ ಮಕ್ಕಳು, ಇವೆಲ್ಲವೂ ಪ್ರತಿದಿನ ನಮ್ಮನ್ನು ಕಾಯ್ತಾ ಇರುತ್ತೆ. ಆದರೆ ನಾವು ಒಂದು ಸಲ ತಲೆ ಎತ್ತಿ ನೋಡುವ ಸಮಯವನ್ನು ಕೊಡ್ತಾ ಇದ್ದೀವ ಅನ್ನೋದೇ ನಮ್ಮ ಪ್ರಶ್ನೆ. ನಾನು ನಿಮ್ಮ ಜೊತೆ ಆರ್ಜೆ ಶಾಂತಲಾ, ಇವತ್ತಿನ ನಾನ್ಸ್ಟಾಪ್ ಸಂಜೆಯಲ್ಲಿ. ಇವತ್ತು ಮೊಬೈಲ್ ಸ್ಕ್ರೀನಿಂದ ಸ್ವಲ್ಪ ಹೊರಗೆ ಬಂದು ಜೀವನದ ಸ್ಕ್ರೀನನ್ನು ನೋಡೋಣ, ಏನಂತೀರಾ? ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು.

0: ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದೀವಿ. ಆಫೀಸ್ನಿಂದ ಇಳಿದ್ಮೇಲೆ ಮೆಟ್ರೋ ಆಗಿರ್ಬೋದು, ಬಸ್ ಸ್ಟಾಪ್ ಆಗಿರ್ಬೋದು, ಅಥವಾ ಕ್ಯಾಬ್ನಿಂದ ಇಳಿದಿರ್ಬೋದು, ಮನೆ ಇನ್ನು 5-10 ನಿಮಿಷ ಇರ್ಬೋದು, ದೂರದಲ್ಲಿರ್ಬೋದು, ಆ 5-10 ನಿಮಿಷದಲ್ಲೂ ಮೊಬೈಲ್ನೇ ನಾವು ಇಟ್ಕೊಂಡು ಹೋಗ್ತೀವಾ, ಅಥವಾ ಮೊಬೈಲ್ಗೆ ನಮ್ಮ ಜೀವನ ಕೊಡ್ತೀವಾ, ಅಥವಾ ನಮ್ಮ ಬದುಕಿಗ ಅನ್ನೋದು ಒಮ್ಮೆ ಪ್ರಶ್ನೆ ಆಗುತ್ತೆ. ಇವತ್ತು ಒಮ್ಮೆ ಪ್ರಯತ್ನ ಮಾಡ್ರಿ, ಮೊಬೈಲ್ ಪಾಕೆಟ್ನಲ್ಲಿ ಇರಲಿ, ಕಣ್ಣುಗಳು ರಸ್ತೆ ಮೇಲಿರಲಿ. ನೀವು ಮನೆಗೆ ಹೋಗೋ ದಾರಿಯಲ್ಲಿ ಪ್ರತಿದಿನ ಕಾಣುವ ಒಂದು ಸುಂದರ ದೃಶ್ಯ ಯಾವುದು ಸ್ನೇಹಿತರೆ? ಒಂದು ಮರನ, ಒಂದು ಪಾರ್ಕ, ದೇವಸ್ಥಾನನ, ಮಕ್ಕಳು ಆಟ ಆಡ್ತಿರೋದ, ಅಥವಾ ಚಹಾ ಅಂಗಡಿನ? ನಮಗೂ ಕೂಡ ಸಂದೇಶ ಕಳಿಸಿ. ನಿಮಗೆ ಗೊತ್ತಿದೆಯಲ್ಲ ನಮ್ಮ ನಂಬರ್ 9489010013. ನೀವು ಕೂಡ ಮನೆಗೆ ಹೋಗ್ತಾ ಇದ್ರೆ, ಇವತ್ತಿನ ಡ್ರೈವ್ ಟೈಮ್ ಮುಗಿಸಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ರೆ, ದಯಮಾಡಿ ಫೋನ್ ನೋಡದೆ ಸುತ್ತಮುತ್ತನ ಪ್ರಪಂಚ ನೋಡ್ತಾ ಎಂಜಾಯ್ ಮಾಡೋಣ. ಸಂದೇಶ ಕಳಿಸೋದು ಮರಿಬೇಡಿ, 9489010013. ಹಾಗೆ ನಮಗೆ ಆಗಲೇ ಸಂದೇಶ ಕಳಿಸಿದರೆ ವಿಜಯ್ ಕುಮಾರ್ ಎಸ್ಎಂ, ಯಾಲಕ್ಕಿ ನಗರ, ಹಾವೇರಿಯಿಂದ. ಶುಭ ಸಂಜೆ ಮೇಡಮ್, ನಾನು ನಿಮ್ಮ ಕಾರ್ಯಕ್ರಮ ಕೇಳ್ತಾ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಬಹಳ ಸಂತೋಷ ವಿಜಯ್ ಕುಮಾರ್ ಅವರೇ. ಹಾಗೆ ನಮಗೆ ಹೇಗಿದ್ದೀರಾ ಅಂತ ನಮಗೆ ಸಂದೇಶ ಕೂಡ ಕಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ಸೊ ನೀವು ಕೂಡ ನಮಗೆ ಸಂದೇಶ ಕಳಿಸಿ. ಇವತ್ತು ಮೊಬೈಲ್ನ ಸ್ವಲ್ಪ ಆಫ್ಲೈನ್ ಮಾಡಿ ಸ್ವಲ್ಪ ನೇಚರ್ನ ಆನ್ಲೈನ್ ಮಾಡೋಣ, ಏನಂತೀರಾ?
1: ಆಗ್ಬೇಕು ಸರ್.

ನಾವು ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಒಂದು ಪುಟ್ಟ ಮಗು ಸ್ಕೂಲ್ ಬ್ಯಾಗ್ ಹೊತ್ತು ಓಡಾಡ್ತಿರಬಹುದು, ಒಬ್ಬ ಅಜ್ಜ ಮೊಮ್ಮಗನ ಕೈ ಹಿಡಿದು ನಡೀತಿರ್ಬೋದು, ಯಾರೋ ತಮ್ಮ ಸಾಕು ನಾಯನ್ನ ವಾಕಿಗೆ ಕರ್ಕೊಂಡು ಹೋಗಿರಬಹುದು. ನಾವು ಇವನ್ನೆಲ್ಲ ನೋಡಿದ್ರೆ ಮನಸ್ಸಿಗೆ ಗೊತ್ತಿಲ್ಲದೆ ಸಂತೋಷ ಇರುತ್ತೆ. ಪ್ರಕೃತಿ ಯಾವತ್ತೂ ಆನ್ಲೈನ್ ಇರುತ್ತೆ, ನಾವು ಮಾತ್ರ ಅದರಿಂದ ಆಫ್ಲೈನ್ ಆಗಿಬಿಟ್ಟಿದ್ದೀವಿ ಅಲ್ವಾ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ, ನಾನಂತೂ ಹೌಸ್ ವೈಫ್, ಹೊರಗಡೆ ಹೋಗೋದು ಕಮ್ಮಿ, ಕನ್ನಡ ಕಾಮನ ಬಿಲ್ಲಿನಲ್ಲಿ ಹಾಡುಗಳನ್ನ ಎಂಜಾಯ್ ಮಾಡ್ತಾ ಸಂಜೆ ಕೆಲಸ ಶುರು ಮಾಡಿದ್ದೀನಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. 681 ಗೀತಾ ಜೋಶಿ ಅವರು ನಮ್ ಕಳಿಸಿದ್ದಾರೆ ಸಂದೇಶ. ಹಾಗೆ ಅನಂತ್ ಕುಲಕರ್ಣಿ ಅವರು, ನಾನು ಬರುವ ದಾರಿಯಲ್ಲಿ ನಾನು ನಿಮಗೆ ಕೇಳಿದ್ದೆ ಏನೇನು ಎಂಜಾಯ್ ಮಾಡ್ತೀರಾ ಅಂತ. ಚಿಕ್ಕ ಚಿಕ್ಕ ಮಕ್ಕಳು ಒಬ್ರಿಗೊಬ್ರು ತುಂಟಾಟ ಆಡ್ತಾ ಶಾಲೆಯಿಂದ ಮನೆಗೆ ಸಾಗುವ ದೃಶ್ಯ ನನಗೆ ತುಂಬ ಖುಷಿ ಕೊಡುತ್ತೆ, ಹಾಗೇನೆ ನೋಡ್ತಾ ಇರ್ಬೇಕನ್ಸುತ್ತೆ ಅಂತ ಆನಂದ್ ಕುಲಕರ್ಣಿ ಅವರು ಸೂಳೆಪೇಟೆಯಿಂದ ನಮಗೆ ಸಂದೇಶ ಕಳಿಸಿದರೆ, ಬಸವರಾಜ್ ವೀರಾಪುರ್ ಬೆಳಗಾವಿ ಜಿಲ್ಲೆ ಸಿಂಧುಹಳ್ಳಿಯಿಂದ ನಮಗೆ ಮೆಸೇಜ್ ಕಳಿಸಿದ್ದಾರೆ, ನಿಮ್ಮ ಕಾರ್ಯಕ್ರಮ ಕೇಳ್ತಾ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಪಾರ್ಕು ದೇವಾಲಯ ನೋಡ್ತಾ ಇದ್ದೀನಿ ಮೇಡಮ್, ನಿಮ್ಮ ಕಾರ್ಯಕ್ರಮ ತುಂಬ ಸುಂದರವಾಗಿದೆ ಅಂತ ನೀವು ಕೂಡ ಸಂದೇಶ ಕಳಿಸಿ 9480901013. ನಿಮ್ಮ ಸಂಜೆಯ ವಿಶೇಷತೆ ಏನು, ಆಫೀಸಿಂದ ಮನೆಗೆ ನಡ್ಕೊಂಡು ಹೋಗಲಿಲ್ಲ ಅಂದ್ರೂ ಕ್ಯಾಬಿಂದ ಇಳಿದು ಮೆಟ್ರೋಯಿಂದ ಇಳಿದು ಮನೆ ತನಕ ಒಂದು 5 ನಿಮಿಷ ನಡ್ಕೊಂಡು ಹೋಗ್ಬೇಕಾರೆ ಲೆಟ್ ಇಸ್ ನಾಟ್ ಗ್ಲೂ ಟು ದಿ ಫೋನ್ ಇವತ್ತು ಅಂದ್ಬಿಟ್ಟು ಸುತ್ತ ನೋಡ್ತಾ ನಮ್ಮ ಚಿಕ್ಕ ಚಿಕ್ಕ ಸಂತೋಷಗಳನ್ನ ಕಾಣೋಣ.

ನಾವು ಫೋಟೋ ತೆಗೆದುಕೊಳ್ಳಲು ತುಂಬ ಕಲ್ತಿದ್ವಿ, ಆದರೆ ಒಂದು ಕ್ಷಣ ಮನಸ್ಸಿನಲ್ಲಿ ಉಳಿಸಿಕೊಳ್ಳುವುದನ್ನು ಸ್ವಲ್ಪ ಮರ್ತುಬಿಟ್ಟಿದ್ದೀವ ಏನು ಅಂತ. ಎಲ್ಲರೂ ಯಾವಾಗಲೂ ಕ್ಯಾಮ್ರಾ ಮೆಮೊರಿಯಲ್ಲೇ ಇರುತ್ತೆ ಅಲ್ಲ ಆಲ್ಮೋಸ್ಟ್ ನಮ್ಮ ಮೊಮೆಂಟ್ಸ್ ಎಲ್ಲ, ಆದರೆ ನಮ್ಮ ಹೃದಯದ ಮೆಮೊರಿ ಹಾರ್ಟ್ ಮೆಮೊರಿಯಲ್ಲಿ ಎಷ್ಟು ಇದೆ ಅಂತ ಕೇಳಿದೆ. ಇವತ್ತು ಮನೆಗೆ ಹೋಗುವ ದಾರಿಯಲ್ಲಿ ನೀವು ಫೋನ್ನ ನೋಡದೆ ಎಷ್ಟು ನಿಮಿಷ ಇರೋಕ್ಕೆ ಸಾಧ್ಯ ಅಂತ ಕೇಳಿದೆ. 5 ನಿಮಿಷನ 10 ನಿಮಿಷನ ಏನೇನ ನೋಡ್ತೀರಾ ಅಂತ. ಹಾಗೆ ವಾಸುಕಿ ಡೋಯ್ ಜೋಡೆ ಸಾಗರದಿಂದ ಸಂದೇಶ ಗಳಿಸಿದರಲ್ಲಿ, ರೈಲಲ್ಲಿ ಎಲ್ಲಾದರೂ ಪ್ರಯಾಣ ಮಾಡುವಾಗ ಅಲ್ಲಲ್ಲಿ ಪ್ರಕೃತಿ ಸೌಂದರ್ಯ ನೋಡ್ತಾ ಸಾಗಬೇಕಲ್ವಾ ಮೇಡಮ್, ಅದೇ ತುಂಬ ಖುಷಿ ಆಗುತ್ತೆ. ಆದರೆ ಈಗಿನ ಜನರೇಷನ್ ಅವ್ರು ನೋಡಿದ್ರೆ ಹೋಗ್ತಿದ್ದಂಗೆ ಫೋನ್ ಹಿಡ್ಕೊಂಡ್ರೆ ಅವ್ರ ಊರು

ಬರ ತನಕ ಫೋನೇ ನೋಡ್ತಾ ಇರ್ತಾರೆ. ಸುಂದರ ನೋಟವನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಅಂತ. ಖಂಡಿತವಾಗ್ಲೂ ವಾಸುಕಿ ಅವರೇ, ನೀವು ಹೇಳಿದ ಮಾತು ನೂರಕ್ಕೆ ನೂರು ಸತ್ಯ. ಹಾಗೆ ನಿಂಗಪ್ಪ ಸಾಳೆರೆ ಹಿರೇಹಡಗಲಿ, ನಮ್ಮ ನಮ್ಗೆ ಎಲ್ಲಿ ಮೇಡಮ್ ತಿರುಗಾಡಲು ಸಾಧ್ಯನೇ ಇಲ್ಲ, ದಿನಾ ಸ್ಕೂಲ್ ಬಟ್ಟೆಗಳನ್ನ ಹೊಲಿತಾ ರೇಡಿಯೋ ಸ್ಟೇಷನ್ ಕೇಳ್ತಾ ಇರ್ತೀವಿ, ಒಳ್ಳೊಳ್ಳೆ ಹಾಡು ಅಂತ. ತುಂಬ ಸಂತೋಷ, ನಿಮ್ಮ ನಮ್ಮ ಹಾಡುಗಳು ನಿಮ್ಮ ಕೆಲಸಕ್ಕೆ ಇನ್ನಷ್ಟು ಸ್ಫೂರ್ತಿ ಕೊಡಲಿ ಅನ್ನೋದೇ ನಮ್ಮ ಆಸರೆ ಕೂಡ ಆಗಿರುತ್ತೆ. ಹಾಗೆ ಶುಕ್ರವಾರದ ಶುಭ ಸಂಜೆ ನಿಮ್ಮ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡು ಚೆನ್ನಾಗಿದೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಲೆಕ್ಕ ಪರಿಶೋಧಕ ಕಚೇರಿಯಿಂದ ಲೆಕ್ಕಗಳನ್ನು ಪರಿಶೀಲಿಸ್ತಾ ಕಚೇರಿಯ ಮೇಲ್ಭಾಗದಲ್ಲಿ ಆನಂದಿಸ್ತಾ ಇದ್ದೀವಿ, ಇದೇ ಥರ ಉತ್ತಮ ಹಾಡುಗಳು ಪ್ರಸಾರ ಮಾಡ್ತಾ ಇರಿ ಅಂತ ಭಾನುಪ್ರಕಾಶ್. ಲೆಕ್ಕ ಪರಿಶೋಧಕರು ಹಾಸನ ಜಿಲ್ಲೆ ಸರ್, ಹಾಡು ಕೇಳ್ತಾ ಆಮೇಲೆ ಲೆಕ್ಕನ ಆಚೆ ಈಚೆ ಮಾಡಿಬಿಟ್ಟಿರಾ. ಹಾಗೆ ನಮಸ್ಕಾರ ಮಂಗಳ ಅವರು, ಶುಭರಾತ್ರಿ. ಇವತ್ತು ರಾತ್ರಿ ಮಂತ್ರಾಲಯಕ್ಕೆ ಹೊರಟಿದ್ದೀವಿ 8:30 ಟ್ರೈನಲ್ಲಿ, ಚಪಾತಿ ಮಾಡ್ತಾ ಹಾಡು ಕೇಳ್ತಾ ಇದ್ದೀನಿ ಅಂತ ಇನ್ನೂ ಬಹಳಷ್ಟು ಜನ ಮೆಸೇಜ್ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನಂತೂ ಖಂಡಿತವಾಗ್ಲೂ ಓದ್ತೀನಿ. ಹಾಗೆ ನಮ್ಮ ಜೊತೆ ನೀವು ಕೂಡ ಇಂಟ್ರಾಕ್ಟ್ ಮಾಡ್ತಾ ಇದ್ದೀನಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಿದೆಯಲ್ಲ, 9480901013.

0: कैच द रेन, बारिश के पानी की एक एक बूंद को हमें बचाना है। तो मेरा खास आग्रह है, वर्षा का बूंद बूंद पानी हम मिलकर के बचाएं।
1: Where there's water, there's life. Come, let us adopt rain water harvesting techniques in our homes and offices. Let us build recharge pits and shafts, fix defunct borewells, remove silt from water bodies, plant as many trees as possible. This monsoon, let us join Catch the Rain campaign.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
3: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 5:33 ಮತ್ತು ನಾವು ಸಾಕ್ತಾ ಇದ್ದೀವಿ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ಮಾತಾಡ್ತಾ ಇದ್ವಿ ಹೇಗೆ ನಾವು ಮೊಬೈಲ್ನೊಳಗೆ ನಮ್ಮ ಜೀವನವನ್ನ ಸಾಗಿಸ್ತಾ ಇದ್ದೀವಿ ಅಂತ. ಒಮ್ಮೆ ತಲೆ ಎತ್ತಿ ಆಕಾಶ ನೋಡಿ ಫ್ರೆಂಡ್ಸ್, ಒಮ್ಮೆ ಮರಗಳ ಕಡೆ ನೋಡಿ, ಒಮ್ಮೆ ಎದುರಿಗೆ ಬರುತ್ತಿರುವ ಮುಖದಲ್ಲಿ ನಗು ಇದೆಯಾ ನೋಡಿ. ಯಾರೋ ನಗ್ತಿರ್ಬೋದು, ಯಾರೋ ಅಳ್ತಿರ್ಬೋದು. ಕೆಲವೊಮ್ಮೆ ನಮಗೆ ಬೇಕಾಗಿರುವ ಉತ್ತರಗಳು ಮೊಬೈಲ್ನಲ್ಲಿ ಖಂಡಿತ ಇರೋದಿಲ್ಲ, ನಮ್ಮ ಸುತ್ತಲಿನ ಬದುಕಿನಲ್ಲೇ ಇರುತ್ತೆ. ನೀವು ಕೂಡ ಸಂದೇಶ ಕಳಿಸಿ ಅಂತ ಹೇಳಿದೆ, ಬಹಳಷ್ಟು ಮೆಸೇಜ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಮೆಸೇಜಸ್ ಅಂತ ಹೇಳ್ತಾ ಅರಸೀಕೆರೆ ತಾಲೂಕಿನಿಂದ ದಿನೇಶ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ನಾನು ಕೆಲಸ ಮುಗಿಸಿ ಊರಿಗೆ ಹೋಗುವಾಗ ಪರಿಶುದ್ಧವಾದ ಗಾಳಿ, ಸುತ್ತಮುತ್ತಲಿನ ಬೆಟ್ಟ ಗುಡ್ಡಗಳ ನಡುವಿನ ರಸ್ತೆ ಮಾರ್ಗವಾಗಿ ಹೋಗುವಾಗ ಮನಸ್ಸಿಗೆ ನೆಮ್ಮದಿ ಸಂತೋಷ ಕೊಡುತ್ತೆ ಅಂತ. ಬಹಳ ಪುಣ್ಯ ಮಾಡಿದ್ರಿ ದಿನೇಶ್ ಎಸ್ ಕೆ ಅವರೇ. ನೀವು ಅಂತ ಜಾಗದಲ್ಲಿ ನೀವು ವಾಕಿಂಗ್ ಹೋಗ್ತೀರಾ ಅಥವಾ ಮನೆಗೆ ವಾಪಸ್ ಹೋಗ್ತೀರಾ ಅಂತ. ಸ್ಮಿತಾ ಅವರು ಚಿತ್ರದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಈಗ ತಾನೇ ಮನೆಗೆ ಬಂದು ಬಿಸಿ ಬಿಸಿ ಕಾಫಿ ಕುಡಿತಾ ಕಾಮನ್ ವಿಲ್ ಕೇಳ್ತಾ ಇದ್ದೀನಿ ಅಂತ. ವಾವ್, ಸೂಪರ್ ರೀ, ತುಂಬ ಸಂತೋಷ ಆಯಿತು. ಹಾಗೆ ನಮಗೆ ಅಕ್ಕಮ್ಮ ಅವರು ರಾಣಿಬೆನ್ನೂರಿನಿಂದ ಸಂದೇಶ ಕಳಿಸಿದ್ದಾರೆ. ನಾನು ಸಮುದಾಯ ಆರೋಗ್ಯ ಅಧಿಕಾರಿ, ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ದಾರಿ ಮಧ್ಯ ನುಗ್ಗೆಸೊಪ್ಪು ಸಿಕ್ತು, ತಗೊಂಡು ನಿಮ್ಮ ಕಾರ್ಯಕ್ರಮನು ಕೇಳ್ತಾ ಹೋಗ್ತಾ ಇದ್ದೀನಿ ಅಂತ. ನಿಜವಾಗ್ಲೂ ಹ್ಯಾಟ್ಸ್ ಆಫ್ ರೀ ನಿಮಗೂ ಕೂಡ ಅಕ್ಕಮ್ಮ ಅಮಾಸಿ ರಾಣಿಬೆನ್ನೂರಿನಿಂದ. ಹಾಗೆ ಸಂಜೆಯ ತುಂತುರು ಮಳೆ ನೋಡ್ತಾ ನನ್ನ ಕಚೇರಿ ಪಕ್ಕದಲ್ಲಿರುವ ಕೈತೋಟವನ್ನು ನೋಡ್ತಾ ಈ ಸಂಜೆ ಸವಿತಾ ಇದ್ದೀನಿ, ಒಳ್ಳೊಳ್ಳೆ ಹಾಳುಗಳನ್ನ ಎಂಜಾಯ್ ಮಾಡ್ತಿದ್ದೀನಿ ಅಂತ ಸುರಭಿ ಅವರು ಮೈಸೂರಿನಿಂದ ಸಂದೇಶ ಕಳಿಸಿದ್ದಾರೆ. ವಾವ್, ನೈಸ್ ಸುರಭಿ ತಾತಾಚಾರ ಅವರಿಗೆ, ತುಂಬ ಖುಷಿ ಆಯಿತು. ನೀವು ಈಗಿನ ಜನರೇಷನ್ ಅವರು ಇನ್ನೂ ಕೂಡ ಹೊರಗಡೆ ಕಿಟಕಿಯಿಂದ ನೋಡ್ತಾ ಸಂಜೆಯನ್ನು ಅನುಭವಿಸ್ತಿದ್ದೀರಾ ಅಂತ ಕೇಳಿ ಬಹಳನೇ ಖುಷಿ ಆಯಿತು. ಹಾಗೆ ಆಕಾಶವಾಣಿಗೆ ತುಂಬ ಧನ್ಯವಾದಗಳು, ಬಹಳನೇ ಜೋಶ್ ಇದೆ ನಿಮ್ಮ ಮಾತಲ್ಲಿ ಅಂತ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದೆ. ಪುಟ್ಟರಾಜು ಅವರು ಕೂಡ ಹೊಸದುರ್ಗದಿಂದ ಸಂದೇಶ ಕಳಿಸಿದ್ದಾರೆ. ಭದ್ರಾವತಿಯಿಂದ ನನಗೆ, ನಾನು ಈಗ ವಾಕಿಂಗ್ ಮುಗಿಸ್ಕೊಂಡು ಒಳ್ಳೊಳ್ಳೆ ಹಾಡುಗಳನ್ನ ಕೇಳ್ತಾ ಹೋಗ್ತಾ ಇದ್ದೀನಿ, ತುಂಬ ಒಳ್ಳೆ ಮಳೆಯ ವಾತಾವರಣ, ಮನಸ್ಸಿಗೆ ತುಂಬ ನೆಮ್ಮದಿ ಅಂತ ನಂಬರ್ ಏನಿಂಗ್ ವಿತ್ 36776 ಇಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಿಮ್ಮ ಸಂದೇಶಗಳು ನಮಗೆ ಬರ್ತಾ ಇರಲಿ, ನಿಮ್ಮ ಸಂದೇಶಗಳೇ ನಮ್ಮ ಈ ಕಾರ್ಯಕ್ರಮದ ಆತ್ಮ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡು.

ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಸಂಜೆಯ ರಸ್ತೆಗೆ ತನ್ನದೇ ಆದ ಸಂಗೀತ ಇದೆಯಲ್ಲ. ಬಿಸಿ ಬಿಸಿ ಬಜ್ಜಿ ಅಂತ ಕೂಗುವ ಅಂಗಡಿ, ಹಣ್ಣು ಮಾರುವ ಅಕ್ಕ, ಹೂ ಮಾರುವ ಅಜ್ಜಿ, ಸೈಕಲ್ ಮೇಲೆ ಹಾಲು ತರುವವರು, ಪಾರ್ಕ್ನಲ್ಲಿ ಓಡಾಡುವ ಮಕ್ಕಳು, ಜೊತೆಗೆ ಓಡಾಡುವ ಪುಟ್ಟ ಪುಟ್ಟ ನಾಯಿಗಳು, ಬೆಂಚಿನ ಮೇಲೆ ಕುಳಿತುಕೊಂಡು ಮಾತಾಡ್ತಿರೋ ಹಿರಿಯರು ಕಿರಿಯರು, ಇವೆಲ್ಲವೂ ಸೇರಿ ಸಂಜೆಯನ್ನೇ ಬದುಕಿಸುತ್ತೆ ಅಲ್ವೇನ್ರಿ? ನಿಮ್ಮ ರಸ್ತೆಯ ವಿಶೇಷ ವ್ಯಕ್ತಿ ಯಾರು? ಪ್ರತಿದಿನ ಕಾಣುವ ಒಬ್ಬ ಮುಖ ನೆನ್ಪಿದೆಯಾ? ಹೇಗಿರುತ್ತೆ ನಿಮ್ಮ ಸಂಜೆ ಅಂತ ಕೇಳಿದ್ದೆ. ಅದಕ್ಕೆ ನಮಗೆ ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ ಮೆಸೇಜ್ ಮಾಡಿದ್ದಾರೆ, ಪ್ರತಿದಿನ ಕಾರ್ಯಕ್ರಮ ಕೇಳ್ತಾ ಆನಂದಿಸ್ತೀವಿ, ಕಾರ್ಯಕ್ರಮ ನಿರೂಪಣೆ ತುಂಬ ಚೆನ್ನಾಗಿದೆ ಅಂತ ನಮಗೆ ಸಂದೇಶ ಕಳಿಸಿದರೆ. ಹಾಗೆ ದೇವ್ ಮಲ್ನಾಡ್ ಸಕಲೇಶ್ಪುರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ, ನಾವೇನಾದ್ರು ತೋಟಕ್ಕೆ ಹೋದರೆ ಬೆಳಗ್ಗೆಯಿಂದ ಸಂಜೆ ತನಕ ಮೊಬೈಲ್ನೇ ಮುಟ್ಟಲ್ಲ ಅಂತ. ಸೂಪರ್ ರೀ, ಕಿಪಿಟಾಪ್ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಶಾಂತಾ ಚಾರ್ಬಡಿಗೇರ್ ಕೊಕ್ಕನೂರು ಹರಿಹರದಿಂದ, ಸಂಜೆಯ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ಮನಸ್ಸಿಗೆ ಮುದ ನೀಡುವ ಹಾಡು ಕೂಡ ಇದೆ ಅಂತ ಕಳಿಸಿದ್ದಾರೆ. ಧನ್ಯವಾದಗಳು ನಿಮಗೂ ಕೂಡ ಶಾಂತಾಚಾರ್ ಅವರೇ. ಎನ್ಆರ್ಪುರದಿಂದ ಬಲರಾಮ್ ಅವರು, ರೈಲ್ನಲ್ಲಿ ಪ್ರಯಾಣ ಮಾಡೋದೇ ಒಂದು ರೋಮಾಂಚನ ಮೇಡಮ್, ಎಲ್ಲನೂ ಸುತ್ತಮುತ್ತ ನೋಡಬೇಕು, ಅದನ್ನು ಬಿಟ್ಟು ಮೊಬೈಲ್ ನೋಡ್ಕೊಂಡು ಕೂತಿದ್ರೆ ಅಂತ. ಖಂಡಿತವಾಗ್ಲೂ ಸೋಟ್ರು. ಹಾಗೆ ನಾವು ಬಟ್ಟೆನ ಹೊಲಿತಾ ನಿಮ್ಮ ಹಾಡುಗಳನ್ನ ಕೇಳ್ತಾ ಇದ್ದೀವಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಕೆ ಆರ್ ನಗರದಿಂದ. ನಮಗೆ ಕೆ ಆರ್ ನಗರದಿಂದ ಹಾಗೆ ಒಂದು ಅದ್ಭುತವಾದ ಸಂದೇಶ ಬಂದಿದೆ. ನನ್ನ ಹೆಸರು ದಿನೇಶ್, ಮುಂಬೈಯಿಂದ. ನೀವು ನಂಬ್ತಿರೋ ಬಿಡ್ತಿರೋ, ಈಗ ನಾನು ಅರೇಬಿಯನ್ ಸೀಯಲ್ಲಿ ನೇವಿ ಬೋಟ್ ಡೋಕ್ಯಾರ್ಡಲ್ಲಿ ಹೋಗ್ತಾ ಇದ್ದೀನಿ. ಹೋಗ್ತಾ ನಾನ್ ಸ್ಟಾಪ್ ಸಂಜೆ ಕನ್ನಡ ಕಾರ್ಯಕ್ರಮನ ಕೇಳ್ತಾ ಇದ್ದೀನಿ. ನಾನು ಶಿಪ್ಪಲ್ಲಿ ನಿಂತ್ಕೊಂಡು ಬೋಟು, ತಾಜ್ ಹೋಟೆಲು, ಗೇಟ್ವೇ ಆಫ್ ಇಂಡಿಯಾ ನೋಡ್ತಾ ಇದ್ದೀನಿ ಅಂತ ನಮಗೆ ದಿನೇಶ್ ಅವರು ಸಂದೇಶ ಕಳಿಸಿದ್ದಾರೆ ಮುಂಬೈನಿಂದ.

ಇನ್ನೇನು ಬೇಕ್ರಿ ನಮ್ಮ ಕಾರ್ಯಕ್ರಮಕ್ಕೆ ಇಂತಹ ಸಂದೇಶಗಳನ್ನೇ ನಾನು ಅದಕ್ಕೆ ಪದೇ ಪದೇ ಹೇಳೋದು, ನಿಮ್ಮ ಸಂದೇಶಗಳೇ ನಮ್ಮ ಕಾರ್ಯಕ್ರಮದ ಆತ್ಮ ಅಂತ. ಮಾತಾಡ್ತಾ ಎಷ್ಟು ಮಾತಾಡಬೇಕು, ತುಂಬ ಮಾತಾಡಬೇಕು, ಆದರೂ ಒಳ್ಳೊಳ್ಳೆ ಹಾಡು ಕೇಳಬೇಕಲ್ಲ. ಸೊ ಮತ್ತೊಂದು ಸೂಪರ್ ಹಿಟ್ ಹಾಡು.

ಕೈಯಲ್ಲಿ ಇಲ್ದಿದ್ದ ದಿನಗಳಿತ್ತಲ್ಲ, ಒಂದು ಕಾಲದಲ್ಲಿ ನಡೆಯುವಾಗ ಮೊಬೈಲ್ ಅಂತೂ ಖಂಡಿತ ಇರಲಿಲ್ಲ ಅಲ್ವಾ. ಆದ್ದರಿಂದ ಆಕಾಶ ನೋಡ್ತಿದ್ವಿ, ಮರಗಳ ನೆರಳನ್ನು ನೋಡ್ತಿದ್ವಿ, ಸ್ನೇಹಿತರ ಮುಖ ನೋಡ್ತಿದ್ವಿ. ಇವಾಗೆಲ್ಲ ಎಲ್ಲಿದೆ? ಈಗ ನಡೆಯುತ್ತಿದ್ರು ಕಣ್ಣು ಮಾತ್ರ ಯಾವಾಗಲೂ ಮೊಬೈಲ್ ಸ್ಕ್ರೀನ್ ಪರದೆ ಮೇಲೆ ಇರುತ್ತೆ. ಒಮ್ಮೆ ಇವತ್ತು ಪ್ರಯತ್ನ ಮಾಡಿ ಅಂತ ಹೇಳಿದ್ದೆ. ಇವತ್ತು ಮನೆಗೆ ಹೋಗುವ ದಾರಿಯಲ್ಲಿ ಒಂದು 10 ನಿಮಿಷ ಮೊಬೈಲು ಜೇಬ್ನಲ್ಲೇ ಇರಲಿ, ಬಹುಶಃ ನಿಮಗೆ ಕಾಣದಿದ್ದ ಹಲವಾರು ಸುಂದರ ಕ್ಷಣಗಳು ಮತ್ತೆ ಕಾಣಬಹುದು ಅಂತ ಹೇಳಿದ್ದೆ. ಗಣೇಶ್ ಅವರು ಕುವೈತ್ನಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಅಂತ. ಹಾಗೆ ಹಾಲುತ್ತೂರಿಂದ ರವಿಪ್ರಕಾಶ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ, ನಾನು ಮೇಲ್ಗಡೆ ಇದ್ದೀನಿ ಇವತ್ತು, ನುಗ್ಗೆ ಗಿಡ ಮತ್ತು ವಿಳೇದೆಲೆ ಗಿಡ ನೆಡ್ತಾ ಇದ್ದೀನಿ, ಹಾಡು ಕೇಳ್ತಾ ಅಂತ. ಸೂಪರೋ ಸೂಪರ್ ಅಂತ ಹೇಳ್ತೀನಿ. ಹಾಗೆ ಶಾಂತಾ ಬ್ಯಾಂಕ್ ಕಾಲೋನಿಯಿಂದ ನಮಗೆ ಸಂದೇಶ ಕೂಡ ಕಳಿಸಿದ್ದಾರೆ. ಹಾಗೆ ಅಪ್ಪಾಜಿ ಎ ಮುಸೂರ್ ಮುಸ್ಟೂರ್ ಸುಧಾರಾಣಿ ಚಂದನ ಸ್ಪಂದನ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಮುಸಂಜೆಯ ಮುದ ನೀಡುವ ಹಾಡುಗಳು, ಹರಿದಾಡುವ ಮನಸ್ಸು, ಹಾಗೆ ತುಂಬ ತುಂಬ ಚೆನ್ನಾಗಿ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಸು ಕರುಗಳು ಮೇಯಿಸುವಾಗ ಹೊಟ್ಟೆ ತುಂಬಿದ ಅವುಗಳ ಆನಂದ ನಮಗೆ ಸಂತೃಪ್ತ ಭಾವ. ಆಹಾ, ಹಳ್ಳಿಯ ನಿಷ್ಕಲ್ಮಶ ಬದುಕು, ನಿಸರ್ಗದ ಆಪ್ತತೆ, ಇವುಗಳ ಜೊತೆ ಕಾಮನಬಿಲ್ಲಿನ ಹಾಡುಗಳ ಸಾಂಗತ್ಯ ಇಡೀ ದಿನದ ಸುಸ್ತನ್ನು ಕಳಚಿ ಹಾಕಿ ಸಂಜೆಗೆ ಮತ್ತೊಮ್ಮೆ ಹೊಸತನದ ಚೈತನ್ಯ ತುಂಬಿದೆ ಅಂತ ಸಂದೇಶ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಚಂದನ ಸ್ಪಂದನ ಅವರಿಗೆ. ಹಾಗೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಮಿಸ್ ಮಾಡದೆ ಕೇಳ್ತಾರೆ, ಯಾಕೆ ಅಂದರೆ ಇದು ನಿಮ್ಮದೇ ನೆಚ್ಚಿನ

ನಾನ್ಸ್ಟಾಪ್ ಸಂಜೆ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದೇ ಬಿಟ್ಟಿದ್ದೀವಿ. ಫ್ರೆಂಡ್ಸ್, ಮನೆ ಅಂದರೆ ಹೆಂಗೆ ಕೇವಲ ನಾಲ್ಕು ಗೋಡೆಗಳಲ್ವೇ ಅಲ್ಲ, ಹಾಗೆ ನಾವು ನಡ್ಕೊಂಡು ಹೋಗೋ ದಾರಿ ಕೂಡ

ಈ ದಾರಿಯೆಲ್ಲ ಒಂದು ಭಾವನೆ. ಚಿಕ್ಕ ಊರಿನ ಶಾಲೆಯಿಂದ ಮನೆಗೆ ಹೋಗ್ತಿರ್ಬೋದು, ಇಂದಿನ ಮೆಟ್ರೋ ಸ್ಟೇಷನ್ನಿಂದ ಮನೆಗೆ ಹೆಜ್ಜೆ ಇಡ್ತಿರ್ಬೋದು, ಪ್ರತಿ ದಾರಿಯೂ ಒಂದೊಂದು ಕತೆ ಖಂಡಿತವಾಗ್ಲೂ ಹೇಳುತ್ತೆ. ಹಾಗಾದರೆ ಇವತ್ತು ಸಾಧ್ಯವಾದರೆ ಸ್ವಲ್ಪ ನಿಧಾನವಾಗಿ ನಡೀರಿ, ಗಾಳಿ ಜೊತೆ ಮಾತನಾಡಿ, ಸಂಜೆಯ ಜೊತೆ ಸ್ನೇಹ ಮಾಡಿ. ಏಕೆಂದರೆ ಕೆಲವೊಮ್ಮೆ ಸಂತೋಷ ತುಂಬ ಇಂಪಾರ್ಟೆಂಟ್, ಗಮ್ಯಸ್ಥಾನದಲ್ಲಿ ಏನಿರೋಲ್ಲ ಅದನ್ನು ತಲುಪುವ ದಾರಿಯಲ್ಲೇ ಇರುತ್ತೆ ಅಂತ ಹೇಳ್ತೀನಿ. ಇದು ನಿಮ್ಮ ಜೊತೆ ಇಷ್ಟೊತ್ತು ನಾನು ಇದ್ದಿದ್ದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಶಾಂತಲಾ, ಅರ್ಜಿ ಶಾಂತಲಾ, ಮತ್ತೆ ಇನ್ನೊಮ್ಮೆ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ.

0: ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಅಂದರೆ ಎಸ್ಐಆರ್ 2026 ಕರ್ನಾಟಕದಲ್ಲಿ ನಡೆಸಲಾಗುತ್ತಿದ್ದು, ಜುಲೈ 29 ಬಿಎಲ್ಒಗಳು ತಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆಯನ್ನು ನೀಡಿ ತಮ್ಮಿಂದ ಸಹಿ ಪಡೆದು ಸ್ವೀಕೃತಿ ನೀಡಲಿದ್ದಾರೆ. 2002 ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರು ಇದ್ದರೆ ಅದನ್ನು ಒದಗಿಸಿ, ಇಲ್ಲದಿದ್ದಲ್ಲಿ ತಮ್ಮ ಕುಟುಂಬದ ಸದಸ್ಯರ ಮಾಹಿತಿ ನೀಡಿ ಸಹಕರಿಸಿ. ಇಸಿಐ ನೆಟ್ ಆಪ್ನಲ್ಲಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದು. ಇದು ಕರ್ನಾಟಕದ ಮುಖ್ಯ ಚುನಾವಣಾಧಿಕಾರಿಗಳ ಪ್ರಕಟಣೆ.

0: The session of the Parliament will commence on the 20th of this month and continue till the 13th of August. In a social media post, Mr. Meghwal said a comprehensive review of the legislative business schedule for the upcoming session was conducted and necessary guidelines were issued. The central government has amended drugs rules 1945 to strengthen regulation of high alcohol containing drug formulations. The Minister of Health and Family Welfare has removed the existing exemption from licensing requirements for formulations containing ethyl alcohol. According to the notification issued by the Ministry of Health and Family Welfare, all formulations containing more than 12% per volume of ethyl alcohol in quantities exceeding 30 milliliter will no longer be covered under the exemption provided to them under Schedule K. Such products will be required to obtain the requisite licenses under the Drugs and Cosmetics Act 1940. The amendment is expected to strengthen regulatory oversight over those medicinal products containing alcohol, ensuring the supply only through the regulated pharmaceutical supply chain. Union Health and Family Welfare Minister Jagat Prakash Nadda today chaired the third meeting of the Mission Steering Group to review the progress of the Ayushman Bharat Digital Mission, ABDM. During the meeting, it was noted that the Ayushman Bharat Digital Mission has emerged as one of the world's largest digital health ecosystems, with around 94 crore Ayushman Bharat health account numbers created and 105 crore health records linked. It also highlighted that 5.33 lakh health facilities and around 10 lakh healthcare professionals have been registered on the National Digital Health Registries. The Supreme Court will hear a batch of pleas seeking a fair and time-bound probe into the alleged embezzlement of the donations at the Ram Temple in Ayodhya on Monday. On 7 July, an Ayodhya court granted one-day police remand for three of the eight accused arrested in connection with the alleged theft of donations at the Ram Temple. A local court had sent all the eight accused to 14-day judicial custody on the 29th of last month. Benchmark domestic equity indices ended over 1% higher today. The Sensex rose 828 points to close at 77,569. The Nifty also climbed 244 points to settle at 24,207. In the FIFA World Cup, France stormed into the semifinals after defeating Morocco 2-0 in the first quarterfinal in Boston, USA. In the second quarterfinal tonight, Spain will face Belgium. And that is the end of this news bulletin.
1: ಇನ್ನು ಮುಂದೆ ಕೇಳಿ ಕನ್ನಡ ರತ್ನ ಭಂಡಾರ.
2: ಆಯಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಭಾವಗೀತೆಗಳು, ಅನುವಾದ, ವಿಮರ್ಶೆ, ಮಕ್ಕಳ ಗೀತೆಗಳು, ಹೀಗೆ ಬಹು ಪ್ರಕಾರಗಳಲ್ಲಿ ಕೆಲಸ ಮಾಡಿದವರು ನಮ್ಮ ಪ್ರೀತಿಯ ಮೇಷ್ಟ್ರು ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರು. ಕನ್ನಡ ಸಂಸ್ಕೃತ ಬಲ್ಲವರು, ಸುನೀತಗಳ ಕವಿ, ದೀಪಿಕಾ ಹಾಡಿದ ಕವಿ. ಅವರು ಎಲ್ಲರಿಗೂ ಪ್ರೀತಿಯ ಮೇಷ್ಟ್ರು. ಸರಿ, ಅವರ ಪ್ರೀತಿಯ ಮೇಷ್ಟ್ರುಗಳು ಹೇಗಿದ್ರು ಅವರು ನೆನಪಿಸಿಕೊಂಡಿದ್ದಾರೆ?
4: ಅವರಿಂದ ಬೆಳಕನ್ನು ಪಡ್ಕೊಂಡೆ. ಟಿ ಎಂ ಶ್ರೀಕಂಠನವರು, ಡಿ ಎಂ ನರಸಿಂಹಾಚಾರ್ಯರು, ಎಸ್ ಸಿ ಪರಮೇಶ್ವರ ಭಟ್ರು, ಇದು ಬಹಳ ಜನ ದೊಡ್ಡದವರೆಲ್ಲರ ಸಾಮೀಪ್ಯ ನನಗೆ ಉಂಟಾಯಿತು. ನನಗೆ ಅವರನ್ನ ನೋಡಿ ನಾನು ಬಹಳ ಕಲಿತಿದ್ದೇನೆ ಬದುಕಿನಲ್ಲಿ. ಮತ್ತೆ ಅವರ ಪಾಠ ಪ್ರವಚನದಲ್ಲಿ ಎಷ್ಟು ಅದ್ಭುತವಾದದ್ದು. ಶಾಮರಾಯರ ಪಾಠ ಅಂದರೆ ಒಂದು ವಿಶೇಷ ರೀತಿಯ ಪಾಠ. ಅವರ ತರಗತಿಗೆ ಪಾಠ ಮಾಡ್ತಾ ಇದ್ರೆ ಹುಡುಗರಲ್ಲಿ ಒಂಥರ ರಸಾವೇಶವನ್ನು ಸೃಷ್ಟಿ ಮಾಡಿಬಿಡೋರು, ತುಂಬಾ ಭಾವಮಯವಾಗಿ ಮಾತಾಡೋರು. ಅದು ಒಂದು ಬಗೆ, ಒಂದು ರುಚಿ, ಒಂದು ಪಾಠ. ಟಿಎಂ ಶ್ರೀಕಂಠಯ್ಯನವರ ಪಾಠ ಆ ಥರದ್ದಲ್ಲ, ಬಹಳ ವ್ಯವಸ್ಥಿತವಾದದ್ದು, ಬಹಳ ಅಚ್ಚುಕಟ್ಟಿತ್ತು, ಬಹಳ ವಿದ್ಯುತ್ಪೂರ್ಣವಾಗಿರ್ತಿತ್ತು. ಈ ಭಾವನೀಯತೆಯಲ್ಲಿರ್ತಿರಲಿಲ್ಲ. ಅವರು ಇಂಗ್ಲಿಷ್ ಸಾಹಿತ್ಯದಿಂದ, ಪ್ರಾಕೃತಿಕ ಸಾಹಿತ್ಯದಿಂದ, ಸಂಸ್ಕೃತ ಸಾಹಿತ್ಯದಿಂದ, ಹಳೆಗನ್ನಡದ ಕವಿಗಳಿಂದ ಸರ್ವೋದ್ಧಾರವಾಗಿ ಬಹಳ ಅತ್ಯುಚಿತವಾದಂತಹ ಕವಿತಾ ಭಾಗಗಳನ್ನೆಲ್ಲ ಉದ್ಧರಿಸುವ ತರಗತಿಗೆ. ಪಾಠ ಅಂದ್ರೆ ಬರೀ ಒಂದು ಪಠ್ಯ ಪುಸ್ತಕಕ್ಕೆ ಅಂಟುಕೊಂಡಿರಲಿಲ್ಲ, ಪಠ್ಯ ಪುಸ್ತಕ ನೆಪ ಅಷ್ಟೇ. ಬಿಎನ್ ಸಮಾಚಾರ ಪಾಠನೇ ಬೇರೆ ತರದ್ದು. ಅವರು ಈ ತರದ ಈ ಅವರ ನಿರೂಪಣೆಯಲ್ಲಿ ಈ ರೋಚಕತೆ ಇರ್ತದೆ, ಬಹಳ ಸಾಮಾನ್ಯವಾದ ರೀತಿಯ ಮಾತುಗಾರಿಕೆ. ಆದರೆ ಅವರ ಹೇಳ್ತಾ ಮಾತುಗಳಲ್ಲಿ ಎಂತೆಂಥ ಅದ್ಭುತವಾದ ದೊಡ್ಡ ರಿಸರ್ಚ್ಗೆ ವಸ್ತುವಾಗುವಂತಹ ವಸ್ತುಗಳು, ರಿಸರ್ಚ್ ಫಲಿತಾಂಶಗಳಲ್ಲೇ ಇರೋದು. ಈ ಉದಾಹರಣೆಗೆ ಇಷ್ಟಿಲ್ಲ ಅನ್ನುವ ಕನ್ನಡ ಪದ ಕನ್ನಡದ ಮೊತ್ತ ಮೊದಲನೇ ಕಾಲ ಖಚಿತವಾಗಿದೆ ಪದ ಅಂದ್ರೆ ಇಂಥ ಕಾಲದಿದೆ ಅಂತ ಹೇಳಬಹುದಾದ ಅತ್ಯಂತ ಪ್ರಾಚೀನ ಕನ್ನಡ ಪದ ಅಂತ ಹೇಳಿದ್ರು. ನಿಮ್ದು ಒಂದು ದೊಡ್ಡ ಪ್ರಶಸ್ತಿ ಕೂಡ ಹೊರಡಿದಂತ ಜನ ವಿದ್ವಾಂಸರನ್ನ ಬಹಳ ಅಪ್ರಿಷಿಯೇಟ್ ಮಾಡಿ ಏನೋ ತರಗತಿಯಲ್ಲಿ ಹೇಳಿದ್ರು. ಇಂಥ ವಿಷಯಗಳೆಲ್ಲ ನಮಗೆ ಯಾವುದೇ ಶಾಸನದಲ್ಲಿರೋ ಮಾತು, ಯಾವುದೇ ಇನ್ನೂ ಪ್ರಕಟವಾಗಿರ್ತಕ್ಕಂತಹ ಓದುಗಳಿಗೆ ಹಳಗನ್ನಡ ಗ್ರಂಥದಲ್ಲಿರುವಂತಹ ಮಾತು, ಇಂಥವೆಲ್ಲ ನಮಗೆ ಬಹಳ ಸುಲಭವಾಗಿ ಸಿಗ್ತಾ ಇತ್ತು. ದೇನ ಸಮಾಚಾರದ ಕ್ಲಾಸ್ ಮೇಲೆ ಸಂಘರ್ಷಪಟ್ಟರು ಕೂಡ ನಾವು ಬಹಳ ಕಷ್ಟಪಟ್ಟು ಪಾಠ ಮಾಡೋ ಯಾವುದೇ ಒಂದು ಕೆಲಸ ಮಾಡೋದು ಕೂಡ ಎಷ್ಟು ಅಚ್ಚುಕಟ್ಟಾಗಿ ಸಮರ್ಪಕವಾಗಿ ಮಾಡಬೇಕು ಅನ್ನೋದಕ್ಕೆ ಒಂದು ನಿದರ್ಶನ. ತಿನ್ನಿಸಿಕೊಂಡು ನಮ್ಮ ಪ್ರೊಫೆಸರ್ ನಾನು ಸೆಕೆಂಡ್ ಆನರ್ಸ್ ಅಂತ ಕಾಣುತ್ತೆ. ಯಾವ್ದೊಂದು ಅರ್ಜಿ ಕೊಡಬೇಕಾಗಿತ್ತು ಅವರಿಗೆ. ಆ ಕಾಲದಲ್ಲಿ ನಾವು ಕನ್ನಡ ವಿದ್ಯಾರ್ಥಿಗಳಾದ್ರೆ ಇಂಗ್ಲಿಷ್ ನಲ್ಲೇ ಅರ್ಜಿ ಕೊಡೋದು ಅದು ಇಲ್ಲಿ. ನಾನು ಇಂಗ್ಲಿಷ್ ನಲ್ಲಿ ನನ್ನ ಅಪ್ಲಿಕೇಶನ್ ಬರೆದು ಕೊಟ್ಟೆ ಸೆಕೆಂಡ್ರಿ ಮಾಡಿದ್ದೆ. ಒಂದು 10,000 ಸೆಕೆಂಡ್ ಅನ್ನ ಹೇಳಿ ಕಳಿಸಿದ್ರು. ಪ್ರೊಫೆಸರ್ ನ ಹೊರದು ಅಂದ್ರೆ ಆ ದಿವಸದಲ್ಲಿ ಬಹಳ ಒಂದು ಆತಂಕದ ಕ್ಷಣ ಅದು. ಈಗ ಹುಡುಗರು ಪ್ರೊಫೆಸರ್ ಜೊತೆ ಬೇಕಾದಷ್ಟು ಹರಟೆ ಹೊಡಿತಾ ಇರ್ತಾರೆ. ಒಳ್ಳೆಯದು ಆ ಕೆಲಸ ಏನಿದ್ರು ಆದ್ರೆ ಆಗದು ಇರಲಿಲ್ಲ. ನಾನು ಹೋಟೆಲ್ ಸಿದ್ದ ಪ್ರೊಫೆಸರು ಏನ್ ತಪ್ಪು ಮಾಡಿಬಿಟ್ಟಿನ ಏನೋ ಗೊತ್ತಿಲ್ಲ ಹೇಗೆ ಅಂತ ಅನ್ಕೊಂಡು ಹೋದೆ. ನಾನು ಸೆಕೆಂಡ್ ಅನ್ನ ಕೇಳಿದ್ರು. ಬಟ್ಟೆ ನಿಮ್ಮ ಅಪ್ಲಿಕೇಶನ್ ನೋಡಿದೆ, ಅದರಲ್ಲಿ ನೀವು ನನ್ನ ಹೆಸರನ್ನ ಹೇಗೆ ಸ್ಪೆಲ್ ಮಾಡಿದ್ದೀರಾ ಅಂತ ಕೇಳಿದ್ರು. ಸರ್, ನಾನು ತಿಳಿದಿರೋ ಮಟ್ಟಿಗೆ ಸಮರ್ಪಕವಾಗಿ ಮಾಡಿದ್ದೀನಿ ಅಲ್ಲಿ. ಸ್ಪೀಕನ್ ಟೈ ಹೇಗೆ ಬರೆದಿದ್ದೀರಿ ಅಂದ್ರು. ನಾನು ನೆನಪಿಸ್ಕೊಂಡು ಟಿ ಐ ಎ ಹೆಚ್ ಅಂತ ಬರೆದಿದ್ದೀನಿ ಸರ್ ಅಂದ್ರೆ. ಅಲ್ಲಿ ತಪ್ಪು ಸರ್ ಅಂದ್ರೆ. ನನ್ನ ತಪ್ಪು ಅಂತ ಹೇಳ್ತಿಲ್ಲ ನಾನು, ಆ ರೀತಿಯಲ್ಲೂ ಬರೀತಾರೆ. ಆದ್ರೆ ನಾನು ನನ್ನ ಹೆಸರನ್ನ ಹೇಗೆ ಸ್ಪೆಲ್ ಮಾಡ್ತೀನಿ ಅನ್ನೋದು ತಿಳ್ಕೊಳ್ಳೋಕೆ ನಿಮಗೆ ಸಾಧ್ಯ ಇರುವಾಗ ನೀವು ನನ್ನ ಹೆಸರು ಹೇಗೆ ಬರೀಬೇಕಂದ್ರೆ ಹೊರಗಿನ ನೋಟಿಸ್ ಬೋರ್ಡ್ನಲ್ಲಿರುವ ಪತ್ರಿಕೆಗಳಲ್ಲಿ ಕೆಲವರು ನನ್ನ ಸಹಿ ಇದೆಯಲ್ಲ, ಅಲ್ಲಿ ನನ್ನ ಕಾಗದ ಕನ್ನಡ ಹೇಗೆ ಬರೀಬೇಕಾಗುತ್ತಲ್ಲ ಅಂದ್ರು. ಆಯ್ತು ಸರ್, ಹೇಗೆ ಮಾಡ್ತೀನಿ ನೀವು ಅಂತ ಬರೀಲಿ ಸರ್. ನಾನು ಹೇಳಲ್ಲ, ನೀವು ಹೋಗಿ ನೋಟಿಸ್ ಬೋರ್ಡ್ ನೋಡ್ಕೊಂಡು ಬನ್ನಿ ಅಂದ್ರು. ಸರ್, ಹೋಗಿ ನೋಟಿಸ್ ಬೋರ್ಡ್ ನೋಡಿದ್ರೆ ಟಿ ಐ ಐ ಎ ಸ್ಟೀಫನ್ ಟೈ ಅನ್ನೋದು ಟಿ ಐ ಐ ಅಂತ ಬರೆದಿದ್ದು. ನಾನು ಹೇಳಿದ ಬಂದು ಸರಿ ಸರ್ ಗೊತ್ತಾಯ್ತು, ತಿದ್ದು ಕೊಡ್ತೀನಿ ಅಂತ ಕಾಗದ ತಗೊಳಕ್ ಹೋದೆ. ಅದಕ್ಕೆ ನಾವು ಹೇಳಿದ್ರು ಆಯ್ತು, ಅದನ್ನು ಸಿದ್ಧ ಬರಿಬೇಡಿ, ಚಿತ್ತ ಮಾಡಿಕೊಡ್ಬೇಕಾಗದ್ದಲ್ಲಿ ಏನು ಒಂದು ಚಿತ್ತಿಲ್ಲದ ಕಾಗದವಾಗಿರ್ಬೇಕು, ಏನು ಕೆಲಸ ಮಾಡಬೇಕು ಕೂಡ ಅದರಲ್ಲಿ ಎಕ್ಸ್ಪೆಕ್ಟ್ ಇರಬೇಕು, ಶುಭ್ರವಾಗಿರ್ಬೇಕು ಕೆಲಸ ಅಲ್ಲಿ. ಸರಿ ಸರ್ ಅಂತ ಹಂಗೆ ಹೇಳಿ ಒಂದು ಕಾಗದ ಕೊಟ್ಟರು. ನಾನು ಮತ್ತೆ ಪುನಃ ಬೇರೆ ಅರ್ಜಿ ಬರ್ಕೊಟ್ಟೆ. ಇದು ಅವರು ನಮಗೆ ಪಾಠ ಕಲಿಸ್ತಾ ಇದ್ದಂತ ಒಂದು ರೀತಿ.
3: ಕನ್ನಡ ರತ್ನ ಭಂಡಾರದಲ್ಲಿ ಈ ದಿನ ಡಾಕ್ಟರ್ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸುವಾಲಿ
2: ಸುವಾಲಿ, ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ.
1: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ.
3: ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ
2: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ.
4: ನಮ್ಮ ಜೀವ ಜೀವವೊಂದೇ ಜೀವ ನೂರು ಜನ್ಮಕ್ಕೂ.
1: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ.
2: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ ಕನಸಿನ ಲೋಕಕ್ಕೆ ಪ್ರತಿ ರಾತ್ರಿ 10 ಗಂಟೆಗೆ.
1: ಕನಸಿನ ಲೋಕ, ಕನಸುಗಳ ಕಂಠರಿಸೋ ಮಧುರ ತಾಣ.

0: ನಿಸ್ವಾರ್ಥ ಸ್ನೇಹಕ್ಕೆ ಸಾವಿಲ್ಲ. ಸ್ನೇಹ ಪರಸ್ಪರ ಗೌರವ, ನಿರಾಡಂಬರ, ಪ್ರಾಮಾಣಿಕತೆ, ನಿಷ್ಠುರತೆ, ಸರಳತೆ ಮತ್ತು ಶುದ್ಧ ಮನಸ್ಸು, ಇವು ಇರುವಲ್ಲಿ ಸ್ನೇಹ ಶಾಶ್ವತ. ಗೆಳೆಯರ ಸ್ಮರಣೆ ಎಂದರೆ ಗೆಳೆತನದ ವೃಕ್ಷಕ್ಕೆ ನೀರೆರೆದಂತೆ.
1: ಕಹ ಸ್ನೇಹ ಸದ್ಭಾವ, ಇತರರಿಗೆ ಒಳಿತಾಗಲಿ ಎಂಬ ನಿರ್ಮಲ ಭಾವನೆ ಸದ್ಭಾವ, ಅದೇ ಸ್ನೇಹ. ಹೀಗೆಂದಿದೆ ಹಿತೋಪದೇಶ. ಸ್ನೇಹ ವಿಕಾಸ, ದ್ವೇಷ ವಿನಾಶ.
2: ಅಪ್ಪ, ನಾನೊಂದು ಹಾಡು ಹಾಡ್ಲಪ್ಪ.
3: ನಿನ್ ಹೋಮ್ ವರ್ಕ್ ಮೊದಲು ಮುಗಿಸು.
2: ಬೇಡ, ನಂಗೆ ಒಂದು ಕತೆ ಹೇಳು.
3: ಅಯ್ಯೋ, ಮೊದಲು ಹೋಮ್ ವರ್ಕ್ ಮುಗಿಸಮ್ಮ.
2: ಹಾ, ಎಲ್ಲಾದ್ರೂ ಸುತ್ತಾಡಕ್ ಹೋಗೋಣ.
3: ಮಗಳೇ, ಸ್ಕೂಲ್ ಅಲ್ಲಿ ಅಷ್ಟೊಂದು ಕೆಲಸ ಕೊಟ್ಟಿದಾರಲ್ಲ, ಮೊದಲು ಅದು ಮುಗಿಸು.
0: ಸುಮ್ನಿರೆ, ಅಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದಲು ಹೋಮ್ ವರ್ಕ್ ಮುಗಿಸು, ಮತ್ತೆ ಉಳಿದಿದ್ದೆಲ್ಲ.
4: ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ: ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನೀವು ಟ್ಯೂನ್ ಮಾಡಿದ್ದೀರಾ ಎಫ್ಎಂ ರೇನ್ಬೋ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
2: ಸಂಪ್ರತಿ ವಾರ್ತಾ ಶ್ರೂಯಂತಾಂ, ಪ್ರವಾಚಕ ಜತಿನ ಶರ್ಮಾ. ಆದೌ ಮುಖ್ಯ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸಮಕಕ್ಷಿಯೇಣ ಸಹ ವಾರ್ತಾಲಾಪಂ ವಿಧಾತುಂ ದ್ವಿದಿವಸೀಯ ಯಾತ್ರಾಯಾಂ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್. ಕೇಂದ್ರೇಣ ಮಾದಕ ದ್ರವ್ಯಾಣಾಂ ನಿಯಮೇಷು ಸಂಶೋಧನಂ ಕೃತ್ವಾ ಅಧಿಕ ಮದ್ಯಯುಕ್ತಾನಾಂ ಔಷಧ ಸೂತ್ರೀಕರಣಾನಾಂ ವಿನಿಯಮನಂ ವಿಹಿತಂ. ಉತ್ತರಾಖಂಡ ರಾಜ್ಯೇ ಅತ್ಯಧಿಕ ವೃಷ್ಟ್ಯೈ ಋತು ವಿಭಾಗೇನ ರೆಡ್ ಅಲರ್ಟ್ ಇತಿ ರಕ್ತವರ್ಣೀಯ ಸಂಚೇತನಾ ಪ್ರಸಾರಿತ. ಅಪಿ ಚ ಫಿಫಾ ವಿಶ್ವಕಪ್ ಕ್ರೀಡಾಯಾಂ ಅದ್ಯ ರಾತ್ರೌ ದ್ವಿತೀಯಾಯಾಂ ಪ್ರಾಗುಪಾಂತ್ಯ ಕ್ರೀಡಾಯಾಂ ಸ್ಪೇನ್ ದೇಶಃ ಬೆಲ್ಜಿಯಂ ದೇಶೇನ ಸಹ ಪ್ರತಿಸ್ಪರ್ಧಿಷ್ಯತಿ. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸ್ವಸ್ಯ ತಿಸೃಣಾಂ ರಾಷ್ಟ್ರಾಣಾಂ ಯಾತ್ರಾಯಾಃ ಅಂತಿಮೇ ಚರಣೆ ಅದ್ಯ ಆಕ್ಲೆಂಡ್ ನಗರಂ ಸಂಪ್ರಾಪ್ತವಾನ್, ಯತ್ರ ನ್ಯೂಜಿಲೆಂಡ್ ದೇಶಸ್ಯ ಪ್ರಧಾನಮಂತ್ರಿಣಾ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ತಸ್ಯ ಭವ್ಯಂ ಔಪಚಾರಿಕಂಚ ಸ್ವಾಗತಂ ವಿಹಿತಂ. ಆಕ್ಲೆಂಡ್ ವಿಮಾನಸ್ಥಾನಕ್ಕೆ ರೆಡ್ ಕಾರ್ಪೆಟ್ ಇತ್ಯತ್ರ ಪ್ರಧಾನಮಂತ್ರಿಣಾ ಲಕ್ಸನ್ ವರ್ಯೇಣ ಶ್ರೀ ಮೋದಿನಃ ವ್ಯಕ್ತಿಗತ ರೂಪೇಣ ಸ್ವಾಗತಂ ವಿಹಿತಂ. ಪ್ರಧಾನಮಂತ್ರಿಣಂ ಮೋದಿನಂ ಟರ್ಮೇಕ್ ಇತ್ಯತ್ರ ಔಪಚಾರಿಕಂ ಸ್ವಾಗತಂ ಚ ಅದದಾತ್, ಯತ್ರ ಭಾರತಸ್ಯ ನ್ಯೂಜಿಲೆಂಡ್ ದೇಶಸ್ಯ ಚ ಸಶಸ್ತ್ರ ಸೇನಾಯಾಃ ಪ್ರತಿನಿಧಯಃ ಉಪಸ್ಥಿತಾಃ ಆಸನ್. ಶ್ರೀಮೋದಿ ನ್ಯೂಜಿಲೆಂಡ್ ದೇಶಸ್ಯ ಸ್ವಕೀಯೇನ ಸಮಕಕ್ಷೀಯೇಣ ಕ್ರಿಸ್ಟೋಫರ್ ಲಕ್ಸನ್ ಇತ್ಯನೇನ ಸಹ ವಾರ್ತಾಲಾಪಂ ಕರಿಷ್ಯತಿ. ಉಭೌ ನೇತಾರೌ ಸಮಗ್ರಸ್ಯ ದ್ವೈಪಾಕ್ಷಿಕ ಸಂಬಂಧಸ್ಯ

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:30. ಇನ್ನು ಮುಂದೆ ಕೇಳಿ ಮನಸ್ಸುಗಳ ಮಾತು ಮಧುರ.
2: ಇದು ಕನ್ನಡ ಕಾಮರಬಿಲ್ಲು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ಗಳು. 6:30 ಅಂದ ತಕ್ಷಣ ನಿಮ್ಗೆಲ್ಲರಿಗೂ ಗೊತ್ತು, ಇವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಮನಸ್ಸಿನ ಮಾತು, ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಳ್ತಿರೋದು ನಾನು ನಿಮ್ಮ ಗೆಳೆಯ ಪ್ರಶಾಂತ್. ಈ ಒಂದು 10 ನಿಮಿಷದ ಕಾಲಾವಧಿಯಲ್ಲಿ ನಾವು ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇಂದಿನ ವಿಷಯ ಏನು ಅಂತ ಗೊತ್ತಾ? ಇದೊಂದು ಚಿಕ್ಕ ಪದ, ಆದರೆ ಬದುಕನ್ನೇ ಹಿಡಿದಿಡುವಂತಹ ಶಕ್ತಿ ಈ ಒಂದು ಪದಕ್ಕೆ ಇದೆ. ಯಾವ ಪದದ ಬಗ್ಗೆ ಮಾತಾಡ್ತಾ ಇದ್ದೀವಿ ಗೊತ್ತಾ? ಅದೇ ನಂಬಿಕೆ. ಮೊಬೈಲ್ಗೆ ನೆಟ್ ಇಲ್ದಿದ್ರೂ ಬದುಕಬಹುದು, ಆದರೆ ಜೀವನಕ್ಕೆ ನಂಬಿಕೆ ಇಲ್ಲದೆ ಹೋದರೆ ಮುಂದೆ ಸಾಗೋದೇ ಕಷ್ಟ ಆಗೋಗುತ್ತೆ. ನಂಬಿಕೆ ಅಂದರೆ ಏನು? ಅದೇನಂತಂದರೆ ನಾವು ಅಂದ್ಕೊಳ್ಳೋದು ಹೇಗೆ ಗೊತ್ತಾ? ಕತ್ತಲೆ ಕೋಣೆಯಲ್ಲಿ ದೂರದಲ್ಲಿ ಕಾಣುವ ಒಂದು ಸಣ್ಣ ಬೆಳಕಿದ್ರೂ ಅದೊಂದು ನಂಬಿಕೆ. ಏನಂತೀರ ಸ್ನೇಹಿತರೆ? ಮಳೆನೇ ಬಾರದೇ ಇರುವಂತಹ ಒಣಗಿದ ಭೂಮಿಯಲ್ಲೋ ನಾಳೆ ಮೋಡ ಕಟ್ಟಬಹುದು, ಮಳೆ ಆಗಬಹುದು, ಮಳೆ ಬರಬಹುದು ಅಂತ ಕಾಯುವ ರೈತನ ಮನಸ್ಸು, ಅದೇ ನಂಬಿಕೆ. ಪರೀಕ್ಷೆಯಲ್ಲಿ ಕಡಿಮೆ ಅಂಕ ಬಂದರೂ ಮುಂದಿನ ಸಲ ನಾನು ಚೆನ್ನಾಗಿ ಓದಿ ಒಳ್ಳೆಯ ಮಾರ್ಕ್ಸ್ನ ತಗೊಳ್ತೀನಿ ಅನ್ನೋ ವಿದ್ಯಾರ್ಥಿಯ ಧೈರ್ಯ, ಅದೂ ಒಂದು ನಂಬಿಕೆ. ಏನಂತೀರಾ?

0: ಉಳಿಯೋದು ಉಳಿಸೋದು ಒಂದೇ, ಅದು ನಂಬಿಕೆ. ಇವತ್ತು ನೀವು ಎಷ್ಟು ಸೋತಿದ್ರು, ಎಷ್ಟು ಬೇಸರದಲ್ಲಿದ್ದರೂ ಒಂದು ಮಾತು ನಾವು ನೆನಪಿಟ್ಕೋಣ, ಇಂದೂ ಕಳೆಯುತ್ತದೆ, ಈ ಸಮಯವೂ ಕಳೆದು ಹೋಗುತ್ತದೆ. ಯಾಕೆಂದರೆ ಪ್ರತಿ ಕತ್ತಲೆಯ ನಂತರ ಬೆಳಕು ಬಂದೇ ಬರಬೇಕು, ಬಂದೇ ಬರುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ದಿನದಲ್ಲಿ ನಿಮ್ಮ ಮೇಲಿನ ನಂಬಿಕೆಯನ್ನು, ನಮ್ಮ ಮೇಲಿನ ನಂಬಿಕೆಯನ್ನು ಯಾರ ಮಾತಿಗೂ ಯಾವ ಸಂದರ್ಭದಲ್ಲೂ ನಾವು ಕಳ್ಕೊಳ್ಳೇಬಾರದು. ಯಾಕಂದರೆ ಜೀವನದ ದೊಡ್ಡ ಮ್ಯಾಜಿಕ್ ಏನಂದರೆ ಅದು ನಂಬಿಕೆನೇ. ಇವತ್ತಿನ ಈ ಒಂದು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಂಬಿಕೆ ಬಗ್ಗೆ. ಮತ್ತೆ ಭೇಟಿಯಾಗೋಣ ಹೊಸ ವಿಷಯದೊಂದಿಗೆ. ಅಲ್ಲಿವರೆಗೂ ನಗ್ತಾ ಇರಿ, ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು FM ರೈನ್ಬೋ 101.3 ಮೆಗಾಹರ್ಟ್ಸ್ಗಳು.
1: ಇದಾಗಿತ್ತು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮ. ನಮ್ಮ ಆರ್ಸಿ ಪ್ರಶಾಂತ್ ಅವರದು.
2: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಸ್ಟುಡಿಯೋದಲ್ಲಿ ಸಮಯ ಆಗ್ತಾ ಇದೆ, ಇನ್ನೇನು 6:40. ಇನ್ನು ಮುಂದೆ ಕೇಳಿ ಪ್ರಾದೇಶಿಕ ಸಮಾಚಾರ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು: ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ಧಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ

ಬೆಂಗಳೂರಿನಲ್ಲಿ ತೆರವುಗೊಳಿಸಲಾಗುತ್ತಿರುವ ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ನೀಡಿ ಅವರ ಜೀವನ ನಿರ್ವಹಣೆಗೆ ತೊಂದರೆಯಾಗದಂತೆ ತಳ್ಳುವ ಗಾಡಿ ಹಾಗೂ ದ್ವಿಚಕ್ರ ವಾಹನದ ಅನುಕೂಲತೆ ಕಲ್ಪಿಸಿ ರಸ್ತೆಯ ಒಂದು ಬದಿಯಲ್ಲಿ ವ್ಯಾಪಾರ ನಡೆಸಲು ಅನುಕೂಲ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಳಗಾವಿಯಲ್ಲಿ ಇಂದು ಮಾಧ್ಯಮ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು, ನ್ಯಾಯಾಲಯದ ಆದೇಶದಂತೆ ಬೆಂಗಳೂರಿನ ಬೀದಿ ಬದಿಯ ವ್ಯಾಪಾರಸ್ಥರ ತೆರವು ಕಾರ್ಯಾಚರಣೆ ನಡೆಸಲಾಗುತ್ತಿದ್ದು, ಈ ಬಗ್ಗೆ ಈ ಹಿಂದೆ ಬೆಂಗಳೂರಿನ ಎಲ್ಲ ಶಾಸಕರ ಸಭೆ ನಡೆಸಿ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು. ನ್ಯಾಯಾಲಯದ ಆದೇಶ ಪಾಲನೆಯ ಜೊತೆಗೆ ವ್ಯಾಪಾರಸ್ಥರ ಉಪಜೀವನಕ್ಕೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದ ಬೀದಿ ಬದಿಯ ವ್ಯಾಪಾರಸ್ಥರ ಸಮೀಕ್ಷೆ ಮಾಡಿ ಒಟ್ಟು 60,000 ವ್ಯಾಪಾರಸ್ಥರನ್ನು ಗುರುತಿಸಲಾಗಿದೆ. ಈ ಪೈಕಿ 30,000 ವ್ಯಾಪಾರಸ್ಥರು ಗುರುತಿನ ಚೀಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅರ್ಜಿ ಸಲ್ಲಿಸಿದ ವ್ಯಾಪಾರಸ್ಥರಿಗೆ ದ್ವಿಚಕ್ರ ವಾಹನ, ತಳ್ಳುವ ಗಾಡಿಗಳನ್ನು ನೀಡಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಡಲಾಗುವುದು. ಸಂಜೆ ವ್ಯಾಪಾರ ಮುಗಿದ ನಂತರ ಜಾಗ ಖಾಲಿ ಮಾಡಬೇಕಾಗುತ್ತದೆ. ಮುಖ್ಯ ರಸ್ತೆ ಬದಿಯಲ್ಲಿ ಟೆಂಟ್ ಹಾಕಿ ವ್ಯಾಪಾರ ಮಾಡಲು ಅವಕಾಶ ನೀಡಲಾಗುವುದಿಲ್ಲ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದ್ದಾರೆ. ನಾಡಹಬ್ಬ ದಸರಾ 2026 ಆಚರಣೆಗೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ವಿಧಾನಸೌಧದಲ್ಲಿ ಉನ್ನತ ಮಟ್ಟದ ಪೂರ್ವಭಾವಿ ಸಭೆ ನಡೆಯಿತು. ದಸರಾ ಮಹೋತ್ಸವವನ್ನು ಯಶಸ್ವಿಯಾಗಿ ಮತ್ತು ವ್ಯವಸ್ಥಿತವಾಗಿ ಆಚರಿಸುವ ಬಗ್ಗೆ ರೂಪುರೇಷೆಗಳನ್ನು ಸಿದ್ದಪಡಿಸಲು ಸಭೆಯಲ್ಲಿ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವ ಮಹೋತ್ಸವ ಇದಾಗಿದ್ದು, ಸಂಪ್ರದಾಯಗಳಿಗೆ ಅನುಗುಣವಾಗಿ ಅಂತಾರಾಷ್ಟೀಯ ಗುಣಮಟ್ಟದಲ್ಲಿ ಕಾರ್ಯಕ್ರಮ ರೂಪಿಸಬೇಕು ಹಾಗೂ ಶಕ್ತಿ ಯೋಜನೆ ಜಾರಿ ಬಳಿಕ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಏರಿಕೆಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಅಗತ್ಯ ಮೂಲಸೌಕರ್ಯ ಬಲಪಡಿಸಬೇಕು ಎಂದು ಮುಖ್ಯಮಂತ್ರಿ ನಿರ್ದೇಶನ ನೀಡಿದರು. ವಿಜಯಪುರ ಜಿಲ್ಲಾದ್ಯಂತ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ತ್ವರಿತಗೊಳಿಸಲು ನಾಳೆ ಮತ್ತು ನಾಡಿದ್ದು ವಿಶೇಷ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿಜಯಪುರ ಜಿಲ್ಲಾ ಚುನಾವಣಾಧಿಕಾರಿ ಜಿಲ್ಲಾಧಿಕಾರಿ

0: ಡಾಕ್ಟರ್ ಆನಂದಕ್ಕೆ ತಿಳಿಸಿದ್ದಾರೆ. ಈ ವಿಶೇಷ ಅಭಿಯಾನದ ದಿನಗಳಂದು ಜಿಲ್ಲೆಯ ಎಲ್ಲಾ ಮತಗಟ್ಟೆ ಅಧಿಕಾರಿಗಳು ಬೆಳಿಗ್ಗೆ 8:30ರಿಂದಲೇ ಕಡ್ಡಾಯವಾಗಿ ಮನೆ ಮನೆಗೆ ಭೇಟಿ ನೀಡಿ ಎನ್ಯೂಮರೇಷನ್ ಗಣತಿ ನಮೂನೆಗಳನ್ನು ವಿತರಿಸಲಿದ್ದಾರೆ. ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಮನವಿ ಮಾಡಿದ್ದಾರೆ. ಚಿತ್ರದುರ್ಗ ನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಚೇರಿ ಆವರಣದಲ್ಲಿ ಇಂದು ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ರಂಗೋಲಿ ಸ್ಪರ್ಧೆಯ ಮೂಲಕ ವಿನೂತನ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಲಾಗಿದ್ದ ಈ ಸ್ಪರ್ಧೆಯಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು, ಸ್ವಸಹಾಯ ಗುಂಪಿನ ಮಹಿಳೆಯರು, ಸಹಾಯಕಿಯರು ಹಾಗೂ ಬೂತ್ ಮಟ್ಟದ ಅಧಿಕಾರಿಗಳು ಉತ್ಸಾಹದಿಂದ ಪಾಲ್ಗೊಂಡು ಬಣ್ಣ ಬಣ್ಣದ ರಂಗೋಲಿಗಳ ಮೂಲಕ ಮತದಾನದ ಮಹತ್ವದ ಸಂದೇಶಗಳನ್ನು ಬಿತ್ತರಿಸಿದರು. ರಂಗೋಲಿ ವೀಕ್ಷಿಸಿ ವಿಜೇತರಿಗೆ ಬಹುಮಾನ ವಿತರಿಸಿದ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಎಸ್ ಆಕಾಶ್ ಅವರು, ಮುಂಬರುವ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿಯಲ್ಲಿ ಹೆಸರಿಲ್ಲ ಎಂಬ ಗೊಂದಲ ತಲೆದೋರದಂತೆ ನಾಗರಿಕರು ಈಗಲೇ ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಬಿಎಲ್ಒಗಳು ಮನೆ ಮನೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸುತ್ತಿದ್ದು, ಸಾರ್ವಜನಿಕರು ಅಗತ್ಯ ದಾಖಲೆಗಳೊಂದಿಗೆ ನಿಖರ ಮಾಹಿತಿ ಭರ್ತಿ ಮಾಡಿ ತಕ್ಷಣವೇ ಸಲ್ಲಿಸುವ ಮೂಲಕ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಖಚಿತಪಡಿಸಿಕೊಳ್ಳಬೇಕು ಎಂದು ಅವರು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ನಿನ್ನೆಯವರೆಗೆ 80,698 ಎನ್ಯೂಮರೇಷನ್ ಫಾರ್ಮ್ಗಳನ್ನು ವಿತರಿಸಲಾಗಿದೆ. 96,711 ಎನ್ಯೂಮರೇಷನ್ ಫಾರ್ಮ್ ಡಿಜಿಟಲೀಕರಣಗೊಂಡಿವೆ ಎಂದು ಗದಗ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ ಮಾಹಿತಿ ನೀಡಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಚುರುಕಿನಿಂದ ಸಾಗುತ್ತಿದ್ದು, ಇನ್ನು 9,300 ಫಾರ್ಮ್ಗಳು ಮಾತ್ರ ವಿತರಣೆಗೆ ಬಾಕಿ ಉಳಿದಿವೆ. ಬಿಎಲ್ಒಗಳಿಂದ ಮನೆ ಮನೆಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹಿಸುವ ಹಾಗೂ ಡಿಜಿಟಲೀಕರಣ ಪ್ರಕ್ರಿಯೆ ನಡೆಯಲಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಸಮೀಪದ ಸೂರತ್ಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಬಾಂಗ್ಲಾ ಪ್ರಜೆಗಳನ್ನು ಪೊಲೀಸರು ಪತ್ತೆಹಚ್ಚಿದ್ದಾರೆ. ಇವರು ಕಟ್ಟಡ ನಿರ್ಮಾಣ ಕಾಮಗಾರಿ ಕೆಲಸದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದರು. ಪತ್ತೆಯಾದ 6 ವಿವರಗಳನ್ನು ಮುಂದಿನ ಕ್ರಮಕ್ಕಾಗಿ ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ಕಳುಹಿಸಲಾಗಿದೆ ಎಂದು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿ ಅಧಿಕಾರಿಗಳು ಪ್ರಕರಣವನ್ನು ಪರಿಶೀಲಿಸಿ ಸಂಬಂಧಪಟ್ಟವರನ್ನು ವಶಕ್ಕೆ ಪಡೆಯುವ ಕುರಿತು ಆದೇಶ ಹೊರಡಿಸಲಿದ್ದು, ನಂತರ ಅವರನ್ನು ಭಾರತದಿಂದ ಗಡಿಪಾರು ಮಾಡುವ ಸಂಬಂಧ ಕಾನೂನುಬದ್ದ ಕ್ರಮ ಕೈಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೆಂಗಳೂರಿನ ಲೋಕಭವನದ ಗಾಜಿನ ಮನೆ ಆವರಣದಲ್ಲಿ ಈ ಸಂಜೆ ಏರ್ಪಡಿಸಲಾಗಿದ್ದ ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಪುರಸ್ಕಾರಗಳನ್ನು ಪ್ರದಾನ ಮಾಡಲಾಯಿತು. 2024 ಸಾಲಿಗಾಗಿ 10,106 ವಿದ್ಯಾರ್ಥಿಗಳಿಗೆ ಚತುರ್ಥ ಚರಣ್ ಕಪ್ಸ್, ಹೀರಕ್ ಪಂಖ್, ಬುಲ್ಬುಲ್ಸ್ ರಾಜ್ಯ ಪುರಸ್ಕಾರಗಳನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್, ಭಾರತದ ಭವಿಷ್ಯ ನಿರ್ಮಿಸುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ದೊಡ್ಡದು. ವಿದ್ಯಾರ್ಥಿಗಳು ಶಕ್ತಿಯುತರಾದಾಗ ಮಾತ್ರ ದೇಶ ಬಲಿಷ್ಠವಾಗುತ್ತದೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ವಿದ್ಯಾರ್ಥಿಗಳಿಗೆ ಜೀವನ ರೂಪಿಸಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಹೇಳಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಡಾ ಪಿಜಿಆರ್ ಸಿಂಧ್ಯಾ ಮಾತನಾಡಿ, ಪ್ರತಿ ವರ್ಷ ವಾರ್ಷಿಕ ಪುರಸ್ಕಾರ ಪ್ರದಾನ ಸಮಾರಂಭವನ್ನು ಲೋಕಭವನದಲ್ಲಿ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಸಮಾರಂಭದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಉಪಾಧ್ಯಕ್ಷ ಕೊಂಡಜ್ಜಿ ಷಣ್ಮುಖಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ರಾಜ್ಯದ ಜಿಲ್ಲಾ ಪೊಲೀಸ್ ಘಟಕಗಳ ಬಲವರ್ಧನೆಗಾಗಿ 107 ಅತ್ಯಾಧುನಿಕ ವಾಹನಗಳ ಸೇವೆಯನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನಾಳೆ ಬೆಂಗಳೂರಿನಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ. ಜಿಲ್ಲಾ ಪೊಲೀಸ್ ಘಟಕಗಳಿಗೆ 32 ಅತ್ಯಾಧುನಿಕ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ ಹಾಗೂ 75 ಬೊಲೆರೋ ವಾಹನಗಳನ್ನು ನೀಡಲಾಗುತ್ತಿದ್ದು, ಮುಖ್ಯಮಂತ್ರಿ ಹಸಿರು ನಿಶಾನೆ ಮೂಲಕ ನೂತನ ವಾಹನಗಳಿಗೆ ಚಾಲನೆ ನೀಡಲಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಕೃಷಿ ಇಲಾಖೆಯ ವತಿಯಿಂದ ರೈತರಿಗಾಗಿ 2026-27 ಸಾಲಿನ ಬೆಳೆ ವಿಮೆ ಯೋಜನೆ ಹಾಗೂ ಬೆಳೆ ಸಮೀಕ್ಷೆ ಯೋಜನೆ ಕುರಿತಂತೆ ಜಾಗೃತಿ ಮತ್ತು ಪ್ರಚಾರ ಆಂದೋಲನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ ಹಾಗೂ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಪ್ರವೀಣ್ ಪಿ ಬಾಗೇವಾಡಿ ಈ ಆಂದೋಲನಕ್ಕೆ ಚಾಲನೆ ಇಂದು ನೀಡಿದರು. ಬಳಿಕ ಮಾತನಾಡಿದ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ, ರೈತರಲ್ಲಿ ಬೆಳೆ ವಿಮೆ ಮಾಡಿಸುವ ಮಹತ್ವ, ವಿಮಾ ಕಂತು ಪಾವತಿಸುವ ಕಡೆಯ ದಿನಾಂಕ ಹಾಗೂ ಬೆಳೆ ಸಮೀಕ್ಷೆಯ ನಿಖರತೆಯ ಅಗತ್ಯತೆಯ ಬಗ್ಗೆ ಪ್ರತಿ ಹಳ್ಳಿಯಲ್ಲೂ ಅರಿವು ಮೂಡಿಸಲು ಈ ಆಂದೋಲನವನ್ನು ರೂಪಿಸಲಾಗಿದೆ. ಪ್ರಚಾರ ಆಂದೋಲನ ತಂಡ ಮುಂಬರುವ ದಿನಗಳಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ರೈತರಿಗೆ ಸಕಾಲದಲ್ಲಿ ಬೆಳೆ ವಿಮೆ ನೋಂದಣಿ ಮಾಡಲು ಮತ್ತು ಸರ್ಕಾರದ ಕೃಷಿ ಯೋಜನೆಗಳ ಸೌಲಭ್ಯವನ್ನು ಯಾವುದೇ ಅಡೆತಡೆಯಿಲ್ಲದೆ ಪಡೆದುಕೊಳ್ಳಲು ಅಗತ್ಯ ಮಾಹಿತಿಯನ್ನು ಒದಗಿಸಲಿದೆ ಎಂದು ತಿಳಿಸಿದರು. ಕೇಂದ್ರದ ವಿಬಿಜಿ ರಾಮ್ಜಿ ಯೋಜನೆಯ ಪರಿಣಾಮಕಾರಿ ಅನುಷ್ಠಾನಕ್ಕಾಗಿ ಬೇಕಾದ ಸಕಲ ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ವಾಸಂತಿ ಅಮರ್ ತಿಳಿಸಿದ್ದಾರೆ. ಮಾರ್ಗಸೂಚಿಯಂತೆ ದಿನಗೂಲಿಯನ್ನು 370 ರೂಪಾಯಿಯಿಂದ 382 ರೂಪಾಯಿಗೆ ಏರಿಕೆ ಮಾಡಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರವು ಜಂಟಿಯಾಗಿ ಆದೇಶ ಹೊರಡಿಸಿದ್ದು, ಪುರುಷ ಮತ್ತು ಮಹಿಳೆಯರಿಗೆ ಸಮಾನ ಕೂಲಿ ಮುಂದುವರಿಯಲಿದೆ. ಹೊಸ ಕಾಯ್ದೆಯಡಿ ನಿಯಮಾನುಸಾರ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯೋಜನೆ ಜಾರಿಗೆ ತರಲು ಸೂಚನೆ ನೀಡಲಾಗಿದೆ ಎಂದು ಅವರು ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿ. ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಸಾಹಿತ್ಯ ಅಕಾಡೆಮಿ ಮತ್ತು ಬೆಂಗಳೂರು ಆಕಾಶವಾಣಿ ಸಹಯೋಗದಲ್ಲಿ ಇದೇ ಸೋಮವಾರ ಆಕಾಶವಾಣಿ ಕೇಂದ್ರದಲ್ಲಿ ಸಾಹಿತ್ಯ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕವಿ, ವಿಮರ್ಶಕ ಮತ್ತು ನಾಟಕಕಾರ ಎಸ್ಜಿ ಸಿದ್ದರಾಮಯ್ಯ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೆಂಗಳೂರಿನ 60,000 ಬೀದಿ ವ್ಯಾಪಾರಸ್ಥರಿಗೆ ಗುರುತಿನ ಚೀಟಿ ಮೂಲಕ ಪರ್ಯಾಯ ವ್ಯವಸ್ಥೆ, ಮುಖ್ಯಮಂತ್ರಿ ಭರವಸೆ. ದಸರಾ ಆಚರಣೆಯ ಉನ್ನತ ಮಟ್ಟದ ಸಭೆ, ವ್ಯವಸ್ಥಿತ ರೂಪುರೇಷೆ ಸಿದ್ದಪಡಿಸಲು ಅಧಿಕಾರಿಗಳಿಗೆ ಸೂಚನೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಕ್ರಮವಾಗಿ ನೆಲೆಸಿದ್ದ 6 ಮಂದಿ ಬಾಂಗ್ಲಾ ಪ್ರಜೆಗಳ ಪತ್ತೆ, ವಿದೇಶಿಯರ ಪ್ರಾದೇಶಿಕ ನೋಂದಣಿ ಕಚೇರಿಗೆ ವಿವರ ರವಾನೆ. ಹಾಗೂ ಲೋಕಭವನದಲ್ಲಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವತಿಯಿಂದ ವಿದ್ಯಾರ್ಥಿಗಳಿಗೆ ರಾಜ್ಯ ಪುರಸ್ಕಾರ ಪ್ರದಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35 ಕ್ಕೆ.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 6:50. ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ಪ್ರೀತಿಯ ನಲ್ಮೆಯ ಸ್ವಾಗತ, ಸುಸ್ವಾಗತ. ಹೌದು ಸ್ನೇಹಿತರೆ, ಸನ್ಸೆಟ್ ಸುರಭಿ ಒಂದು ಕಪ್ ಚಹಾ ಎಷ್ಟು ಕಥೆಗಳನ್ನು ಹೇಳುತ್ತೆ ಅಂತ ಇವತ್ತು ಮಾತಾಡೋಣ. ನಮಸ್ಕಾರ. ಸಂಜೆಯ ಸೂರ್ಯ ತನ್ನ ದಿನದ ಕೆಲಸ ಮುಗಿಸಿ ನಿಧಾನವಾಗಿ ದಿಗಂತದತ್ತ ಸಾಗುತ್ತಿದ್ದಾನೆ. ರಸ್ತೆಗಳ ಮೇಲೆ ವಾಹನಗಳು ಸಾಲು ಸಾಲು, ಕಚೇರಿಯಿಂದ ಮನೆಗೆ ಮರಳುವವರು, ಕಾಲೇಜಿನ ನೆನಪುಗಳನ್ನು ಹೊತ್ತು ಮನೆ ಕಡೆಗೆ ಹೋಗಿರುವ ವಿದ್ಯಾರ್ಥಿಗಳು, ಮನೆ ಕೆಲಸಗಳ ನಡುವೆ ಒಂದಿಷ್ಟು ವಿರಾಮ ಹುಡುಕುತ್ತಿರುವ ಅಮ್ಮಂದಿರು. ಇಂತಹ ಸಮಯದಲ್ಲಿ ಕೈಗೆ ಒಂದು ಕಪ್ಪು ಚಹಾ, ಬಿಸಿ ಬಿಸಿ ಚಹಾ ಸಿಕ್ಕರೆ ದಿನದ ದಣಿವೆಲ್ಲ ಕರಗಿ ಹೋಗುತ್ತೆ ಅಲ್ವಾ? ಇಂದಿನ ಸನ್ಸೆಟ್ ಸುರಭಿಯ ವಿಷಯ, ಒಂದು ಕಪ್ ಚಹಾ ಅಥವಾ ಕಾಫಿ ಎಷ್ಟು ಕಥೆಗಳನ್ನು ಹೇಳುತ್ತೆ ಅಂತ. ಚಹಾ ಅಂದರೆ ಕೇವಲ ಪಾನೀಯ ಅಲ್ಲ, ಅದು ಕೆಲವರಿಗೆ ಅಲಾರಾಮ್, ಕೆಲವರಿಗೆ ಸ್ನೇಹ, ಇನ್ನು ಕೆಲವರಿಗೆ ನೆನಪು, ಮತ್ತು ಕೆಲವರಿಗೆ ಬದುಕನ್ನೇ ಸ್ವಲ್ಪ ಹೊತ್ತು ನಿಧಾನಗೊಳಿಸುವ ಒಂದು ನೆಪ. ಹಾಗಾದರೆ ಇಂದಿನ ಈ ಸಂಜೆಯನ್ನು ಚಹಾದ ಪರಿಮಳದ ಜೊತೆ ಕಳೆಯೋಣ. ನಿಮಗೂ ಜೀವನದ ಅತ್ಯಂತ ನೆನಪಿನ ಚಹಾ ಯಾವುದು? ಕಚೇರಿಯ ಕ್ಯಾಂಟೀನದ, ಕಾಲೇಜಿನ 5 ರೂಪಾಯಿ ಚಹಾನ, ಅಥವಾ ಅಮ್ಮನ ಕೈನ ಟೀನ? ನಮಗೆ ಕರೆ ಮಾಡಿ ಹೇಳಿ, ನಿಮ್ಮ ಕಥೆಯನ್ನು ನಮ್ಮ ಜೊತೆ ಹಂಚಿಕೊಳ್ಳಿ. ನಮಗೆ ವಾಟ್ಸಪ್ ಮೂಲಕ ಸಂದೇಶ ಕಳಿಸಬಹುದು. ಸಂದೇಶ ಕಳಿಸಕ್ಕೆ ಗೊತ್ತಲ್ಲ ನಂಬರು 9480901013, 9489091013.

ಲವ್ ಮಾಕ್ಟೇಲ್ 2 ಚಿತ್ರದ ಗೀತೆಯನ್ನ ಕೇಳಿದ್ರಿ. ಹಾಡಿದವರು ಸಂಜಿತ್ ಹೆಗ್ಡೆ, ಸಾಹಿತ್ಯ ರಾಘವೇಂದ್ರ ವಿ ಕಾಮತ್, ಸಂಗೀತ ನಕುಲ್ ಅಭ್ಯಂಕರ್.

ಬ್ರಾಟ್ ಸಿನಿಮಾದ ಹಾಡನ್ನ ಕೇಳಿದ್ವಿ. ಹಾಡಿದವರು ಸಿಚ್ ಶ್ರೀರಾಮ್ ಮತ್ತು ಲಹರಿ ಮಹೇಶ್. ಸಾಹಿತ್ಯ ಶಶಾಂಕ್, ಸಂಗೀತ ಅರ್ಜುನ್ ಜನ್ಯ. ಮ್ಯೂಸಿಕಲಿಯರ್ಸ್ ಮ್ಯಾಜಿಕಲಿಯರ್ಸ್ ಕಾರ್ಯಕ್ರಮದಲ್ಲಿ ಸ್ವಾಗತ. ಸನ್ಸೆಟ್ ಸುರಭಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ಮತ್ತೆ ಸನ್ಸೆಟ್ ಸುರಭಿಯಲ್ಲಿ ನಮ್ಮ ವಿಷಯ ಆಗಿತ್ತು, ನಾವು ಹೇಗೆ ಚಹಾವನ್ನು ಅಥವಾ ಸಂಜೆ ಹೊತ್ತಿನ ಟೀಯನ್ನು ಮಿಸ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅಲ್ವಾ. ಬೆಳಗಿನ ಮೊದಲ ಚಹಾ ಆಗಿರ್ಬೋದು, ಅದೆಷ್ಟು ಮನೆಗಳಲ್ಲಿ ಅದಂತೂ ಸಂಪ್ರದಾಯ ಅಂತಲೇ ಹೇಳ್ಬೋದಲ್ಲ. ಮನೆಯಲ್ಲಿ ಯಾರಾದರೂ ಕೇಳ್ತಾರೆ ಬೆಳಗ್ಗೆ ಟೀ ಆಯ್ತಾ ಅಂತ, ಆ ಒಂದು ಪ್ರಶ್ನೆಲೇ ದಿನದ ಆರಂಭ ಅಡಗಿರುತ್ತೆ. ಕೆಲವರು ಪತ್ರಿಕೆ ಹಿಡಿದು ಚಾ ಕುಡಿತಾರೆ, ಈಗಂತೂ ಮೊಬೈಲ್ ಹಿಡಿದು ಚಾಯ್ ಕುಡಿಯುವವರೇ ತುಂಬ ಹೆಚ್ಚು ಅನಿಸುತ್ತೆ. ಒಂದು ಕಾಲದಲ್ಲಿ ಅಪ್ಪ ಮಾತ್ರ ಪತ್ರಿಕೆಯ ಮುಖ್ಯ ಸುದ್ದಿಯನ್ನು ಜೋರಾಗೇ ಓದ್ತಾ ಇದ್ರು. ಇಂದು ಪ್ರತಿಯೊಬ್ಬರು ತಮ್ಮ ತಮ್ಮ ಫೋನ್ನಲ್ಲಿ ತಮ್ಮದೇ ಲೋಕದಲ್ಲಿ ಪ್ರಾಬಬಿಲಿಟಿ ಕುಡಿತಾರೆ ಅನಿಸುತ್ತೆ. ಆದರೂ ಬಿಸಿ ಬಿಸಿ ಚಹಾದ ಮುಂದೆ ಏನೂ ಇಲ್ಲ, ಅದರ ಮೊದಲ ಗುಟುಕು ಇಂದಿಗೂ ಅದೇ ಸಮಾಧಾನ ಕೊಡುತ್ತೆ ಅಲ್ವಾ ಅಂತ ಕೇಳಿದೆ. ನಿಮ್ಮ ಮನೆಯಲ್ಲಿ ಸಂಜೆ ಯಾರು ಟೀ ಮಾಡ್ತಾರೆ? ನೀವು ಮಾಡ್ತೀರೋ ಆಫೀಸಿಂದ ಹೋದ್ಮೇಲೆ, ಅಮ್ಮ ಮಾಡಿಕೊಡ್ತಾರಾ, ಅಥವಾ ಮಕ್ಕಳು ಕಾಲೇಜ್ ಮಕ್ಕಳು ಮನೆಗೆ ಹೋದ್ಮೇಲೆ ಯಾರು ಮಾಡಿಕೊಡ್ತಾರೆ, ಅಥವಾ ಈಗಲೂ ಏನಾದರೂ ಸ್ವಿಗ್ಗಿಲಿ ಏನಾದರೂ ಟೀ ಆರ್ಡ್ರ್ ಮಾಡೋಂಥ ಯುಗ ಬಂದ್ಬಿಡ್ತಾ ಅಂತ ನಾನು ಕೂಡ ಯೋಚನೆ ಮಾಡ್ತಾ ಇದ್ದೀನಿ. ಹಾಗೆ ಶ್ರೀಹೊಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರ ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ. ಚಹಾ ಬೆಳಿಗ್ಗೆ ಸಂಜೆ ಇಲ್ಲದೆ ಹೋದರೆ ಫ್ರೆಶ್ನೆಸ್ಸೇ ಬರೋಲ್ಲ. ಚಹಾ ಕುಡಿದ ಮೇಲೆ ಆ ದಿನಚರಿ

ಬೇರೆ, ಎಸ್ಪೆಷಲಿ ನಮ್ಮಮ್ಮನ ಕೈ ರುಚಿ ಅದ್ಭುತ ಅಂತ ಹುವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ನಿಮ್ಮ ಮನೆಯಲ್ಲಿ ಹೇಗೆ, ನಿಮಗೆ ಯಾರು ಟೀ ತುಂಬ ಇಷ್ಟ ಅಥವಾ ಅಂಗಡೀಲಿ ಇಷ್ಟನಾ, ನಮಗೂ ಕೂಡ ಸಂದೇಶ ಕಳಿಸಿ 9489901013.

ಪ್ರೇಮಡ್ಡ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್. ಸಾಹಿತ್ಯ ವಿ ನಾಗೇಂದ್ರ ಪ್ರಸಾದ್, ಸಂಗೀತ ವಿ ಹರಿಕೃಷ್ಣ ಅವರದಾಗಿತ್ತು. ಹಾಗೆ ಸನ್ಸೆಟ್ ಸುರಭಿಯಲ್ಲಿ ಮಾತಾಡ್ತಾ ಚಹಾ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ಕಾಲೇಜು ಮತ್ತು ಆಫೀಸ್ ಟೀ ಅಂದ್ರೆ ಅದ್ರ ವಿಷಯನೇ ಬೇರೆ ಬಿಡಿ. ಕಾಲೇಜಿನಲ್ಲಿ ಲೆಕ್ಚರ್ ಬಂಕ್ ಮಾಡಿ ಕುಡಿದ ಟೀ, ಆಹಾ, ಅದರ ರುಚಿ ಬೇರೆನೆ. ಒಂದು ಕಪ್ಪು 5 ಜನ, ಪ್ರಾಬಬಲಿ ಒಬ್ಬನೇ ಹಣ ಕೊಡ್ತಿದ್ದ ಅನ್ಸುತ್ತೆ. ಉಳಿದವರು ನಾಳೆ ಕೊಡ್ತೀನಿ ಅಂತ ಹೇಳಿದವರು ಇನ್ನೂ ಆ ನಾಳೆ ಬಂದೇ ಇಲ್ಲ ಅನ್ಸುತ್ತೆ. ಆಫೀಸ್ನಲ್ಲೂ ಹಾಗೆ ಅಲ್ವಾ, ಬನ್ನಿ ಟೀ ಕುಡಿದು ಬರೋಣ ಅನ್ನೋ ಮಾತು ಅದು ಟೀಗಾಗಿ ಖಂಡಿತ ಅಲ್ಲ, ಅದು ಮನಸ್ಸು ಹಗುರ ಮಾಡ್ಕೊಳ್ಳೋದಕ್ಕಾಗಿ. ಕೆಲವು ದೊಡ್ಡ ನಿರ್ಧಾರಗಳು, ಕೆಲವು ಹೊಸ ಸ್ನೇಹಗಳು, ಕೆಲವು ಪ್ರೇಮ ಕಥೆಗಳು, ಇನ್ನು ಕೆಲವೊಮ್ಮೆ ರಾಜೀನಾಮೆಯ ನಿರ್ಧಾರ ಕೂಡ ಒಂದು ಕಪ್ ಚಹಾ ಮುಂದೆನೆ ಹುಟ್ಟಿರುತ್ತೆ. ನೀವು ಕೂಡ ಏನಂತೀರಾ ಅಂತ ಅಂದರೆ, ಹಾಗೆ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯಿಂದ ಎ.ಬಿ. ರಾಜು, ನನಗೆ ಟೀನಲ್ಲಿ ಹಾಲಿನ ಕೆನೆ ಹಾಕೊಂಡು ಕುಡಿಯೋದು ಬಹಳ ಇಷ್ಟ ಅಂತ ಸಂದೇಶ ಕಳಿಸಿದ್ದಾರೆ. ತುಂಬ ಇದೊಂದು ಅಪರೂಪ ಅನ್ಬೇಕು, ಬಿಕಾಸ್ 99% ಜನಕ್ಕೆ ಕಾಫಿ ಟೀಯಲ್ಲಿ ಕೆನೆ ಸಿಕ್ಕಿದ್ರೆ ಆ್ಯಕ್ಚುಲಿ ಇಷ್ಟನೇ ಪಡೋಲ್ಲ. ನೀವು ಸ್ವಲ್ಪ ಬೇರೆ ಇದ್ದೀರಾ, ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದೀರಾ ಅನಿಸುತ್ತೆ ಎ ಬಿ ರಾಜು ಅವರೇ. ಹಾಗೆ ಅನುಷಾ ಅವರು ಸಂದೇಶ ಕಳಿಸಿದ್ದಾರೆ, ಈ ಜಸ್ಟ್ ಕಡಲೆಕಾಯಿ ಬೀಜ ತಿಂತ ಬಿಸಿ ಬಿಸಿ ಹಾಡ್ ಕುಡಿ ಬಿಸಿ ಬಿಸಿ ಬಿಸಿ ಚಹಾ ಕುಡಿತಾ ಹಾಗೆ ಸನ್ಸೆಟ್ ಸುರಭಿಯ ಒಳ್ಳೊಳ್ಳೆ ಹಾಡುಗಳನ್ನು ಕೇಳ್ತಾ ಸಾಕ್ತಾ ಇದ್ದೀನಿ ಅಂತ. ಥ್ಯಾಂಕ್ ಯು ಅನುಷಾ.

ಸನ್ಸೆಟ್ ಸುರುಬಿಯಲ್ಲಿ ಟೀ ಮತ್ತು ಕಾಫಿ ಬಗ್ಗೆ ಮಾತಾಡ್ತಾ ಇದ್ವಿ. ಎಸ್ಪೆಷಲಿ ಮಳೆ ಬಂದು ಕಿಟಕಿಯ ಗಾಜಿನ ಮೇಲೆ ಜಾರುವ ಹನಿಗಳು, ಕೈಯಲ್ಲಿ ಬಿಸಿ ಬಿಸಿ ಕಾಫಿ ಅಥವಾ ಟೀ, ಆಹಾ ಆ ಕಾಂಬಿನೇಷನ್ಗೆ ಸೋಲದವರು ಯಾರಿದ್ದಾರೆ ಹೇಳಿ. ಆದರೆ ಅದ್ರ ಜೊತೆ ಸ್ವಲ್ಪ ಬಜ್ಜಿ ಇದ್ರೆ ಇನ್ನೂ ಸ್ವರ್ಗನೇ ಅಲ್ವಾ. ಈಗಂತೂ ಬೆಂಗಳೂರಲ್ಲಿ ಸೂಪರ್ ಆಗಿದೆ ವಾತಾವರಣ. ನಿಮ್ಮೂರಲ್ಲೂ ಹಾಗೆ ಇದೆಯಾ? ಎಲ್ದಿದ್ರೂ ಪರವಾಗಿಲ್ಲ, ಮಳೆ ಬರಲಿಲ್ಲ ಅಂದ್ರೂ ಬಂದ್ರೂ ಮಳೆಯನ್ನೇ ನೋಡ್ತಾ ಚಹಾ ಅಥವಾ ಕಾಫಿ ಕುಡಿಯೋದಂತೂ ಸೂಪರ್ ಆಗಿರುತ್ತೆ ಅಂತ ಹೇಳಿದೆ. ಹಾಗೆ ಇನ್ನು ಮತ್ತೆ ಸಂದೇಶ ಬಂದಿದೆ ಆನಂದ್ ಕುಲಕರ್ಣಿ ಅವರು. ಮೇಡಮ್ ಅವರೇ, ನಮ್ಮ ಮನೇಲಿ 3 ಸಲ ಚಹಾ ಮಾಡ್ತೀವಿ, ಅದು ಸ್ಟ್ರಾಂಗ್ ಆಗೇ ಇರಬೇಕು. ಅದರಲ್ಲಿ ನಾನು ಮತ್ತು ನಮ್ಮ ಅಕ್ಕ ಚಹಾ ಮಾಡೋದ್ರಲ್ಲಿ ತುಂಬಾ ಎತ್ತಿದ ಕೈ. ಸ್ವಲ್ಪ ಹೆಚ್ಚು ಚಹಾ ಪುಡಿಯಾಗಿ ಸಖತ್ ಸ್ಟ್ರಾಂಗ್ ಆಗಿ ಮಾಡ್ತೀವಿ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲನೂ ಮಾಡ್ತೀವಿ. ಒಬ್ಬೊಬ್ಬ ಕಾಫಿ ಮಾತ್ರ ಬೆಳಗ್ಗೆ ತಿಂಡಿ ಆದ್ಮೇಲೆ ಮಾತ್ರ ಅಂತ ಸಂದೇಶ ಕಳಿಸಿದ್ದಾರೆ. ಓಕೆ, ಪುಷ್ಪಾ ಶಾನ್ಭೋ ಗದಗದಿಂದ ಸಂದೇಶ ಕಳಿಸಿದ್ದಾರೆ. ನನಗೆ ಬೆಳಗ್ಗೆ ತಕ್ಷಣ ಟೀ ಬೇಕು, ಅದೊಂಥರ ಟಾನಿಕ್ ಇದ್ದಂಗೆ. ಓಹೋ, ಕೆಲಸ ಶುರು ಮಾಡಬೇಕು ಅಂದರೆ ನನ್ನ ಹಸ್ಬೆಂಡ್ ಅವರೇ ಟೀ ಮಾಡಿಕೊಡ್ಬೇಕು, ಸೂಪರಾಗಿ ಟೀ ಮಾಡ್ತಾರೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ಅವರು ಕೂಡ. ಹಾಗೆ ನನ್ನ ಫ್ರೆಂಡ್ಸ್ ಜೊತೆ ಕ್ಯಾಂಟೀನ್ ಹೋದರೆ ಬಿಲ್ ಕೊಡ್ತಿದ್ದೆ, ನಮ್ಮ ಲೆಕ್ಚರರ್ ನೆನಪಾಯಿತು ಅಂತ ಅನುಷಾ ಅವರು ಸಂದೇಶ ಕಳಿಸಿದ್ದಾರೆ. ಹಾಗೆ ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮ್ಮ ಮನೆಯಲ್ಲಿ ಗಿರೀಶ್ ಅವರು ಕಳಿಸಿದ್ದಾರೆ, ನಾನು ಮಾಡಿರುವ ಚಹಾ ಅಂದರೆ ಅಷ್ಟಕ್ಕಷ್ಟೇ, ಆದರೆ ನಮ್ಮ ಯಜಮಾನರು ತುಂಬ ಚೆನ್ನಾಗಿ ಚಹಾ ಮಾಡ್ತಾರೆ, ಯಾಕೆ ಅಂದರೆ ಪೂರ್ತಿ ಹಾಲಿನಲ್ಲೇ ಚಹಾ ಮಾಡ್ತಾರೆ, ನಾನು ಅರ್ಧ ನೀರು ಅರ್ಧ ಮಿಕ್ಸಿ ಮಾಡ್ತೀನಿ ಅಂತ. ಹಾವೇರಿಯಿಂದ ಸ್ವರೂಪ ಉಪಾಧ್ಯಾಯ ಅವರು ಸಂದೇಶ ಕಳಿಸಿದ್ದಾರೆ. ಓಕೆ, ನಿಜ ಅಲ್ವಾ, ಆ ಎರಡು ಟೀದು ಡಿಫ್ರೆನ್ಸ್ ಭಾಳನೇ ಇರುತ್ತೆ. ನೀರು ಮತ್ತು ಚಹಾ ಹಾಲು ಹಾಕಿ ಮಾಡಿದ್ದೆ ಬೇರೆ ಥರ ಇರುತ್ತೆ, ಬರೀ ಹಾಲಲ್ಲೇ ಮಾಡಿದ್ದು ಇನ್ನೂ ಸೂಪರ್ ಆಗಿರುತ್ತೆ. ಓಕೆ, ನಿಮ್ಮ ಸಂದೇಶಗಳನ್ನ ಇನ್ನು ಬಹಳಷ್ಟು ಓದ್ತೀನಿ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ. ಮುಂದುವರಿಸ್ತಾ ಮತ್ತೊಂದು ಮಧುರವಾದ ಗೀತೆ.

ತ್ರಿವಿಕ್ರಮ ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಸಂಚಿತ್ ಹೆಗ್ಡೆ, ಸಾಹಿತ್ಯ ಆಗಿತ್ತು ವಿ ನಾಗೇಂದ್ರ ಪ್ರಸಾದ್ ಅವರದು, ಮತ್ತು ಸಂಗೀತ ಅರ್ಜುನ್ ಜನ್ಯಾದವರದಾಗಿತ್ತು. ಹಾಗೆ ಈ ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಕಾಫಿ ಅಥವಾ ಟೀ ಬಗ್ಗೆ ಮಾತಾಡ್ತಾ, ಎಸ್ಪೆಷಲಿ ಇವಾಗ ಹೊರಗಡೆ ಸಾವಿರಾರು ಕಾಫಿ ಶಾಪು ಟೀ ಶಾಪು ಬಂದಿರ್ಬೋದು, ತುಂಬ ದುಬಾರಿನೂ ಆಗಿರ್ಬೋದು, ಆದರೆ ಅಮ್ಮ ಮಾಡಿದ ಚಹಾ ಆಗಿರ್ಬೋದು ಅಥವಾ ನಿಮ್ಮನೆಗೆ ನೀವು ಒಗ್ಗಿರುವಂತಹ ಚಹಾ ಎಲ್ಲೂ ಸಿಗಲ್ಲ ಬಿಡಿ. ಅದರಲ್ಲೂ ಎಸ್ಪೆಷಲಿ ಶುಂಠಿ ಮಾತ್ರ ಅಲ್ಲ, ಅಮ್ಮ ಹಾಕೋ ಶುಂಠಿ ಎಲ್ಲ, ಅಕ್ಕ ಮಾಡುವಂತಹ ಏಲಕ್ಕಿ, ಅದು ಬರೀ ಚಹಾ ಆಗಿರಲ್ಲ, ಅದರಲ್ಲಿ ಅವ್ರ ಪ್ರೀತಿ ಕೂಡ ಇರುತ್ತೆ. ಒಂದಿನ ಏನಾದ್ರು ಮನೆಯಿಂದ ಒಂದು ಎರಡು ಮೂರು ದಿನ ಹೊರಗೆ ಹೋದ್ಮೇಲೆ ಎಂತೆಂತಹ ದುಬಾರಿ ಚಹಾಗಳನ್ನ ಕುಡಿದ್ರು, ವಾಪಸ್ ಮನೆಗೆ ಬಂದು ನಾವು ಮಾಡ್ಕೊಂಡಿದ್ದಂತಹ ಟೀ ಕುಡಿದ್ರೆ ಆಹಾ, ಅದೇ ಸ್ವರ್ಗ ಅಲ್ವಾ. ಇಂದು ಅಮ್ಮ ಏನಾದ್ರು ನಿಮ್ಮ ಜೊತೆ ಇದ್ದರೆ ಇವತ್ತೇ ಒಂದು ಕಪ್ಪು ಶುಂಠಿಟ್ಟ ಟೀ ಮಾಡಿಸ್ಕೊಂಡು ಕುಡೀರಿ, ಮತ್ತು ದೂರದಲ್ಲಿದ್ದರೆ ಒಂದು ಫೋನ್ ಮಾಡಿ, ಅದಕ್ಕಿಂತ ದೊಡ್ಡ ಉಡುಗೊರೆ ಮತ್ತೊಂದಿಲ್ಲ ಅಲ್ವಾ. ಹಾಗೆ ಬಹಳಷ್ಟು ಸಂದೇಶ ಕೂಡ ಬಂದಿದೆ. ಯಾರು ಕಳಿಸಿದ್ದಾರೆ ಅಂತ ನೋಡೋದಾದರೆ, ಹಾಂ, ಜಯಶ್ರೀ ಗೋಪಾಲ್ ಕೃಷ್ಣ ಕೆ ಎಸ್ ಟೌನಿಂದ ಕಳಿಸಿದ್ದಾರೆ. ಬೆಳಿಗ್ಗೆ ಎದ್ದ ಕೂಡಲೇ ನನಗೆ ಫಸ್ಟು ಟೀನೇ ಬೇಕು, ಟೀ ಕುಡಿಲಿಲ್ಲ ಅಂದರೆ ನಂಗೆ ಕೆಲಸ ಮಾಡೋಕ್ಕೆ ಆಗಲ್ಲ ಅಂತ. ಸೊ ಇವಾಗ ಸ್ವಲ್ಪ ಹೊತ್ತು ಮುಂಚೆ ಹೇಳ್ತಿದ್ರಿ ಟೀ ಆರ್ಡ್ರ್ ಮಾಡೋ ಕಾಲ ಬಂದೇ ಬರುತ್ತೆ ಅಂತ. ಬಂದೇ ಬರುತ್ತೆ ಏನು, ಬಂದುಬಿಟ್ಟಿದೆ ಎಷ್ಟೊಂದು ಕಡೆ. ಸೊ ಇವರು ಕೂಡ ಒಂದ್ಸಲ ಅವ್ರ ಮನೇಲಿ ಗ್ಯಾಸ್ ಖಾಲಿ ಆದಾಗ ಅವ್ರಿಗೆ ಬೆಳಿಗ್ಗೆ ಎದ್ದು ಟೀ ಕುಡಿಲೇಬೇಕು ಅನ್ನಿಸ್ದಾಗ ಅವರು ಕೂಡ ಟೀ ಆರ್ಡರ್ ಮಾಡಿ ತರಿಸಿ ಟೀ ಕುಡಿದಿದ್ರಂತೆ. ನಿಜವಾಗ್ಲೂ ಒಂದು ಟೀಗೆ 50 ರೂಪಾಯಿ ಇತ್ತು ಅಂತ ಜಯಶ್ರೀ ಗೋಪಾಲಕೃಷ್ಣ ಕೆ ಎಸ್ ಟೌನಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ. ನಿಜವಾಗ್ಲೂ ಆಫೀಸ್ನಲ್ಲೂ ಅಷ್ಟೇ, ಟೀ ಬೇಕು ಅಂತ ಅನ್ಸಿದ್ರೆ ಇವಾಗ ಸ್ವಿಗ್ಗಿಲ್ಲೋ ಝೊಮ್ಯಾಟೋಲ್ಲಿ ಆರ್ಡ್ರ್ ಮಾಡಿದ್ರೆ ಟೀ ಬರುತ್ತೆ ಅಲ್ವಾ. ಎಷ್ಟೊಂದು ಜನ ಇಲ್ಲೂ ಕೂಡ ಬರುತ್ತೆ, ಆರ್ಡ್ರ್ ಮಾಡ್ತಾರೆ, ಬೇಕಾಗುತ್ತಲ್ಲ. ಹಾಗೆ ನಮಗೆ ಗೋಪಾಲರಾವ್ ಕತ್ರಿಗುಪ್ಪೆಯಿಂದ ಸಂದೇಶ ಕಳಿಸಿದ್ದಾರೆ. ಇಟ್ಸ್ ಡಿಫಿಕಲ್ಟ್ ಟು ಸ್ಪಾಯಿಲ್ ಟೀ, ಪ್ರೋವನ್ ಪ್ರೋವರ್ಬ್ ಇದೆ ಈಸ್ಟ್ ಇಂಡಿಯಾದಲ್ಲಿ ಅಂತ. ಟೀನ ಕೆಡಿಸೋದು ತುಂಬ ಕಷ್ಟ ಅಂತ, ಆದರೆ ಕಾಫಿ ಮಾಡೋದು ಒಂದು ಕಲೆ ಅಂತ ಸಂದೇಶ ಕಳಿಸಿದ್ದಾರೆ, ಥ್ಯಾಂಕ್ ಯು. ಹಾಗೆ ಹರೀಶ್ ಮಲ್ಲೇಶ್ವರದವರು ಕಳಿಸಿದ್ದಾರೆ, ನಾನಂತೂ ಕಾಫಿ ಟೀ ಕುಡಿಯಲ್ಲ, ಮೊದಲು ಹಾರ್ಲಿಕ್ಸ್ ಕುಡಿತಿದ್ದೆ, ಈಗ ದಪ್ಪ ಆಗಿದ್ದೀನಿ ಅದಕ್ಕೆ ಹಾರ್ಲಿಕ್ಸ್ ಕುಡಿಯೋದನ್ನು ಬಿಟ್ಟು ಕಬಿನಾಲು ಹಣ್ಣಿನ ರಸ ಲಸ್ಸಿ ಕುಡಿತೀನಿ ಅಂತ. ಓಕೆ, ನಿಮ್ಮ ನಿಮ್ಮ ಇಂಟ್ರೆಸ್ಟ್ ಹರೀಶ್ ಅವರೇ, ಖಂಡಿತವಾಗ್ಲೂ ಥ್ಯಾಂಕ್ ಯು ಫಾರ್ ಯುವರ್ ಮೆಸೇಜಸ್ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಇಟ್

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಕಾರ್ಯಕ್ರಮಕ್ಕೆ ಸಂದೇಶ ಕಳಿಸಿದ್ದ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಒಂದು ಸಂದೇಶ ಬಂದಿದೆ, ಮೇಡಮ್ ನನಗೆ ಅದು ಬೇಕು ಇದು ಬೇಕು ಅಂತ ಏನೂ ಇಲ್ಲ, ಸಂದರ್ಭಕ್ಕೆ ತಕ್ಕಂಗೆ ಕಾಫಿ ಟೀ ಹಾಲು ಏನು ಬೇಕಾದರೂ ಕುಡಿತೀನಿ ಅಂತ ಸಂದೇಶ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 5109. ನಿಮ್ಮ ಎಲ್ಲರ ಸಂದೇಶಗಳಿಗೆ ನಾವು ಋಣಿಯಾಗಿದ್ದೀವಿ. ಇವತ್ತಿನ ಸನ್ಸೆಟ್ ಸುರಭಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 7:35. ಇನ್ನು ಕೆಲವೇ ಕ್ಷಣಗಳಲ್ಲಿ ಕೇಳಿ ರಾಷ್ಟ್ರೀಯ ವಾರ್ತೆಗಳು ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದಿಂದ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪೂಜಾ ಪ್ರಸಾದ್. ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರುಪಡೆಯುವಿಕೆಗೆ ಹರ್ಷ ವ್ಯಕ್ತಪಡಿಸಿದ ಉಪರಾಷ್ಟ್ರಪತಿ. ಹಾಗೂ ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಈಗ ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತವಾಗಿ ಇಂದು ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ್ದಾರೆ. ಆಕ್ಲೆಂಡ್ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿಯವರನ್ನು ನ್ಯೂಜಿಲೆಂಡ್ ಪ್ರಧಾನಿ ಕ್ರಿಸ್ಟೋಫರ್ ಲಕ್ಸನ್ ಆತ್ಮೀಯವಾಗಿ ಬರಮಾಡಿಕೊಂಡರು. ಅಲ್ಲಿ ಅವರಿಗೆ ಭಾರತ ನ್ಯೂಜಿಲೆಂಡ್ ಸಶಸ್ತ್ರ ಪಡೆಗಳಿಂದ ಔಪಚಾರಿಕ ಸ್ವಾಗತ ದೊರೆಯಿತು. ಈ ಪ್ರವಾಸದ ಸಮಯದಲ್ಲಿ ಉಭಯ ನಾಯಕರು ವ್ಯಾಪಾರ, ಹೂಡಿಕೆ, ಶಿಕ್ಷಣ, ತಂತ್ರಜ್ಞಾನ ಮತ್ತು ಜನರ ನಡುವಿನ ಸಂಬಂಧ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಮಾರ್ಗಗಳ ಕುರಿತು ಚರ್ಚಿಸುವ ನಿರೀಕ್ಷೆ ಇದೆ. ಇದು ಉಭಯ ದೇಶಗಳ ನಡುವಿನ ಉತ್ತಮಗೊಳ್ಳುತ್ತಿರುವ ಪಾಲುದಾರಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಈ ಸಮಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪ್ರಮುಖ ಉದ್ಯಮಿಗಳು ಮತ್ತು ಕ್ರೀಡಾಪಟುಗಳೊಂದಿಗೆ ಸಂವಹನ ನಡೆಸಲಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಆಸ್ಟ್ರೇಲಿಯಾದ ಐತಿಹಾಸಿಕ ಉನ್ನತ ಮಟ್ಟದ ಭೇಟಿಯನ್ನು ಅಧಿಕೃತವಾಗಿ ಮುಕ್ತಾಯಗೊಳಿಸಿದರು. ಭಾರತ ಆಸ್ಟ್ರೇಲಿಯಾದ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಗಾಗಿ ಎರಡು ಅತಿದೊಡ್ಡ ಪ್ರಜಾಪ್ರಭುತ್ವದ ದೇಶಗಳ ನಡುವೆ ಭವಿಷ್ಯದ ನೀಲನಕ್ಷೆ ರೂಪುಗೊಂಡಿದೆ. ತಮ್ಮ ಭೇಟಿಯ ಸಮಯದಲ್ಲಿ ನೀಡಿದ ಆತ್ಮೀಯ ಆತಿಥ್ಯಕ್ಕಾಗಿ ಆಸ್ಟ್ರೇಲಿಯಾ ಸರ್ಕಾರ ಮತ್ತು ಪ್ರಜೆಗಳಿಗೆ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಕೃತಜ್ಞತೆ ಸಲ್ಲಿಸಿದ್ದಾರೆ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಔಷಧ ನಿಯಮಗಳು 1945ಕ್ಕೆ ತಿದ್ದುಪಡಿ ಮಾಡಿದೆ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗಿದ್ದ ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಪರವಾನಗಿ ವಿನಾಯಿತಿಯನ್ನು ಹಿಂಪಡೆದಿದೆ. ಪರಿಮಾಣದ ಆಧಾರದಲ್ಲಿ ಶೇಕಡಾ 12ಕ್ಕಿಂತ ಹೆಚ್ಚು ಈಥೈಲ್ ಆಲ್ಕೋಹಾಲ್ ಹೊಂದಿರುವ ಹಾಗೂ 30 ಮಿಲಿಲೀಟರ್ಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುವ ಔಷಧಗಳು ಇನ್ನು ಮುಂದೆ ಶೆಡ್ಯೂಲ್ ಕೆ ಅಡಿಯಲ್ಲಿ ನೀಡಲಾಗುತ್ತಿದ್ದ ವಿನಾಯಿತಿಯ ವ್ಯಾಪ್ತಿಗೆ ಬರುವುದಿಲ್ಲ. ಇಂತಹ ಔಷಧಗಳ ಉತ್ಪಾದನೆ ಮತ್ತು ಮಾರಾಟಕ್ಕೆ ಇನ್ನು ಮುಂದೆ ಔಷಧ ಮತ್ತು ಸೌಂದರ್ಯವರ್ಧಕಗಳ ಕಾಯ್ದೆ 1940ರ ಅಡಿಯಲ್ಲಿ ಅಗತ್ಯ ಪರವಾನಗಿ ಪಡೆಯುವುದು ಕಡ್ಡಾಯವಾಗಲಿದೆ. ಈ ತಿದ್ದುಪಡಿಯಿಂದ ಆಲ್ಕೋಹಾಲ್ ಹೊಂದಿರುವ ಔಷಧಗಳ ಮೇಲಿನ ನಿಯಂತ್ರಣ ಇನ್ನಷ್ಟು ಬಲಗೊಳ್ಳಲಿದ್ದು ಅವುಗಳನ್ನು ನಿಯಂತ್ರಿತ ಔಷಧ ಸರಬರಾಜು ವ್ಯವಸ್ಥೆಯ ಮೂಲಕ

0: ವಿರಾಸತ್ ಭೀ ಎಂಬ ಧ್ಯೇಯದತ್ತ ಸರ್ಕಾರದ ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ ಎಂದು ಉಪರಾಷ್ಟ್ರಪತಿ ತಿಳಿಸಿದ್ದಾರೆ. ಭಾರತಕ್ಕೆ ಮರಳಿರುವ ಈ ಅಮೂಲ್ಯ ಕಲಾಕೃತಿಗಳು 11 ಮತ್ತು 12ನೇ ಶತಮಾನಕ್ಕೆ ಸೇರಿದ್ದು ಮೂಲತಃ ತಮಿಳುನಾಡಿನ ಐತಿಹಾಸಿಕ ದೇವಾಲಯಗಳಿಂದ ಬಂದಿವೆ. ಇವುಗಳಲ್ಲಿ ಭದ್ರಕಾಳಿ ದೇವಿಯ ಕಂಚಿನ ತ್ರಿಶೂಲ, ನಂದಿಯ ಗ್ರಾನೈಟ್ ಶಿಲ್ಪ ಹಾಗೂ ಷಣ್ಮುಖ ಕಾರ್ತಿಕೇಯನ ಬಸಾಲ್ಟ್ ಶಿಲ್ಪ ಸೇರಿವೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ಶಿಮ್ಲಾದ ಭಾರತೀಯ ಉನ್ನತ ಅಧ್ಯಯನ ಸಂಸ್ಥೆ ಐಐಎಎಸ್ ಆಯೋಜಿಸಿದ್ದ ವಂದೇ ಮಾತರಂ ಎ ಜರ್ನಿ ಶಾಶ್ವತ ಪ್ರದರ್ಶನ ಹಾಗೂ ಸರ್ದಾರ್ ಪಟೇಲ್ ಅವರ ದೃಷ್ಟಿಕೋನ, ಏಕೀಕರಣ, ಐಕ್ಯತೆ ಮತ್ತು ಒಕ್ಕೂಟ ವ್ಯವಸ್ಥೆ ಕುರಿತ ಅಂತಾರಾಷ್ಟೀಯ ವಿಚಾರ ಸಂಕಿರಣ ಸಮಾರಂಭವನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ವಂದೇ ಮಾತರಂ ಗೀತೆಯು ಮಾತೃಭೂಮಿಯ ಮೇಲಿನ ಪ್ರೀತಿಯನ್ನು ಪವಿತ್ರ ರಾಷ್ಟೀಯ ಕರ್ತವ್ಯವನ್ನಾಗಿ ಪರಿವರ್ತಿಸಿತು. ಅಲ್ಲದೆ ಧೈರ್ಯ, ತ್ಯಾಗ ಮತ್ತು ಆಶಯದೊಂದಿಗೆ ಸ್ವಾತಂತ್ರ್ಯ ಹೋರಾಟಗಾರರ ಹಲವು ತಲೆಮಾರುಗಳಿಗೆ ಸ್ಫೂರ್ತಿ ನೀಡಿತು ಎಂದು ಹೇಳಿದರು. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದ ಉಪರಾಷ್ಟ್ರಪತಿ, ಒಂದು ರಾಷ್ಟ್ರ, ಒಂದು ಸಂವಿಧಾನ ಮತ್ತು ಹಂಚಿಕೆಯ ರಾಷ್ಟೀಯ ಭವಿಷ್ಯಕ್ಕೆ ಸರ್ದಾರ್ ಪಟೇಲ್ ಭದ್ರ ಬುನಾದಿ ಹಾಕಿದರು ಎಂದು ಅವರು ಹೇಳಿದರು. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ನಾಳೆ ಬಿಹಾರದ ಗಯಾನಗರಕ್ಕೆ ಭೇಟಿ ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಬಿಹಾರ ಸಾರ್ವಜನಿಕ ಆಡಳಿತ ಮತ್ತು ಗ್ರಾಮೀಣಾಭಿವೃದ್ದಿ ಸಂಸ್ಥೆಯಲ್ಲಿ ಆಯೋಜಿಸಲಾಗಿರುವ ಬಿಹಾರ ವಿಧಾನಸಭೆಯ ಸದಸ್ಯರ ತರಬೇತಿ ಕಾರ್ಯಕ್ರಮದ ಉದ್ಘಾಟನಾ ಅಧಿವೇಶನವನ್ನು ಅವರು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ನವದೆಹಲಿಯ ಸಂಸತ್ ಭವನದ ಸಂಕೀರ್ಣದಲ್ಲಿ ಮುಂಬರುವ ಮಳೆಗಾಲದ ಅಧಿವೇಶನದ ಸಿದ್ದತೆಗಳನ್ನು ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ಅರ್ಜುನ್ ರಾಮ್ ಮೇಘವಾಲ್ ಮತ್ತು ಡಾ ಎಲ್ ಮುರುಗನ್ ಇಂದು ಪರಿಶೀಲಿಸಿದರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಇದೇ 20ರಂದು ಆರಂಭಗೊಂಡು 13 ಆಗಸ್ಟ್ವರೆಗೆ ನಡೆಯಲಿದೆ. ಮುಂಬರುವ ಅಧಿವೇಶನಕ್ಕೆ ನಿಗದಿಪಡಿಸಲಾದ ಶಾಸಕಾಂಗ ವ್ಯವಹಾರಗಳ ಸಮಗ್ರ ಪರಿಶೀಲನೆಯನ್ನು ನಡೆಸಲಾಗಿದೆ ಮತ್ತು ಅಗತ್ಯ ಮಾರ್ಗಸೂಚಿಗಳನ್ನು ನೀಡಲಾಗಿದೆ ಎಂದು ಸಚಿವ ಮೇಘವಾಲ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರೈಲು ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಹೆಚ್ಚಿಸುವ ಉದ್ದೇಶದಿಂದ ಉತ್ತರ ರೈಲ್ವೆಯ 680 ಕಿಲೋಮೀಟರ್ ಮಾರ್ಗದಲ್ಲಿ ಕವಚ್ ವ್ಯವಸ್ಥೆ ಅಳವಡಿಸಲು ಭಾರತೀಯ ರೈಲ್ವೆ 206 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ದಟ್ಟಣೆ ಹೆಚ್ಚಿರುವ ಹಾಗೂ ಕಾರ್ಯತಂತ್ರದ ದೃಷ್ಟಿಯಿಂದ ಮಹತ್ವದ ರೈಲು ಮಾರ್ಗಗಳಲ್ಲಿ ದೇಶೀಯವಾಗಿ ಅಭಿವೃದ್ಧಿಪಡಿಸಿರುವ ಈ ಸುರಕ್ಷತಾ ವ್ಯವಸ್ಥೆಯನ್ನು ವಿಸ್ತರಿಸುವ ಉದ್ದೇಶದಿಂದ ಈ ಯೋಜನೆಗೆ ಅನುಮೋದನೆ ನೀಡಲಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ಈ ವ್ಯವಸ್ಥೆಯು ರೈಲುಗಳ ಸಂಚಾರವನ್ನು ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಿದ್ದು ಅಗತ್ಯವಿದ್ದಾಗ ಸ್ವಯಂಚಾಲಿತವಾಗಿ ಬ್ರೇಕ್ಗಳನ್ನು ಅನ್ವಯಿಸುತ್ತದೆ. ಇದರೊಂದಿಗೆ ಛತ್ತೀಸ್ಗಢದ ರಾಯ್ಪುರದಲ್ಲಿ 250 ವಿದ್ಯುತ್ ಲೋಕೋಮೋಟಿವ್ಗಳಿಗೆ ಹೆಚ್ಚುವರಿ ಹೋಮಿಂಗ್ ಸೌಲಭ್ಯ ನಿರ್ಮಾಣಕ್ಕಾಗಿ ಭಾರತೀಯ ರೈಲ್ವೆ 175 ಕೋಟಿ ರೂಪಾಯಿ ಮಂಜೂರು ಮಾಡಿದೆ. ಲೋಕೋಮೋಟಿವ್ಗಳ ನಿಗದಿತ ನಿರ್ವಹಣೆ, ಸುರಕ್ಷತಾ ತಪಾಸಣೆ, ದುರಸ್ತಿ ಹಾಗೂ ಸಮಗ್ರ ನಿರ್ವಹಣೆಯ ಹೊಣೆ ಹೋಮಿಂಗ್ ಶೆಡ್ಗೆ ಸೇರಿದ್ದು, ರೈಲುಗಳ ಸುರಕ್ಷಿತ ಮತ್ತು ಪರಿಣಾಮಕಾರಿ ಕಾರ್ಯಾಚರಣೆಯನ್ನು ಖಚಿತಪಡಿಸುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ. ಆಯುಷ್ಮಾನ್ ಭಾರತ್ ಡಿಜಿಟಲ್ ಮಿಷನ್ ಪ್ರಗತಿಯನ್ನು ಪರಿಶೀಲಿಸಲು ಮಿಷನ್ ಸ್ಟೀರಿಂಗ್ ಗ್ರೂಪ್ನ 3ನೇ ಸಭೆಯ ಅಧ್ಯಕ್ಷತೆಯನ್ನು ಇಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜಗತ್ ಪ್ರಕಾಶ್ ನಡ್ಡಾ ವಹಿಸಿದ್ದರು. ಯೋಜನೆಯಡಿ ವಿಶ್ವದ ಅತಿದೊಡ್ಡ ಡಿಜಿಟಲ್ ಆರೋಗ್ಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸುಮಾರು 94 ಕೋಟಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಗಳನ್ನು ರಚಿಸಲಾಗಿದ್ದು 105 ಕೋಟಿ ಆರೋಗ್ಯ ದಾಖಲೆಗಳನ್ನು ಲಿಂಕ್ ಮಾಡಲಾಗಿದೆ ಎಂದು ಸಭೆಯಲ್ಲಿ ತಿಳಿಸಲಾಯಿತು. ಇದರಡಿ 5,33,000 ಆರೋಗ್ಯ ಸೌಲಭ್ಯಗಳು ಮತ್ತು ಸುಮಾರು 10,00,000 ಆರೋಗ್ಯ ವೃತ್ತಿಪರರನ್ನು ರಾಷ್ಟೀಯ ಡಿಜಿಟಲ್ ಆರೋಗ್ಯ ನೋಂದಣಿಗಳಲ್ಲಿ ನೋಂದಾಯಿಸಲಾಗಿದೆ. ಡಿಜಿಟಲ್ ಆರೋಗ್ಯ ಅಳವಡಿಕೆಯನ್ನು ಹೆಚ್ಚಿಸುವುದು, ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಳ್ಳುವುದು, ಸಾಂಸ್ಥಿಕ ಸಾಮರ್ಥ್ಯಗಳನ್ನು ಬಲಪಡಿಸುವುದು ಮತ್ತು ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳೊಂದಿಗೆ ಸಹಯೋಗವನ್ನು ಉತ್ತಮಗೊಳಿಸುವತ್ತ ಗಮನಹರಿಸುವ ಯೋಜನೆಯ ಭವಿಷ್ಯದ ಮಾರ್ಗಸೂಚಿಯ ಕುರಿತು ಸಭೆಯಲ್ಲಿ ಚರ್ಚಿಸಲಾಯಿತು. ಲಂಡನ್ನಿನ ಐತಿಹಾಸಿಕ ಲಾರ್ಡ್ಸ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಮಹಿಳಾ ಟೆಸ್ಟ್ ಕ್ರಿಕೆಟ್ ಪಂದ್ಯದಲ್ಲಿ ಇಂಗ್ಲೆಂಡ್ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 46 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ

194 ರನ್ ಗಳಿಸಿ ಆಡುತ್ತಿದೆ. ಸಮಗ್ರ ಗ್ರಾಮೀಣ ಅಭಿವೃದ್ಧಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಸಮನ್ವಯ ಆಧಾರಿತ ವಿಧಾನ ಅನುಸರಿಸಲು ಉದ್ದೇಶಿತ ಸಹಕಾರ ಘೋಷಣೆಗೆ ನೀತಿ ಆಯೋಗ ಮತ್ತು ಟಾಟಾ ಮೋಟಾರ್ಸ್ ಫೌಂಡೇಶನ್ ಸಹಿ ಹಾಕಿವೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಕುರಿತು ಮಾಹಿತಿ ನೀಡಿರುವ ನೀತಿ ಆಯೋಗ, ಗ್ರಾಮ ಮಟ್ಟದ ಸಂಸ್ಥೆಗಳನ್ನು ಬಲಪಡಿಸುವುದು, ಸರ್ಕಾರಿ ಯೋಜನೆಗಳ ಸೌಲಭ್ಯವನ್ನು ಪರಿಣಾಮಕಾರಿಯಾಗಿ ತಲುಪಿಸುವುದು, ಕೃಷಿ ಮತ್ತು ಜೀವನೋಪಾಯ ವೃದ್ಧಿ, ಆರೋಗ್ಯ ಮತ್ತು ಪೌಷ್ಟಿಕತೆ ಉತ್ತೇಜನ, ಶಿಕ್ಷಣ ಹಾಗೂ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಸ್ವಸಹಾಯ ಗುಂಪುಗಳ ಮೂಲಕ ಮಹಿಳಾ ನೇತೃತ್ವದ ಜೀವನೋಪಾಯಕ್ಕೆ ಬೆಂಬಲ ನೀಡುವುದರ ಮೇಲೆ ಈ ಸಹಭಾಗಿತ್ವ ಕೇಂದ್ರೀಕರಿಸಲಿದೆ ಎಂದು ತಿಳಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮೂರು ರಾಷ್ಟ್ರಗಳ ಪ್ರವಾಸದ ಕೊನೆಯ ಹಂತದಲ್ಲಿ ನ್ಯೂಜಿಲೆಂಡ್ನ ಆಕ್ಲೆಂಡ್ ತಲುಪಿದ ಪ್ರಧಾನಿ ನರೇಂದ್ರ ಮೋದಿ. ಹೆಚ್ಚಿನ ಪ್ರಮಾಣದ ಆಲ್ಕೋಹಾಲ್ ಅಂಶ ಹೊಂದಿರುವ ಔಷಧಗಳ ನಿಯಂತ್ರಣಕ್ಕೆ ಕೇಂದ್ರ ಸರ್ಕಾರದಿಂದ ನಿಯಮ ತಿದ್ದುಪಡಿ. ಆಸ್ಟ್ರೇಲಿಯಾದಿಂದ ತಮಿಳುನಾಡಿನ ಅಮೂಲ್ಯ ಪ್ರಾಚೀನ ಕಲಾಕೃತಿಗಳ ಮರು ಪಡೆಯುವಿಕೆಗೆ ಉಪರಾಷ್ಟ್ರಪತಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಮಹಿಳಾ ಟೆಸ್ಟ್ ಕ್ರಿಕೆಟ್, ಇಂಗ್ಲೆಂಡ್ ವಿರುದ್ಧ ಮೊದಲು ಬ್ಯಾಟಿಂಗ್ ಮಾಡುತ್ತಿರುವ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

ನಮಸ್ಕಾರ ಎಲ್ಲರಿಗೂ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹೆರ್ಟ್ಸ್ನಲ್ಲಿ ಕೇಳ್ತಾ ಇದ್ದೀರಾ ಒಲವಿನ ಆಲಾಪ. ಈ ಹೊತ್ತಲ್ಲಿ ನಿಮ್ಮೊಟ್ಟಿಗೆ ಮಾತಾಡ್ತಾ ನಾನಿದ್ದೀನಿ ನಿಮ್ಮ ಮಮತಾ.

ಶತ್ರುವನ್ನ ಕೂಡ ಸ್ನೇಹಿತನನ್ನಾಗಿ ಮಾಡೋ ಶಕ್ತಿ ಯಾರಿಗಾದ್ರೂ ಇದೆಯಾ ಅಂತ ಕೇಳಿದ್ರೆ ಅದು ಪ್ರೀತಿಗೆ ಮಾತ್ರ. ಹೀಗೆ ಹೇಳ್ತಾರೆ ಮಾರ್ಟಿನ್ ಲೂಥರ್ ಕಿಂಗ್ ಜೂನಿಯರ್. ಎಷ್ಟು ಸತ್ಯವಾದ ಮಾತಲ್ವಾ ಇದು. ಕೇಳ್ತಾ ಇರಿ ಒಲವಿನ ಆಲಾಪ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ.

0: ಚಕೋರಂಗೇ ಚಂದ್ರಮನ ಬೆಳಗಿನ ಚಿಂತೆ.
1: ಪ್ರಭಾತದ ಮೊದಲ ಕಿರಣಗಳ ಜೊತೆಗೆ
2: ಭಕ್ತಿಯ ಸ್ವರಗಳು ತಲುಪಲಿವೆ ನಿಮ್ಮ ಮನ

ಎಫ್ಎಂ ರೇನ್ಬೋ 101.3 ಮೆಗಾಹೆರ್ಟ್ಸ್ನಲ್ಲಿ ಜೊತೆಯಾಗಿ ಸಾಕ್ತಾ ಇದ್ದೀವಿ ನಾವು ನೀವು. ಒಲವಿನ ಆಲಾಪ ಕಾರ್ಯಕ್ರಮ ಇದು. ಪ್ರೀತಿ ಎಲ್ಲಪ್ಪ ಕಳೆದು ಹೋಗುತ್ತೆ. ಉತ್ತರ ಹುಡುಕೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಖಲೀಲ್ ಕಿಬ್ರಾನ್. ಹೇಳಿದ ಮಾತಿನ ಅರ್ಥ ಇಲ್ಲದೇ ಇರೋದ್ರಲ್ಲೂ, ಹೇಳಬೇಕಿದ್ದ ಮಾತಿನ ಮೌನದಲ್ಲೂ ಬಹುಪಾಲು ಪ್ರೀತಿ ಕಳೆದು ಹೋಗುತ್ತೆ. ಸ್ವಲ್ಪ ಯೋಚನೆ ಮಾಡಿ, ಪ್ರೀತಿ ಇಲ್ಲದೆ ಅರ್ಥ ಇಲ್ಲದೆ ಹೇಳೋ ಮಾತಲ್ಲೂ ಹೇಳಬೇಕಾದ ಮಾತನ್ನ ಒಳಗೆ ಹಾಗೆ ಹೇಳದೆ ಉಳಿಸ್ಕೊಳ್ಳೋದ್ರಲ್ಲೂ ಪ್ರೀತಿ ಕಾಣಸಿಗೋದಿಲ್ಲ ಅಲ್ವಾ?

ಅನ್ನೋದು ಹೇಗ್ ಗೊತ್ತಾಗುತ್ತೆ, ಯಾರಿಂದ ಗೊತ್ತಾಗುತ್ತೆ? ಈ ಪ್ರಶ್ನೆಗೆ ಜರ್ಮನ್ನ ಸಾಹಿತಿ ಹರ್ಮನ್ ಹೆಸ್ಸೆ ಅವರು ಹೀಗೆ ಹೇಳ್ತಾರೆ, ಪ್ರೀತಿ ಎಂದರೇನು ಎನ್ನೋದೇನಾದರೂ ನನಗ್ ಗೊತ್ತಿದ್ರೆ ಅದು ನಿನ್ನಿಂದಲೇ. ಎಷ್ಟು ಚಂದದ ಮಾತಿದು. ಒಲವಿನ ಆಲಾಪ ಕಾರ್ಯಕ್ರಮ ಕೇಳ್ತಾನೆ ಇರಿ, ಜೊತೆಯಾಗೇ ಇರಿ. ಇದು FM ರೇನ್ಬೋ 101.3 MHz.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ
2: ಆಕಾಶವಾಣಿ FM ರೇನ್ಬೋ 101.3 MHz. Musically yours.

ಒಲವಿನ ಆಲಾಪ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್ನಲ್ಲಿ ನಮ್ಮ ಕನ್ನಡದ ಕವಿ ಬಿ ಸುಬ್ಬಣ್ಣ ಹೆಗ್ಡೆ ಅವರು ಪ್ರೀತಿ ದೀಪ ಎನ್ನುವಂತಹ ಕವಿತೆಯನ್ನ ಬರೆದಿದ್ದಾರೆ. ಈ ಕವಿತೆಯಲ್ಲಿ ನಲ್ಲ ತನ್ನ ಪತ್ನಿಗೆ ತನ್ನ ಮನದನೆಗೆ ಹೇಳುವ ಮಾತಿದು, ದುಡಿದು ದುಡಿದು ದುಗುಡವಾಂತೆ ಪಡಿಸೆ ನಿನಗೆ ಹರುಷ ಕಾಂತೆ, ನಡಿಸು ನೇಹ ಗೊಳ್ಳು ಬೀರು ಪ್ರೇಮ ಕಿರಣವ, ಬಿಡಿಸು ಮನದ ಬೇಸರವನು ಬಡಿಸು ಮೋದವ, ನುಡಿಯ ಸುಧೆಯ ಸವಿದು ತೋರು ಮಡದಿ ಪ್ರೇಮವ, ಬಡಿವ ಎದೆಯ ತಂತಿಗಳಲ್ಲಿ ನುಡಿಸು ನೇಹವ. ದಿನನಿತ್ಯದ ಜಂಜಡದ ಬದುಕಿನಲ್ಲಿ ಪ್ರೀತಿಯ ಕಿರಣಗಳಿಗಾಗಿ ಆಸೆ ಪಡುವ ನಲ್ಲನ ಮಾತುಗಳಿವು. ಅಷ್ಟೇ ಅಲ್ಲ, ತನ್ನ ಜೀವನದ ಪ್ರೀತಿಯ ದೀಪ ಆರು ಹೋಗಬಾರದು ಅಂತ ಅವರು ಹೇಳೋ ಮಾತುಗಳು ಹೀಗಿದೆ: ಆರು ತಿಹುದು ಪ್ರೀತಿ ದೀಪ, ಏರು ತಿಹುದು ಮನದ ತಾಪ, ಮೀರು ತಿಹುದು ಮೇರೆ ಮೋಹ ತೋರು ಕರುಣೆಯ, ಧಾರೆಯಾಗಿ ಸುರಿವ ಕಣ್ಣ ನೀರನ್ನುರೆಸೆಯ. ಪ್ರತಿ ಪ್ರೀತಿಸೋ ಹೃದಯಗಳು ಬೇಡೋದೇನನ್ನ, ತಮ್ಮ ಪ್ರೀತಿ ದೀಪ ಸದಾ ಉರಿತಿರಬೇಕು, ನಂದಾದೀಪವಾಗಿರಬೇಕು.

0: ಮನದಾಗಸಕ್ಕೆ ಲಗ್ಗೆ ಇಟ್ಟು
1: ಮನಗೆದ್ದ ದನಿಗಳು
0: ಮತ್ತೊಮ್ಮೆ ಮಗದೊಮ್ಮೆ
1: ಮನ ಕದಿಯೋ ಕ್ಷಣಗಳು
0: ಮರೆಯದೆ ಕೇಳಿ
1: ನವಿಲುಗರಿ ಪ್ರತಿದಿನ ಮಧ್ಯಾಹ್ನ 12:05 to 1:10
0: ನಿಮ್ಮ ನೆಚ್ಚಿನ FM ರೇನ್ಬೋ 101.3 MHz ಗಳಲ್ಲಿ

ಇದಾಗಿತ್ತು ಈ ಹೊತ್ತಿನ ಒಲವಿನ ಆಲಾಪ. ಸದಾ ಕೇಳ್ತಾ ಇರಿ ಕನ್ನಡ ಕಾಮನಬಿಲ್ಲು 101.3 ಮೆಗಾಹರ್ಟ್ಸ್. ಇಷ್ಟು ಹೊತ್ತು ನಿಮ್ಮ ಜೊತೆ ಮಾತಾಡ್ತಾ ನಾನಿದ್ದೆ ನಿಮ್ಮ ಮಮತಾ. ಮತ್ತೆ ಆದಷ್ಟು ಬೇಗ ಸಿಗೋಣ ಕಣ್ರೀ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLO.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಎಲ್ಲರಿಗೂ ನಮಸ್ಕಾರ. ಊಟ ಆಯ್ತಾ? ಎಲ್ಲರದು ಸುಕೂನ್ ಕೆ ಪಲ್ ಕಾರ್ಯಕ್ರಮಕ್ಕೆ ನೆಮ್ಮದಿಯ ಸುಕೂನಿನ ಸ್ವಾಗತ. ಸುಖ ಯಾವಾಗಲೂ ದುಬಾರಿ ಆಗಿರಬೇಕು ಅಂತ ಏನೂ ಇಲ್ಲ. ಕೆಲವೊಮ್ಮೆ 5 ರೂಪಾಯಲ್ಲಿ ಸಿಗ್ತಿದ್ದಂತಹ ಸಂತೋಷ ಇವತ್ತು 1,00,000 ರೂಪಾಯಿ ಕೊಟ್ಟರು ಸಿಗಲ್ಲ ಅಲ್ವಾ? ನಮಸ್ಕಾರ, ಇದು ಸುಕೂನ್ ಕೆ ಪಲ್, ನಿಮ್ಮ ಸಂಜೆಗೆ ಈ ರಾತ್ರಿಗೆ ಹಳೆಯ ನೆನಪುಗಳ ಪರಿಮಳ ಬೆರೆಸುವ ಸಂಗೀತಯಾನ. ಇಂದಿನ ನಮ್ಮ ಮಾತಿನ ವಿಷಯ ಕಡಿಮೆ ದುಡ್ಡಿನಲ್ಲಿ ಸಿಗುತ್ತಿದ್ದ ಸಂತೋಷ. ಒಂದು ಐಸ್ ಕ್ಯಾಂಡಿ ಆಗಿರ್ಬೋದು, ಒಂದು ಗೋಲಿ ಸೋಡಾ ಆಗಿರ್ಬೋದು, ಅಥವಾ ಒಂದು ಕಾಮಿಕ್ ಪುಸ್ತಕ, ಅಥವಾ ಶಾಲೆಯ ಕ್ಯಾಂಟೀನ್ನಲ್ಲಿ ಸ್ನೇಹಿತರ ಜೊತೆ ಹಂಚಿಕೊಂಡಂತಹ ಸಮೋಸ. ಸೊ ಸ್ನೇಹಿತರೆ, ಹೇಳಿ, ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಅತಿ ಕಡಿಮೆ ಹಣದಲ್ಲಿ ಸಿಕ್ಕ ದೊಡ್ಡ ಖುಷಿ ಯಾವುದು ಅಂತ. ನಿಮ್ಮ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಆ ನೆನಪುಗಳಿಗೆ ಜೊತೆಯಾಗಲಿದೆ ಮಧುರ ಹಿಂದಿ ಗೀತೆಗಳು ಇವತ್ತಿನ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ. ಮತ್ತು ನಿಮ್ಮ ಜೊತೆ ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಇರುವುದು ಆರ್ಜೆ ಶಾಂತಲಾಜೆ. ಖಂಡಿತವಾಗ್ಲೂ ಸಂದೇಶ ಕಳಿಸ್ಬೇಕಾಗಿರೋ ನಂಬರ್ ಗೊತ್ತೇ ಇದೆಯಲ್ಲ, 9480901013. ಇದು ಸುಕೂನ್ ಕೆ ಪಲ್.

ಕಟಿ ಪತನ್ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಈ ಶ್ಯಾಮ್ ಮಸತಾನಿ ಹಾಡಿದವರು ಕಿಶೋರ್ ಕುಮಾರ್. ಸ್ನೇಹಿತರೆ, ನಮ್ಮ ಬಾಲ್ಯದಲ್ಲಿ ಹಣ ಕಡಿಮೆ ಇದ್ದಿರಬಹುದು, ಆದರೆ ಖುಷಿ ತುಂಬ ದೊಡ್ಡದಾಗಿತ್ತು. 5 ರೂಪಾಯಿ ಜೇಬಿನಲ್ಲಿ ಇದ್ದಿದ್ರೆ ಸಾಕು, ನಾವೇ ತುಂಬ ಶ್ರೀಮಂತರು ಅನ್ನಿಸ್ತಿತ್ತು. ಒಂದು ಚಾಕ್ಲೇಟ್, 2 ಪೆಪ್ಪರ್ಮೆಂಟ್ ಅಥವಾ 1 ಬಲೂನ್ ಆಗಿರಬಹುದು. ಇವತ್ತು ಮಕ್ಕಳಿಗೆ 1000 ಆಟಿಕೆಗಳಿರ್ಬೋದು, ಗ್ಯಾಜೆಟ್ಸ್ ಇರ್ಬೋದು, ನಮ್ಮ ಚಿಕ್ಕ ಚಿಕ್ಕ ಸಂತೋಷದ ಮೌಲ್ಯ ಬೇರೆನೇ ಲೆವೆಲು. ಹೇಳಿ, ನಿಮ್ಮ ಇವತ್ತಿನ ಕಡಿಮೆ ಹಣದ ಖುಷಿ ಯಾವುದು ಅಂತ ನಮ್ಮ ವಾಟ್ಸಪ್ 9480901013 ಕಳಿಸಿ. ಇದು ಸುಕೂನ್ ಕೇಬಲ್, ಯಾಕಂದರೆ ಸುಕೂನ್ ಅಂದರೆ ನೆಮ್ಮದಿ.

ಜಮೀನ್ ಆಸಮಾನ್ ಚಿತ್ರದ ಗೀತೆಯನ್ನು ಕೇಳಿದ್ವಿ. ಹಾಡಿದವರು ಲತಾ ಮಂಗೇಶ್ಕರ್, ಸಾಹಿತ್ಯ ಅಂಜಾನ್, ಸಂಗೀತ ಆರ್ ಡಿ ಬರ್ಮನ್ ಅವರದಾಗಿತ್ತು. ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ. ನಮ್ಮ ವಿಷಯ ಆಗಿತ್ತು ಅತಿ ಕಡಿಮೆ ಬೆಲೆಯಲ್ಲಿ ಸಂತೋಷ ಹೇಗಿತ್ತು ಅಂತ. ಸಂತೋಷದ ಬೆಲೆ ಹಣದಲ್ಲಿ ಖಂಡಿತವಾಗ್ಲೂ ಇರಲಿಲ್ಲ ಅಂತ ಈ ವಿಷಯದಲ್ಲಿ ಮಾತಾಡ್ತಾ ಇದ್ವಿ. ನೀವು ಕೂಡ ನನಗೆ ಮೆಸೇಜ್ ಮಾಡಿ ಅಂತ ಹೇಳಿದ್ದೆ, ಹಾಗಾಗಿ ಬಹಳಷ್ಟು ಜನ ಮೆಸೇಜ್ ಮಾಡಿದ್ದೀರಾ. 4ನೇ ಕ್ಲಾಸಲ್ಲಿದ್ದಾಗ ನನಗೆ ಜಾತ್ರೆಯಲ್ಲಿ ಕೊಡಿಸಿದ್ದ ಪರ್ಸ್ ಬಾಚಣಿಕೆ ಶಾಲೆಯ ಲಿಜರ್ ಟೈಮ್ನಲ್ಲಿ ಕೂದಲನ್ನ ಹಸಿ ಮಾಡ್ಕೊಂಡು ಬಾಚ್ತಿದ್ದೆ, ಬಹಳ ಖುಷಿ ಆಗ್ತಿತ್ತು ಅಂತ ರಾಜ್ಕುಮಾರ್ ಕಾತರಕಿ ಕೆಎಚ್ ಬಿ ಕಾಲೋನಿ ಹರಿಹರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರು ಸಂದೇಶ ಕಳಿಸಿದ್ದಾರೆ. ನಾ ಚಿಕ್ಕವರಿದ್ದಾಗ 50 ಪೈಸೆಯಲ್ಲಿ ಪುಟಾಣಿ, ಚಾಕ್ಲೇಟ್, ಹಪ್ಪಳ ಸೇರಿ ಅನೇಕ ಸಿಹಿ ತಿಂಡಿಗಳನ್ನು ತಿಂದು ಖುಷಿ ಪಡ್ತಾ ಇದ್ವಿ. ಅಂತಹ ಸವಿ ನೆನಪು ಮಾಡಲು ಅವಕಾಶ ಮಾಡಿಕೊಟ್ಟ ಕಾಮನವಿಲ್ಲಿಗೆ ಧನ್ಯವಾದಗಳು ಅಂತ. ನಿಮ್ಮ ಸಂದೇಶಕ್ಕೂ ಧನ್ಯವಾದ. ಹಾಗೆ ನಮಗೆ ರಾಜು ವಂಡಕರ್, ಪ್ರತಿಭಾ ನವಲೆ, ರಾಯಬಾಗ ಜಿಲ್ಲೆ ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದಾರೆ. ಐಸಾ ಸಮಾನ ಹೋತ ಹಾಡು ಬಹಳ ಇಷ್ಟ ಆಯಿತು, ಬಹಳ ದಿವಸದ ನಂತರ ಆಲಿಸಿದೆ, ಧನ್ಯವಾದಗಳು ಕಾಮನಬಿಲ್ಲು ಅಂತ. ಹಾಗೆ ಚಂದ್ರಶೇಖರ್ ನಾಯಕ್, ಜೀವನ್ ಭೀಮಾ ನಗರ, ದಾವಣಗೆರೆ, ಎಂತಹ ಅದ್ಭುತವಾದ ಹಾಡುಗಳ ಕೇಳ್ತಾ ಇದ್ದೀನಿ, ಮನಸ್ಸಿಗೆ ತುಂಬ ಉಲ್ಲಾಸ ಆಗ್ತಾ ಇದೆ ಅಂತ. ಹೌದು, ನಾವು ಮಾತಾಡ್ತಾ ಇದ್ವಿ ಚಿಕ್ಕ ಚಿಕ್ಕ ಖುಷಿಗಳು ದುಬಾರಿ ಆಗಿರಬೇಕು ಅಂತ, ಏನೂ ಇಲ್ಲ ಅಂತ. ಸೊ ನೀವು ಕೂಡ ಸಂದೇಶ ಕಳಿಸ್ಬೋದು, ನಿಮ್ಮ ಚಿಕ್ಕ ಚಿಕ್ಕ ವಿಷಯಗಳು. ಜೀವನದಲ್ಲಿ ಕೆಲವು ವಿಷಯಗಳು ಹಳೆಯದಾಗೋದೇ ಇಲ್ಲ, ಅವುಗಳಲ್ಲಿ ಬಾಲ್ಯದ ನೆನಪುಗಳು ಮೊದಲ ಸಾಲಿನಲ್ಲೇ ನಿಲ್ಲುತ್ತದೆ. 5 ರೂಪಾಯಿ 10 ರೂಪಾಯಿಯಲ್ಲಿ ಒಂದು ದಿನವನ್ನೇ ಸುಂದರವಾಗಿಸುವ ಶಕ್ತಿ ಅದಕ್ಕಿತ್ತು. ಇಂದು ಹಣ ಅಂತೂ ತುಂಬ ಹೆಚ್ಚಾಗಿದೆ, ಆದರೆ ಆ ನಿರಾಳ ನಗು ಮಾತ್ರ ಸ್ವಲ್ಪ ದೂರವಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತೇ ಇದೆಯಲ್ಲ, ನೀವೇನಾದ್ರು ಈಗ ಎಫ್ಎಂ ರೋಇನ್ಬೋ ಟ್ಯೂನ್ ಮಾಡಿದರೆ 9480901013 9408091031 ಸಂದೇಶವನ್ನು ಕಳಿಸಬಹುದು.

ಸುಕೂನ್ ಕಿ ಪಲ್, ನೆಮ್ಮದಿಯ ಕ್ಷಣಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಹಾಗೆ ಒಂದು ಪುಟ್ಟ ಡಬ್ಬಿ, ಅದರೊಳಗೆ 5 paisa, 10 paisa, 25 paisa, 50 paisa, 1 rupee, 2 rupee ಹೀಗೆ ಆ ನಾಣ್ಯಗಳನ್ನೆಲ್ಲ ಕೂಡಿಡ್ತಾ ಇದ್ವಿ. ಪ್ರತಿದಿನ ಸ್ವಲ್ಪ ಸ್ವಲ್ಪ ಉಳಿಸಿ ಒಂದು ದಿನ 3-4 rupees ಆದಾಗ ಆಗುತ್ತಿದ್ದ ಸಂತೋಷನೇ ಬೇರೆ ಅಲ್ವಾ. ಆ ಹಣದಲ್ಲಿ ಏನು ಕೊಳ್ಳಬೇಕು ಅನ್ನೋಕ್ಕಿಂತ, ಏನು ತಗೋಬೇಕು ಅನ್ನೋದಕ್ಕಿಂತ, ಸ್ನೇಹಿತರ ಜೊತೆ ಅದನ್ನು ಯಾವ ಅಂಗಡಿಲಿ ಯಾವ ಚಾಕ್ಲೇಟ್ ತೊಗೋಬೇಕು, ಯಾವ ಪೆಪರ್ಮೆಂಟ್ ತೊಗೋಬೇಕು, ಸೀಬೆಕಾಯಿ ತೊಗೋಬೇಕಾ, ಎಲ್ಲರಿಗೂ ಕೊಡಿಸ್ಬೇಕಾ ಅನ್ನೋ ಸಂತೋಷದ ಕ್ಷಣಗಳು ಮಾತ್ರ ಅದ್ಭುತ. ಇಂದು ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಹೆಚ್ಚಾಗಿ ಇರಬಹುದು, ಆದರೆ ಆ ನಾಣ್ಯಗಳ ಝಣ ಝಣ ಸದ್ದು ಇನ್ನೂ ಕಿವಿಯಲ್ಲಿ ಕೇಳಿಸ್ತಾ ಇದೆ. ನಿಮಗೂ ಕೂಡ ಹಾಗೆ ಅನಿಸಿದ್ರೆ ಗೊತ್ತಲ್ಲ, ನಮ್ಮ ವಾಟ್ಸಪ್ ಸಂಖ್ಯೆ 9408090103 ನಿಮ್ಮ ಸಂದೇಶ ಕಳಿಸಿ. ನಿಮ್ಮ ಸಂದೇಶವನ್ನು ನಾವು ಕೂಡ ನಮ್ಮ FM ರೇನ್ಬೋದಲ್ಲಿ ಹಂಚಿಕೊಳ್ತೀವಿ. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸುಂದರವಾದ ಗೀತೆ ನಿಮ್ಮೆಲ್ಲರಿಗೋಸ್ಕರ.

कभी तो हंसाए कभी ये रुलाए। अनंत ಚಿತ್ರದ ಗೀತೆಯನ್ನ ಕೇಳಿದ್ವಿ. ಹಾಡಿದವರು ಮನ್ನಡೆ ಸಾಹಿತ್ಯ ಯೋಗೀಶ್, ಹಾಗೂ ಸಂಗೀತ ಸಾಹಿಲ್ ಚೌಧರಿ ಅವರದಾಗಿತ್ತು. ಸೊ ನಾವು ಸುಕೂನ್ ಕೇಬಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಮಾತಾಡ್ತಾ ಇದ್ವಿ. ಹಾಗೆ ನಮಗೆ ಸಂದೇಶ ಬಂದಿದೆ ರವಿ ಎಂ ಎಚ್ ಸಾಂಬ್ರ ಬೆಳಗಾವಿಯಿಂದ. ಈ ದಿನ ಸುಮಧುರ ಹಿಂದಿ ಚಿತ್ರಗೀತೆಗಳನ್ನು ಕೇಳ್ತಾ ಮಗಳ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಅಂತ ಧನ್ಯವಾದಗಳು. ಹಾಗೆ ಜಯಾ ಪುಟ್ಟಸ್ವಾಮಿ ಕೆನಡಾಯಿಂದ ನಮಗೆ ಸಂದೇಶ ಕಳಿಸಿದರೆ, ವಿಷಯ ತುಂಬಾ ಚೆನ್ನಾಗಿದೆ, ಬಾಲ್ಯದ ನೆನಪಿನ ಕಡೆಗೆ ಎಳೆದೊಯ್ತಿದೆ ಮೇಡಮ್. ನಾನು ಪ್ರೈಮರಿ ಸ್ಕೂಲ್ನಲ್ಲಿ ಓದಬೇಕಾದ್ರೆ 5 ಪೈಸೆಯಿಂದ 10 ಪೈಸೆವರೆಗೆ ಐಸ್ 5 ಕ್ಯಾಂಡಿ ಕಡ್ಡಿಗೆ ಹಾಕಿರುವುದು, ಹಾಗೂ 5 ಪೈಸೆಗೆ ನಲ್ಲಿಕಾಯಿ, ಸೀಬೆಕಾಯಿ, ಮಾವಿನಕಾಯಿ ಇವೆಲ್ಲವೂ 5 ಪೈಸೆಗೆ ಸಿಗ್ತಿತ್ತು. ಅದಕ್ಕೆಲ್ಲ ಉಪ್ಪು ಖಾರ ಹಾಕಿಕೊಂಡು ಚಪ್ಪರಿಸಿಕೊಂಡು ಫ್ರೆಂಡ್ಸು ಗೆಳತಿಯರೆಲ್ಲ ನಾವು ತಿಂತಾ ಇದ್ವಿ. ಮಧ್ಯಾಹ್ನ ಊಟ ಆದಮೇಲೆ ಕೂಡ ತರಗತಿಯಲ್ಲಿ ಕೂತ್ಕೊಂಡು ತಿಂತಾ ಇದ್ವಿ. ಅದೆಲ್ಲ ತುಂಬಾ ಖುಷಿಯಿಂದ ಮಜಾ ಮಾಡ್ತಿದ್ದ ಕಾಲ. ಇದನ್ನೆಲ್ಲ ಪುನಃ ನೆನಪಿಸಿಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಸೊ ಸಂದೇಶ ಕಳಿಸಿದ್ದ ಜಯಾ ಪುಟ್ಟಸ್ವಾಮಿ ಕೆನಡ ಅವರಿಗೆ ಅನೇಕ ಧನ್ಯವಾದಗಳು. ಹಾಗೆ ನೀವು ಕೂಡ ನಮಗೆ ಸಂದೇಶ ಕಳಿಸ್ಬೋದು. ಹಾಗೆ ಶಾಂತಾಚಾರ್ ಬಿಡಿಗೇರ್ ಕೊಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ, ನಿರೂಪಕರಿಗೆ ತುಂಬು ಹೃದಯದ ಧನ್ಯವಾದಗಳು, ತಂಪಾದ ರಾತ್ರಿ ಸಮಯದಲ್ಲಿ ಮಧುರವಾದ ಹಿಂದಿ ಹಾಡುಗಳನ್ನು ಕೇಳ್ತಾ ಇದ್ರೆ ದಿನವಿಡಿಯಾದ ಆಯಾಸ, ಒತ್ತಡ ಎಲ್ಲವೂ ಮರೆತು ಹೋಗ್ತಾ ಇದೆ ಅಂತ. ಥ್ಯಾಂಕ್ ಯು ರೀ ಶಾಂತಾಚಾರ್ ಬಡಿಗೇರ್ ಕೊಕ್ಕನೂರು ಹರಿಹರದಿಂದ ಸಂದೇಶ ಕಳಿಸಿದ ನಿಮಗೂ ಕೂಡ ಅನಂತ ಅನಂತ ಧನ್ಯವಾದಗಳು.

ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೀವಿ ಮತ್ತು ನಾವು ಮಾತಾಡ್ತಾ ಇದ್ವಿ ಕಡಿಮೆ ಹಣದಲ್ಲಿ ಸಂತೋಷದ ಸುರಿಮಳೆ ಹಾಗೆ ಮಾತಾಡ್ತಾ ಇದ್ವಿ. ಶಾಲೆ ಮಧ್ಯಾಹ್ನದ ಗಂಟೆ ಹೊಳೆಯುತ್ತಿದ್ದಂತೆ ಜೇಬಿನಲ್ಲಿ 5 ರೂಪಾಯಿ ಅಥವಾ 2 ರೂಪಾಯಿ ಖಂಡಿತವಾಗ್ಲೂ ನೆನಪಾಗ್ತಿತ್ತು. ಆಗಲೇ ಜಯ ಪುಟ್ಟಸ್ವಾಮಿಯವರು ಸಂದೇಶ ಕಳಿಸಿರ್ತಾರ. ಊಟ ಮಾಡಿದ ಮೇಲೂ ಪಕ್ಕದ ಗೂಡು ಅಂಗಡಿಗೆ ಹೋಗಿ ಅವಾಗೆಲ್ಲ ನೆನಪಿರ್ಬೋದು ನಿಮಗೆ, ಪಾರ್ಲೆ ಚಾಕ್ಲೇಟು, ಕಿಸ್ಮಿ ಚಾಕ್ಲೇಟು ಅಂತ ಏನೇನೋ ಸಿಕ್ತಿತ್ತು, ಕುಟ್ಟುಂಡಿ, ಕಲ್ಲುಂಡಿ ಅಂತ. ಹಾಗೆ ಶಿವಾನಂದ್ ಹಾಲೂರ್ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಅವರು ಕೂಡ ಕೆಜಿ ಕಲ್ಲು ಅಂತ ಏನೋ ಬೆಲ್ಲದಲ್ಲಿ ಮಾಡಿದ್ದಂತಹ 10 ಪೈಸೆಗೆ ಸಿಕ್ತಿತ್ತಂತೆ 1980-85 ದಶಕದಲ್ಲಿ. ಅದನ್ನು ತಿಂದಿದ್ದು ನೆನಪು ಅಂತ ನಮಗೆ ಶಿವಾನಂದ್ ಹಾಲೂರ್ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹೌದು, ಸ್ನೇಹಿತರ ಜೊತೆ ನೀನ್ ಅರ್ಧ ತಿನ್ನು ನಾನ್ ಅರ್ಧ ತಿಂತೀನಿ ಅಂತ ಹಂಚ್ಕೊಳ್ತಿದ್ದ ಮನಸ್ಸೇ ನಮ್ಮ ಬಾಲ್ಯದ ದೊಡ್ಡ ಐಶ್ವರ್ಯ ಅಲ್ವೇನ್ರಿ. ಸಮೋಸ ತಿಂದಿದ್ ಗೊತ್ತಿಲ್ಲ, ಆದ್ರೆ ಚಾಕ್ಲೇಟು, ಗೋಲಿ ಸೋಡಾ, ಆಮೇಲೆ ಕುಟ್ಟುಂಡಿ, ಉಪ್ಪಿನಕಾಯಿ ತರ ಬರ್ತಿತ್ತಲ್ಲ ಅದು, ನಲ್ಲಿಕಾಯಿ, ಅದೆಲ್ಲ ತಿಂದಿದ್ದು ತುಂಬಾನೇ ಸಂತೋಷ. ಇಂದು ಎಲ್ಲವೂ ಇದೆ ನಮ್ಮ ಹತ್ರ, ಆದ್ರೆ ಆ ಹಂಚಿಕೊಂಡು ತಿಂದಿದ್ದು ಹೆಚ್ಚು ಸಿಹಿಯಾಗಿತ್ತು ಅಂತ ಅನ್ಸುತ್ತೆ. ನಿಮ್ಗೂ ಕೂಡ ಹಾಗೆ ಅನ್ನಿಸ್ತಿದ್ಯಾ? ಹಾಗಾದ್ರೆ ಸಂದೇಶ ಕಳಿಸಿ ಅಲ್ಲ, ಮತ್ತೆ ಆಗ್ತಾಡ 9480909013.

ಹೌದು, ಖಂಡಿತವಾಗ್ಲೂ ದಿಲ್ ಲಭಿ ಬರಾನಹಿ. ಹೌದು, ಇಂದಿನ ಮಕ್ಕಳಿಗೆ ನೀವು 5 ರೂಪಾಯಿ 10 ರೂಪಾಯಿ ಕೊಟ್ಟು ನೋಡಿ, ಬಹುಶಃ ಏನು ಸಿಗದೇ ಇರ್ಬೋದು, ಆದರೆ ನಮ್ಮ ಕಾಲದಲ್ಲಿ ಅದೇ 5-10 ರೂಪಾಯಲ್ಲಿ ಒಂದು ದಿನವನ್ನೇ ಬಣ್ಣ ಬಣ್ಣವಾಗಿಸ್ತಿತ್ತು. ಕಾಲ ಬದಲಾಗಿರ್ಬೋದು, ಬೆಲೆಗಳು ಬದಲಾಗಿರ್ಬೋದು, ಆದರೆ ಸಂತೋಷದ ನೆನಪುಗಳಿಗೆ ಇಂದಿಗೂ ದರ ಏರೇ ಇಲ್ಲ ಅಲ್ವಾ? ಹಾಗೆ ಸಂದೇಶ ಕಳಿಸಿದರೆ ಹೆಚ್ ಎಲ್ ಬಸವರಾಜು, ಪುಟ್ಟಗೆರೆ ಹೊಸವಳ್ಳಿ ಮಡಾಳು ಅಂಚೆ ಅರಸಿಕೆರೆಯಿಂದ. ಮೇಡಮ್, ನಾವು ಆ ದಿನಗಳಲ್ಲಿ ಐಸ್ ಕ್ಯಾಂಡಿ, ಕಡಲೆ ಮಿಠಾಯಿ, ಬೊಂಬೆ ಮಿಠಾಯಿ ಸೈಕಲ್ ವಾಲನಿಂದ ಖರೀದಿ ಮಾಡ್ತಿದ್ವಿ, ಅದ್ರ ಮಜಾನೇ ಬೇರೆ ಅಂತ. ಕರೆಕ್ಟು, ಅಟ್ಟಗಳಲ್ಲಿ ಹಳೆ ಕಬ್ಬಿಣ, ಹುರುಳಿಕಾಳು, ಒಂದಷ್ಟು ರಾಗಿ, ಹುಣಸೆ ಹಣ್ಣು ಕೊಟ್ಟರೆ ಸಾಕು, ಕೊಟ್ಬಿಡ್ತಿದ್ರು ಹಳೆ ಪೇಪರು. ಪುಸ್ತಕಗಳನ್ನು ಕೊಟ್ಟರು ಕೂಡ ಕೊಡ್ತಿದ್ರು ಅಂತ ನಮಗೆ ಬಸವರಾಜ್ ಅವರು, ಹೌದು ನೆನಪಿದೆಯಲ್ಲ, ನಾವು ಪುಸ್ತಕ ಏನಾದ್ರು ಕೊಟ್ಟರೆ ನಮಗೆ ಐಸ್ ಕ್ಯಾಂಡಿ ಎಲ್ಲ ಕೊಡ್ತಿದ್ರು ಅಂತ. ಹಾಗೇನೆ ಹಾಗೆ ಆನಂದ್ ಕುಲಕರ್ಣಿ ಅವರು ಸಂದೇಶ ಕಳಿಸಿದ್ದಾರೆ. ವಿಷಯ ಕುರಿತು ಹೇಳೋದಾದರೆ, ನಾನು ಕೂಡ ಬಾಲ್ಯದಲ್ಲಿ ಒಂದು ಸಣ್ಣ ಮಡಿಕೆಯ ಹಣ ಸಂಗ್ರಹ ಪೆಟ್ಟಿಗೆ ಇತ್ತು ನನ್ನ ಹತ್ರ. ತಂದೆ ತಾಯಿ ಬಂಧು ಬಳಗದವರು ಕೊಟ್ಟಿದ್ದ ಚಿಲ್ಲರೆ ಹಣನ ಆ ಪುಟ್ಟು ಡಬ್ಬಿಯಲ್ಲಿ ಇಟ್ಕೊಂಡು ಸಂಗ್ರಹ ಮಾಡ್ತಿದ್ದೆ. ಇನ್ನೂ ನನಗೆ ಆ ನೆನಪು ತುಂಬ ಇದೆ. ಆ ಪೆಟ್ಟಿಗೆ ನಮ್ಮ ಊರಿನ ಜಾತ್ರೆಯಲ್ಲಿ ಒಡೆಯುತ್ತಿದೆ. ಆ ಹಣದಿಂದ ಬಾಲ್ಯದ ಜಾತ್ರೆ ಮಾಡ್ತಿದ್ದೆ ಅಂತ ಆನಂದ್ ಕುಲಕರ್ಣಿ ಅವರು ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ, ಥ್ಯಾಂಕ್ ಯು ಸೋ ಮಚ್. ಹಾಗೆ ಸುಕೂನ್ ಕೆಪ್ಪಲ್ ಕಾರ್ಯಕ್ರಮ ಕೇಳ್ತಾ ಇರಿ ಒಳ್ಳೊಳ್ಳೆ ಹಾಡುಗಳನ್ನ ಅಂತ ಹೇಳ್ತಾ ಮತ್ತೊಂದು ಸೂಪರ್ ಹಿಟ್ ಹಾಡು.

ಸುಕೂನ್ ಕೆ ಪಲ್ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಚಿತ್ರದುರ್ಗದ ಪಂಡರಹಳ್ಳಿಯಿಂದ ರವಿ ಸ್ಟುಡಿಯೋ ಹೆಡ್ ಪೋಸ್ಟ್ ಆಫೀಸ್ ಹತ್ರ ಹೆಚ್ ಎಲ್ ಕೆ ರೋಡಿಂದ ಸಂದೇಶ ಕಳಿಸಿದ್ದಾರೆ. ಫುಲ್ ಅಡ್ರೆಸ್ ಬರೆದ್ಬಿಟ್ಟು, ಚಿಕ್ಕವನಿದ್ದಾಗ 7ನೇ ಕ್ಲಾಸ್ ಓದಬೇಕಾದ್ರೆ ನಿಂಬೆ ಹುಳಿ ಪೇಪರ್ಮೆಂಟ್ ಅಂದರೆ ತುಂಬ ಇಷ್ಟಪಡ್ತಿದ್ದೆ, ನಾನು ತೊಗೊಳ್ಳೋದಲ್ಲದೆ ನನ್ನ ಗುರುಗಳಿಗೆ ಕೂಡ ಕೊಡ್ತಾ ಇದ್ದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ರಾಜು ಅವರು ಸಂದೇಶ ಕಳಿಸಿದ್ದಾರೆ. ಬಾಲ್ಯದಲ್ಲಿ ನಮ್ಮೂರಿನಲ್ಲಿ ಸಿನಿಮಾ ಟಾಕೀಸ್ ಇತ್ತು. ನೆಲಕ್ಕೆ ಕೇವಲ 40 ಪೈಸೆ ಇತ್ತು. ಯಾರಾದರೂ ನೆಂಟರು ಬಂದು ಹೋಗುವಾಗ 10 ಪೈಸೆ 4 ಅಣೆ ಕೊಟ್ಟು ಹೋಗ್ತಿದ್ರಲ್ಲ, ಅದು ನಮಗೆ ದೊಡ್ಡದು. ಅದನ್ನೇ ಕೂಡಿಟ್ಟು ಖುಷಿಯಿಂದ ಸಿನಿಮಾಗೆ ಹೋಗ್ತಿದ್ವಿ. ಈಗ ಬರೀ ನೆನಪುಗಳು ಮಾತ್ರ ಅಂತ ಹೇಳಿದ್ದಾರೆ. ನಿರೂಪಣೆ ಚೆನ್ನಾಗಿದೆ ಅಂತ ಧನ್ಯವಾದ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಗೌತಮಿ ಹೆಚ್ ಎಸ್ ದಾವಣಗೆರೆಯಿಂದ ಎಲ್ಲ ಹಾಡುಗಳು ತುಂಬಾ ಸೂಪರ್ ಅಂತ ಕಳಿಸಿದ್ದಾರೆ. ಹಾಗೆ ಅನುಷಾ ಚಿಗ್ಲಿ ಪುರಿ ಉಂಡೆ ಬೋಟಿ ಅದೆಲ್ಲ ಹುಡುಕಿ ನಾಳೆ ನಾನು ನಮ್ಮೂರಲ್ಲಿ ಅದನ್ನೆಲ್ಲ ಹುಡುಕಿ ನಾಳೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಸೊ ಹಾಗಾಗಿ ಸಂದೇಶ ಕಳಿಸಿದ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಅಲ್ವಾ. ನಮ್ಮ ಹಳೆಯ ನೆನಪುಗಳು

ಪರ್ಸ್ನಲ್ಲಿ ಇರುವ ಒಂದು ಮಡಚಿದ 5 ರೂಪಾಯಿ ನೋಟ್ನಂತೆ. ಇದಕ್ಕೆ ಇಂದು ಮಾರುಕಟ್ಟೆಯಲ್ಲಿ ಅಷ್ಟು ಬೆಲೆ ಇಲ್ಲದೆ ಇರಬಹುದು, ಆದರೆ ಹೃದಯದಲ್ಲಿ ಅದರ ಮೌಲ್ಯ ಅಪಾರ. ಬಹುಶಃ ನಮ್ಮ ಬಾಲ್ಯದಲ್ಲಿ ಹಣ ಕಡಿಮೆ ಇತ್ತು, ಆದರೆ ಸಂತೋಷಕ್ಕೆ ಯಾವತ್ತೂ ಕೊರತೆ ಇರಲಿಲ್ಲ. ಆದ್ದರಿಂದ ನೆನಪುಗಳನ್ನು ಖರ್ಚು ಮಾಡಿದಷ್ಟು ಅದು ಕಡಿಮೆಯಾಗೋದಿಲ್ಲ, ಹಂಚಿಕೊಂಡಷ್ಟು ಇನ್ನಷ್ಟು ಶ್ರೀಮಂತವಾಗುತ್ತೆ. ಇದಾಗಿತ್ತು ಇವತ್ತಿನ ಸುಕೂನ್ ಕೆಪಲ್ ಕಾರ್ಯಕ್ರಮ. ಇಷ್ಟೊತ್ತು ಸುಕೂನ್ ಕೆಪಲ್ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ಜೆ ಶಾಂತಲಜೆ. ಮತ್ತೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿ ತನಕ ಗುಡ್ ಬೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಇದು ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:02. ಎಲ್ಲರದು ಊಟ ಆಗಿ ಆರಾಮಾಗಿ ಹಾಸಿಗೆ ಮೇಲೆ ಮಲ್ಕೊಂಡು ಈ ನೆಮ್ಮದಿಯ ಕ್ಷಣಗಳ ಸುಕೂನ್ ಕೆಪಲ್ ಕಾರ್ಯಕ್ರಮ ಕೇಳಿದ್ವಿ. ಈಗ ಕನಸಿನ ಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ, ಸುಸ್ವಾಗತ. ನೆನಪುಗಳಿಗೂ ಒಂದು ಧ್ವನಿ ಇದ್ದರೆ ಅದು ಬಹುಶಃ ಟೇಪ್ ರೆಕಾರ್ಡ್ನಲ್ಲಿ ತಿರುಗ್ತಿತ್ತು ಅನಿಸುತ್ತೆ, ಕ್ಯಾಸೆಟ್ನ ಸದ್ದೇ ಆಗಿರ್ತಿತ್ತು. ಇಂದಿನ ರಾತ್ರಿ ನಾವು ಬರೀ ಹಾಡನ್ನು ಮಾತ್ರ ಕೇಳಲ್ಲ, ಹಾಡುಗಳನ್ನು ಕೇಳಲು ಕಾಯುತ್ತಿದ್ದ ದಿನಗಳನ್ನು ನೆನಪಿಸಿಕೊಳ್ಳೋಣ, ಏನಂತೀರಾ? ಅವಾಗ ಮೊಬೈಲ್ ನೋಟಿಫಿಕೇಶನ್ ಇರಲಿಲ್ಲ, ಸ್ಪಾಟಿಫೈ ಇರಲಿಲ್ಲ, ಆದರೂ ನಮ್ಮ ಬಾಲ್ಯದಲ್ಲಿತ್ತು ಟೇಪ್ ರೆಕಾರ್ಡರ್ ಧ್ವನಿ. ನಮಸ್ಕಾರ, ಇದು ನಿಮ್ಮ ಕನಸಿನ ಲೋಕ. ಇಂದು ನಾವು ಸಮಯವನ್ನು ಸ್ವಲ್ಪ ರಿವೈಂಡ್ ಮಾಡಿ ನೋಡೋಣ, ಒಂದು ಕ್ಯಾಸೆಟ್ನಷ್ಟು ಉದ್ದದ ನೆನಪುಗಳ ಪ್ರಯಾಣಕ್ಕೆ ಹೊರಡೋಣ, ಏನಂತೀರಾ? ಒಂದು ಕಾಲದಲ್ಲಿ ಸಂಗೀತವನ್ನು ಹುಡುಕಬೇಕಿತ್ತು, ಕಾಯಬೇಕಿತ್ತು, ಸಂಗ್ರಹಿಸಬೇಕಿತ್ತು. ಅದಕ್ಕೆ ಬೆಲೆ ಇತ್ತು, ತಾಳ್ಮೆ ಇತ್ತು, ಪ್ರೀತಿ ಇತ್ತು. ಹಾಗಾಗಿ ನಮ್ಮ ಮನೆಯಲ್ಲೆಲ್ಲರೂ ಮನೆಯಲ್ಲೂ ಕ್ಯಾಸೆಟ್ಟು ಇತ್ತು, ಟೇಪ್ ರೆಕಾರ್ಡರ್ ಇತ್ತು. ಹೀಗೆ ನಾನು ಚಿಕ್ಕಮಗಳೂರಿಗೆ ಒಬ್ಬರು ಮನೆಗೆ ಹೋದಾಗ ನನ್ನ ಫ್ರೆಂಡ್ ಮನೆ ರಂಜಿತಾ ಮನೆಯಲ್ಲಿ ಅವರ ತಂದೆ ನಟರಾಜ್ ಅಂತ ಅದ್ಭುತವಾದ ಈ ಕ್ಯಾಸೆಟ್ನ ಕಲೆಕ್ಷನ್ ಮಾಡಿದ್ರು. 70, 80, 90 ದಶಕದ ಕ್ಯಾಸೆಟ್ಗಳನ್ನು ಈಗಲೂ 2026 ಅದ್ಭುತವಾಗಿ ಜೋಡಿಸಿ ತುಂಬ ಏಸ್ಥೆಟಿಕ್ ಆಗಿ ಇಟ್ಕೊಂಡಿದ್ರು. ಕೇಳಿದ್ರೆ ಅಂಕಲ್ ಅವಾಗವಾಗ ಹಾಡು ಕೇಳ್ತೀರಾ ಅಂತ, ಖಂಡಿತವಾಗ್ಲೂ ಕೇಳ್ತೀನಿ ಅಂದರು. ಅವ್ರ ಕ್ಯಾಸೆಟ್ನ ನೋಡಿದಾಗ ಈ ಕ್ಯಾಸೆಟ್, ಓ ಈ ಹಾಡು ಗೊತ್ತು, ಈ ಹಾಡನ್ನ ನಾವು ಕೇಳ್ತಿದ್ವಿ, ಈ ಕ್ಯಾಸೆಟ್ನ ನಾವು ಕೇಳ್ತಿದ್ವಿ, ಈ ಹಾಡು, ಎಲ್ಲ ಹಾಡುಗಳು ಹಾಗೆ ಒಂಥರ ಮರುಕಳಿಸ್ತು. ನಿಮಗೂ ಕೂಡ ನಿಮ್ಮ ಮನೇಲೂ ಅದೇ ಥರ ಕ್ಯಾಸೆಟ್ಸ್ನ ಇನ್ನ ಇಟ್ಕೊಂಡಿದ್ದೀರಾ ಏನು ಅಂತ ನಮಗೂ ಕೂಡ ಸಂದೇಶ ಕಳಿಸಿ. ಟೇಪ್ ರೆಕಾರ್ಡರಲ್ಲಿ ಯಾವ ಹಾಡನ್ನ ರಿವೈಂಡ್ ಮಾಡಿ ಜಾಸ್ತಿ ಕೇಳ್ತಿದ್ರಿ? ವೈರಲ್ ಅಂತ ಇಲ್ದೇ ಇರೋ ಸಾಂಗ್ಸ್ ಕೂಡ ನಾವು ಟೇಪ್ ರೆಕಾರ್ಡರಲ್ಲಿ ರಿವೈಂಡ್ ಮಾಡಿ ಮಾಡಿ ಕೇಳ್ತಿದ್ದಂತಹ ಕಾಲ ನಿಮಗೂ ಇನ್ನೂ ನೆನಪಿದ್ರೆ, ನೀವು ಇನ್ನೂ ಮನೇಲಿ ಏನಾದರೂ ಕ್ಯಾಸೆಟ್ನ ಟೇಪ್ ರೆಕಾರ್ಡರ್ನ ಇಟ್ಕೊಂಡು ಯಾವಾಗಲಾದ್ರೂ ಕೇಳಿದರೆ ಖಂಡಿತವಾಗ್ಲೂ ಮೆಸೇಜ್ ಮಾಡಿ 9480909013. ನಾನು ನಿಮ್ಮ ಅರ್ಜಿ ಶಾಂತಲಜೆ ನಿಮ್ಮ ಮೆಸೇಜ್ಗೋಸ್ಕರ ಕಾಯ್ತಾ ಇರ್ತೀನಿ.

ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ಮತ್ತೆ ಮಾತಾಡ್ತಾ ಇದ್ವಿ ಟೇಪ್ ರೆಕಾರ್ಡರ್ ಮತ್ತು ಕ್ಯಾಸೆಟ್ ಬಗ್ಗೆ. ಅಂದು ಹೊಸ ಕ್ಯಾಸೆಟ್ ಏನಾದ್ರು ತಗೊಂಡ್ಬಿಟ್ರೆ ಒಂದು ಹಬ್ಬ ಇದ್ದಂತೆ ಅಲ್ವಾ. ಅದ್ರ ಕವರ್ ತೆಗೆಯುವಾಗ ಆ ಪ್ಲಾಸ್ಟಿಕ್ನಿಂದ ಬರ್ತಿದ್ದಂತಹ ವಾಸನೆ ಆಗಿರ್ಬೋದು, ಒಳಗಿದ್ದ ಹಾಡುಗಳ ಪಟ್ಟಿಯನ್ನು ಓದುವುದಿರ್ಬೋದು, ಮೊದಲ ಹಾಡು ಯಾವುದು ಅಂತ ತುಂಬ ಕಾತರದಿಂದ ಕಾಯೋದು ಮತ್ತು ಪ್ಲೇ ಮಾಡೋದು. ಕೆಲವರಂತೂ ಖಾಲಿ ಕ್ಯಾಸೆಟ್ ತಂದು ರೆಕಾರ್ಡಿಂಗ್ ಅಂಗಡಿಯಲ್ಲಿ ಅಣ್ಣ ಈ ಹಾಡು ಹಾಕ್ಕೊಡಿ, ಅದಾದಮೇಲೆ ಈ ಸಿನಿಮಾ ಹಾಡು ಹಾಕ್ಕೊಡಿ ಅಂತ ತಮ್ಮದೇ ಫೇವ್ರೆಟ್ ಪ್ಲೇಲಿಸ್ಟ್ ಕೂಡ ಮಾಡಿಸಿಟ್ಕೊಂಡ್ಬಿಡ್ತಿದ್ರು. ಇಂದು ಪ್ಲೇಲಿಸ್ಟ್ನಲ್ಲಿ ಒಂದು ಸೆಕೆಂಡ್ನಲ್ಲಿ ನಮಗೆ ಬೇಕಾಗಿದ್ದಂಥ ಹಾಡು ಸಿಗುತ್ತೆ. ಆದರೆ ಆಗ ಆ ಒಂದು ಪ್ಲೇಲಿಸ್ಟ್ ಹಿಂದೆ ಒಂದು ದೊಡ್ಡ ಕತೆನೇ ಇರ್ತಿತ್ತು ಅಲ್ವಾ. ಇವತ್ತಿಗೂ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಹಳೆಯ ಕ್ಯಾಸೆಟ್ ಉಳಿದಿದೆಯಾ, ಅಥವಾ ಟೇಪ್ ರೆಕಾರ್ಡರ್, ಅದರ ಜೊತೆಗೆ ಯಾವ ನೆನಪು ಇನ್ನೂ ಬದುಕಿದೆ ಅಂತ ನನಗೂ ಕೂಡ ಸಂದೇಶ ಕಳಿಸಿ 9480901013.

ನಿಮ್ಮ ಟಾಪಿಕ್ ತುಂಬಾ ಚೆನ್ನಾಗಿದೆ ಮೇಡಮ್. ನಮ್ಮ ಮನೆಯಲ್ಲಿ ಫಾರಿನ್ ಟೇಪ್ ರೆಕಾರ್ಡರ್ ಫಾರ್ ಸ್ಪೂಲ್ ಟೇಪ್ಸ್ ಇಟ್ಕೊಂಡು ಎಂಜಾಯ್ ಮಾಡ್ತಿದ್ವಿ. ನಂತರ ರೆಕಾರ್ಡ್ ಪ್ಲೇಯರ್ ಕೂಡ ಉಪಯೋಗಿಸಿದ್ವಿ. ಕ್ಯಾಸೆಟ್ ಕಾಲದಲ್ಲಿ ಎಂಜಾಯ್ ಮಾಡಿದ್ದು ಮ್ಯಾಕ್ಸಿಮಮ್ ಅಂತ ಸಂಜಯ್ ರಾಜಾಜಿನಗರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ನಮಗೆ ಸಂದೇಶ ಕಳಿಸಿದ್ದಾರೆ ಅನುಷಾ. ನಮ್ಮ ಮನೆಯಲ್ಲಿ ಕ್ಯಾಸೆಟ್ ಹಾಕಿ ಕೇಳುವ ಟೇಪ್ ರೆಕಾರ್ಡರ್ ಇತ್ತು. ನಮ್ಮಮ್ಮ ಹಾಕಿದ್ರು ಅಂದರೆ ಹಾಡು ಕೇಳ್ತಾ ಶಾಲೆಗೆ ಸಿದ್ಧವಾಗ್ತಿದ್ವಿ. ಹಿಂದಿ ಕನ್ನಡ ಹಾಡು ಗೀತೆಗಳು, ಒಂದು ಗೀತೆ ಬಂತಂದರೆ ಸಾಕು, ಶಾಲಾ ಟೈಮ್ ಆಯಿತು ಅಂತ ನಮಗೆ ಗೊತ್ತಾಗ್ಬಿಡ್ತಿತ್ತು. ಯಾಕೆ ಮತ್ತೆ ಮರಳಿ ಬರಬಾರದೆಯ ಖುಷಿ ಅಂತ ಸಂದೇಶ ಕಳಿಸಿದ್ದಾರೆ. ಹಾಗೆ ಭೀಮರಾವ್ ನ್ಯೂಜರ್ಸಿ ಅಮೇರಿಕ, ಕ್ಯಾಸೆಟ್ ಲೋಕವೇ ಬೇರೆ ರೀತಿ ಅಲ್ವಾ? ಕರೆಕ್ಟು. ಆಗ ರೇಡಿಯೋದಲ್ಲಿ ಚಿತ್ರಗೀತೆಗಳು ತುಂಬಾನೇ ಅಪರೂಪವಾಗಿತ್ತು. ನಿಜವಾಗ್ಲೂ ಕರೆಕ್ಟಾಗಿ ಹೇಳಿದ್ರಿ. ಜನಪ್ರಿಯ ಗೀತೆಗಳನ್ನು ರೆಕಾರ್ಡ್ ಮಾಡಿಸಿ ಆಗಾಗ ಕೇಳುವುದು ಖುಷಿ ಕೊಡ್ತಿತ್ತು. ಈಗ ಅತಿಯಾದರೆ ಅಮೃತವು ವಿಷದಂತೆ ಭಾಸವಾಗುತ್ತದೆ ಅಂತ ಭೀಮರಾವ್ ಅವರು ಅಮೆರಿಕಾದಿಂದ ಸಂದೇಶ ಕಳಿಸಿದ್ದಾರೆ. ತುಂಬ ಆಪ್ಟ್ ಆಗಿರೋ ಸಂದೇಶ ಕಳಿಸಿದ್ದೀರಾ ಭೀಮರಾವ್ ಅವರೇ, ಖಂಡಿತವಾಗ್ಲೂ. ಹಾಗೆ ನಿಜ ಮೇಡಮ್, ನಮ್ಮ ಮನೆಯಲ್ಲೂ ಸೇಮ್ ಹಾಗೆ ಒಂದು ಟೇಪ್ ರೆಕಾರ್ಡರ್ ಇತ್ತು. ನಾನು ಮಕ್ಕಳು ಶಾಲೆಗೆ ಹೋದ್ಮೇಲೆ ಗುರುರಾಜ್ ನಾಯ್ಡು ಅವರ ಹರಿಕತೆ ಕೇಳ್ತಿದ್ದೆ. ವೆರಿ ನೈಸ್. ಹಾಗೆ ಸುಮಾರು ಜನಕ್ಕೆ ಗೊತ್ತಿರ್ಬೋದು, ವಿದ್ಯಾಭೂಷಣ್ ಸ್ವಾಮೀಜಿಯವರ ಹಾಡನ್ನೇ ಫಸ್ಟ್ ಕ್ಯಾಸೆಟಲ್ಲಿ ಬೆಳಿಗ್ಗೆ ನಾವೆಲ್ಲರೂ ಕೇಳ್ತಿದ್ದು ಅನಿಸುತ್ತೆ. ಅಕಸ್ಮಾತ್ ನಮ್ಮ ಮನೇಲಿ ಇಲ್ಲ ಅಂದರೂ ಎದುರು ಮನೆಯಲ್ಲೋ ಪಕ್ಕದ ಮನೆಯಲ್ಲೋ ಟೇಪ್ ರೆಕಾರ್ಡರ್ ಹಾಕಿ ಜೋರಾಗಿ ಹಾಕಿದರೆ ಅದನ್ನು ಕೂಡ ಕೇಳಿಸ್ಕೊತಾ ಇದೆಯಲ್ವಾ. ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಿದ್ವಿ. ಈಗ ಆ ಕಾಲನೇ ಬೇರೆ ಆಗಿತ್ತು ಅಂತ ಗುಣವತಿ ಭೀಮಪ್ಪ ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳನ್ನ ಮತ್ತೆ ಓದ್ತೀನಿ. ಹಾಗೆ ಸಂದೇಶ ಕಳಿಸಿದ್ದಕ್ಕೆ ಅನಂತ ಅನಂತ ಧನ್ಯವಾದಗಳು. ನಿಮ್ಮ ಸಂದೇಶಗಳೇ ನಮ್ಮ ಈ ಕಾರ್ಯಕ್ರಮದ ಆತ್ಮ ಅಂತ ಹೇಳ್ದ ಮುಂದಿನ ಸೂಪರ್ ಹಿಟ್ ಸಾಂಗ್ ಕೇಳೋ ಸಮಯ.

ಕನಸಿನ ಲೋಕದಲ್ಲಿ ಕ್ಯಾಸೆಟ್ ಲೋಕದಲ್ಲಿ ಸಾಕ್ತಾ ಇದ್ದೀವಿ ಅಲ್ವಾ. ಅವಾಗ ಕ್ಯಾಸೆಟ್ ಅಂದರೆ ಬರೀ ಕ್ಯಾಸೆಟ್ ಆಗಿರಲಿಲ್ಲ, ಅದ್ರ ಜೊತೆ ಒಂದು ಪೆನ್ಸಿಲ್ ಕೂಡ ನಮಗೆ ಖಂಡಿತವಾಗ್ಲೂ ನೆನಪಾಗಬೇಕು. ಯಾಕೆ ಹೇಳಿ, ಒಂದು ವೇಳೆ ಟೇಪ್ ರೆಕಾರ್ಡರಲ್ಲಿ ಟೇಪ್ ಏನಾದ್ರು ಸಿಕ್ಕಾಕೊಂಡ್ರೆ ನಾವು ಅದನ್ನು ನಿಧಾನಕ್ಕೆ ತೆಗೆದು ಆ ಚಿಕ್ಕ ರಂಧ್ರದಲ್ಲಿ ಹಾಕಿ ನಿಧಾನವಾಗಿ ತಿರುಗಿಸಿ ಮತ್ತೆ ಸರಿ ಮಾಡ್ತಿದ್ದಿದ್ದು ನಿಮಗೂ ಕೂಡ ನೆನಪಿರಬೇಕಲ್ಲ. ಆಗ ಪೆನ್ಸಿಲ್ ಬರೆಯೋಕ್ಕೆ ಮಾತ್ರ ಇರಲಿಲ್ಲ, ಹಾಡುಗಳನ್ನು ಉಳಿಸಿಕೊಳ್ಳಲು ಇತ್ತು. ಇವತ್ತು ಯಾವುದಾದ್ರು ಆ್ಯಪ್ ಹ್ಯಾಂಗ್ ಆದರೆ ಅದನ್ನ ಡಿಲೀಟ್ ಮಾಡಿ ಮತ್ತೆ ರೀಇನ್ಸ್ಟಾಲ್ ಮಾಡ್ತೀವಲ್ವ, ಆದರೆ ಆಗ ಸಿಕ್ಕಿಕೊಂಡಂತಹ ಟೇಪ್ಗೂ ಮತ್ತೊಂದು ಅವಕಾಶ ಖಂಡಿತವಾಗ್ಲೂ ಕೊಡ್ತಿದ್ವಿ. ಬಹುಶಃ ಆಗ ವಸ್ತುಗಳನ್ನು ಸಂಬಂಧಗಳನ್ನು ಇನ್ನೂ ಸ್ವಲ್ಪ ಜೋಪಾನವಾಗಿ ನೋಡ್ತಿದ್ದಂತಹ ಕಾಲ ಅಂತ ಅನಿಸುತ್ತೆ. ಸೊ ನೀವೇನು ಹೇಳಿ ಅಂತ ಹೇಳಿದೆ. ಹಾಗಾಗಿ ನಮಗೆ ಶಿವಾನಂದ್ ಹಾಲೂರ್ ಅವರು ದಾವಣಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಮೇಡಮ್, ನಾನಂತೂ ಮಾಸ್ಟರ್ ಹಿರಣ್ಣಯ್ಯ ಅವರ ಲಂಚಾವತಾರ ಮತ್ತು ಫೋನ್ ಅವತಾರ ಡ್ರಾಮಾವನ್ನು ತುಂಬ ಸಲ ಕೇಳ್ತಿದ್ದೆ ಕ್ಯಾಸೆಟ್ ಹಾಕ್ಕೊಂಡು ಅಂತ. ಖಂಡಿತವಾಗ್ಲೂ ಶಿವಾನಂದ್ ಅವರೇ, ನಾವು ಕೂಡ ಈ ಡ್ರಾಮಾನ ಬಹಳಷ್ಟು ಸಲ ಕೇಳಿದ್ದೀವಿ. ಇದೊಂಥರ ನೊಸ್ಟಾಲ್ಜಿಕ್ ಮೆಮೊರಿ ಅಂತಲೇ ಹೇಳ್ಬೋದು. ಖಂಡಿತವಾಗ್ಲೂ ನೀವು ಕೂಡ ನಮಗೆ ಇದನ್ನು ನೆನಪಿಸಿದ್ದಕ್ಕೆ ಧನ್ಯವಾದಗಳು ಶಿವಾನಂದ್ ಹಾಲೂರ್ ದಾವಣಗೆರೆಯಿಂದ. ಹಾಗೆಯೇ ಶಾಂತಾ ಅವರು ಬ್ಯಾಂಕ್ ಕಾಲೋನಿಯಿಂದ ನಮ್ಮ ಮನೆಯಲ್ಲಿ ಟೇಪ್ ರೆಕಾರ್ಡರ್ ನಮಗೆ ಯಾವ ಸಾಂಗ್ ಬೇಕು ಅಂತ ಕೇಳಬೇಕು ಅಂತ ಮುಂಚೆನೇ ಡಿಸೈಡ್ ಮಾಡಿ ಆಮೇಲೆ ಎಲ್ಲರೂ ಸೇರಿ ಒಟ್ಟಿಗೆ ಮಾಡ್ತಾ ಇದ್ವಿ ಅಂತ ಸಂದೇಶ ಕಳಿಸಿದ್ರೆ, ಆನಂದ್ ಕುಲಕರ್ಣಿ ಅವರು ಕಳಿಸಿದ್ದಾರೆ, ನಾನು ಟೇಪ್ ರೆಕಾರ್ಡ್ ಕ್ಯಾಸೆಟ್ ಕೂಡ ಇಟ್ಟಿದ್ದು, ಅದರಲ್ಲಿ ಜಾಸ್ತಿ ಹರಿಕತೆ, ಭಕ್ತಿ ಪ್ರಧಾನ ಕತೆ ಮತ್ತು ಭಕ್ತಿಗೀತೆಗಳ ಸಂಗ್ರಹ ಇಟ್ಟಿದ್ದೆ. ಇದೇ ತುಂಬ ವಿಶೇಷವಾಗಿತ್ತು. ಇಂಪಾದ ಸುಮಧುರ ಕನ್ನಡ ಗೀತೆಗಳನ್ನ ಕೇಳ್ತಾ ಆನಂದಿಸ್ತಾ ಇದ್ದೀನಿ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ಸಿ ಟಿ ಚಂದ್ರಶೇಖರ್, ವಸಂತ ಕುಮಾರಿ, ಅತ್ತಿ ಚೌಡನಹಳ್ಳಿ, ಹೊಳೆ ನರಸೀಪುರ ತಾಲೂಕು, ಹಾಸನ ಜಿಲ್ಲೆ, ಇವ್ರು ಕಳಿಸಿದ್ದಾರೆ, ನಮ್ಮ ಮನೆಯಲ್ಲೂ ಈಗಲೂ HME ಕಂಪನಿಯ ಶುಕ್ಲಾಂಬರಧರಂ ಕ್ಯಾಸೆಟ್ ಇದೆ ಅಂತ. ಸೂಪರ್, ತುಂಬ ಸಂತೋಷ ಕೇಳಿ. ಇಂದಿಗಿಂತ ಅಂದೇನು ಚಂದವೋ ಮುನಿಯನ ಮಾದರಿ ಗೀತೆ ನೆನಪಾಗ್ತಿದೆ ಅಂತ ಅನುಷಾ ಅವರು ನಮಗೆ ಸಂದೇಶ ಕಳಿಸಿದ್ದಾರೆ. ಹಾಗೆ ವಿಠಲ್ರಾವ್ ಕುಲಕರ್ಣಿ ಹಾಗೂ ಮನೆಯವರು ವಿಜಯಪುರ ಜಿಲ್ಲೆ ಕೇಸರಿ ನಗರದಿಂದ ಕಳಿಸಿದ್ದಾರೆ, ಮಧುರವಾದ ಗೀತೆಗಳು ತುಂಬ ಚೆನ್ನಾಗಿದೆ, ಹಾಲು ಜೇನಿನ ರಸ ದೌತಣ ಆಗ್ತಿದೆ, ಕನ್ನಡ ಕಾಮನ ಬಿಲ್ಲು ನಿಲಯಕ್ಕೆ ಅನಂತ ಅನಂತ ಧನ್ಯವಾದಗಳು ಅಂತ. ಹಾಗೆ ಮತ್ತೆ ಯಾರು ಮರಿದಿರಂತಹ ಒಂದಷ್ಟು ರಿವೈಂಡ್ ಮಾಡಿ ಮಾಡಿ ಕೇಳ್ದಂತಹ ಹಾಡುಗಳಲ್ಲಿ ರಾಮಾಚಾರಿ ಚಿತ್ರದ್ದು ಎಲ್ಲರ ಮನೇಲೂ ಆ ಕ್ಯಾಸೆಟ್ಟು ಇತ್ತು ಅನ್ಕೊಂತೀನಿ. ಟೇಪ್ ರೆಕಾರ್ಡರ್ ಇದ್ದವ್ರ ಮನೇಲೆಲ್ಲ ಕಷ್ಟಪಟ್ಟು 10-20-30 ರೂಪಾಯಿ ಮಾಡಿ ಆ ರಾಮಾಚಾರಿ ತಗೊಂಡು ಆ ಹಾಡನ್ನ ರಿವೈಂಡ್ ಮಾಡಿ ಮಾಡಿ ಒಂದು 100 ಸಲ ಕೇಳಿದ್ದಂಥ ಹಾಡಂತೂ ತುಂಬಾ ಇತ್ತು. ಹಾಗಾಗಿ ಬನ್ನಿ, ಆ ಹಾಡನ್ನ ನಾವು ಕೂಡ ಇವತ್ತು ರಿವೈಂಡ್ ಮಾಡೋಣ, ಕ್ಯಾಸೆಟ್ನಲ್ಲೆಲ್ಲ ನಮ್ಮ ಪ್ಲೇಲಿಸ್ಟ್ನಲ್ಲಿ ರಿವೈಂಡ್ ಮಾಡಿ ಈ ಹಾಡನ್ನ ಕೇಳ್ಕೊಂಬರೋಣ. ಯಾರಿವಳು ಯಾರಿವಳು, ಸೂಜಿ ಮಲ್ಲಿ ಕಣ್ಣವಳು, ಫ್ರಮ್ ದ ಮೂವಿ ರಾಮಾಚಾರಿ.

ಎಸ್ ಎಸ್ ಎಸ್, ಸೋಷಿಯಲ್ ಮೀಡಿಯಾ ಇಲ್ಲದೇ ಇರುವಾಗ ಕ್ಯಾಸೆಟ್ ಮೂಲಕ ವೈರಲ್ ಆದ ಹಾಡುಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ಅಲ್ವಾ. ಆದರೆ ಕೆಲವು ಹಾಡುಗಳು ಯಾವಾಗಲೂ ಅಷ್ಟೇ, ಊರಿಂದ ಊರಿಗೆ ಹೋಗ್ಬೇಕಾದ್ರೆ, ಬಸ್ನಿಂದ ಬಸ್ಗೆ, ಮದುವೆಯಿಂದ ಮದುವೆಗೆ, ಕ್ಯಾಸೆಟ್ನಿಂದ ಕ್ಯಾಸೆಟ್ಗೆ ಪ್ರಯಾಣ ಮಾಡ್ತಾ ಇತ್ತು. ಎಲ್ಲರ ತುಟಿಗಳ ಮೇಲೂ ಈ ಹಾಡುಗಳು, ಅಂತೂ ಅಂತೂ ಒಂದಷ್ಟು ಹಾಡುಗಳು ತುಂಬ ನೆಲೆಸಿದ್ದು. ವೈರಲ್ ಅನ್ನೋ ಪದ ಅಂತೂ ಆಗಂತೂ ಇರಲಿಲ್ಲ, ಆದರೆ ಮನಸ್ಸಿನಲ್ಲಿ ವೈರಲ್ ಆಗುವ ಹಾಡುಗಳು ಮಾತ್ರ ತುಂಬಾ ಇದೆ. ಆ ಹಾಡುಗಳು ಈಗ ಕೇಳಿದರೆ ಇಷ್ಟು ಚೆನ್ನಾಗಿತ್ತಲ್ಲ ಈ ಹಾಡು ಅಂತ ಕೂಡ ಖಂಡಿತವಾಗ್ಲೂ ಅನಿಸುತ್ತೆ. ಹಾಗೆ ನಮಗೆ ಸಂದೇಶ ಕಳಿಸಿ.

ಇದ್ದಾರೆ. ಬರೀ ಪೆನ್ಸಿಲ್ನಿಂದ ಅಲ್ಲ ಮೇಡಮ್, ರೆನಾಲ್ಡ್ಸ್ ಪೆನ್ ಕ್ಯಾಪಿನಿಂದನೂ ನಾವು ನಮ್ಮ ಕ್ಯಾಸೆಟ್ನ ಸರಿ ಮಾಡ್ತಾ ಇದ್ವಿ ಅಂತ ನಾರಾಯಣ ಅವರು ಉದಯನಗರದಿಂದ ಸಂದೇಶ ಕಳಿಸಿದ್ರೆ, ಇವರು ಶಿವಾನಂದ್ ಅವರು ಮತ್ತೆ ಕಳಿಸಿದ್ದಾರೆ ಕುಶಲವೇ ಕ್ಷೇಮವೇ ಸಾಂಗ್. ಕರೆಕ್ಟ್, ನಮ್ಮದು ಅದೇ ಇತ್ತು ಪ್ಲೇಲಿಸ್ಟಲ್ಲಿ. ಆ ಹಾಡನ್ನು ರಿವೈಂಡ್ ಮಾಡಿ 1000 ಸಲ ಕೇಳ್ತಾ ಇದ್ವಿ, 100 ಸಲ ಕೇಳ್ತಾ ಇದ್ವಿ ಅಂತ. ಹಾಗೆ ಇರಕಲ್ ಯಮನೂರಪ್ಪ ದಾನಿ ಅವರು ಕಳಿಸಿದ್ದಾರೆ, ನಮ್ಮ ಟೇಪ್ ರೆಕಾರ್ಡ್ನರಲ್ಲಿ ನಾವು ಕಲಿಯುಗದ ಕುಡುಕ ತುಂಬ ಕೇಳ್ತಾ ಇದ್ವಿ ಅಂತ. ಓಕೆ. ಹಾಗೆ ಶ್ರೀನಾಥ್ ಮಾಗಡಿ ರೋಡಿಂದ ಸಂದೇಶ ಕಳಿಸಿದ್ದಾರೆ, ಎಕ್ಸಲೆಂಟ್ ಸಾಂಗ್, ಮನಸ್ಸಿನ ಭಾವನೆಗಳನ್ನು ಸೂಪರ್ ಸಾಂಗ್ಸ್ ಮೂಲಕ ತಿಳಿಸುತ್ತಿರುವ ಆಕಾಶವಾಣಿಗೆ ಧನ್ಯವಾದ ಅಂತ. ಹಾಗೇನೆ ನಮ್ಮ ಮನೆಯಲ್ಲಿ ಹಳೆ ಕ್ಯಾಸೆಟ್ ಈಗಲೂ ಇದ್ರೆ ಆದರೆ ಯಾವ ಯೂಸೂ ಇಲ್ಲ ಅಂತ ನನಗೆ ಮೆಸೇಜ್ ಮಾಡಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 43749. ಓಕೆ. ಸೊ ನಿಮ್ಮ ಎಲ್ಲರ ಸಂದೇಶ ಎಸ್. ಹಾಗೆ ಏನು ಮೇಡಮ್, ನನ್ನ ಬಳಿ ಈಗಲೂ ಸಹ ಟೇಪ್ ರೆಕಾರ್ಡರ್ ಇದೆ ನೋಡಿ ಮೇಡಮ್ ಅಂತ ನಮಗೆ ಫೋಟೋನೇ ಕಳಿಸ್ಕೊಟ್ಟಿದ್ದಾರೆ, ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಓಕೆ ಎನಿವೇ, ಸೊ ನಿಮ್ಮ ಎಲ್ಲರ ಹಾಡುಗಳನ್ನು ಮೆಲುಕಾಕ್ತಾ ನಿಮ್ಮ ಟೇಪ್ ರೆಕಾರ್ಡರ್ನಲ್ಲಿ ಮತ್ತೆ ರಿವೈಂಡ್ ಮಾಡಿ ಮಾಡಿ ಕೇಳಿದಂತಹ ಹಾಡುಗಳಲ್ಲಿ ಮತ್ತೊಂದು ಹಾಡು ನಿಮ್ಮೆಲ್ಲರಿಗೋಸ್ಕರ.

ಸ್ಟುಡಿಯೋದಲ್ಲಿ ಸಮಯ ಆಗಿದೆ 10:31 ಮತ್ತು ನಾವು ಸಾಕ್ತಾ ಇದ್ದೀವಿ ಕ್ಯಾಸೆಟ್ಟಿನ ಲೋಕ, ಕನಸಿನ ಲೋಕದಲ್ಲಿ ಬಹಳಷ್ಟು ನಿಮ್ಮ ನೆನಪುಗಳನ್ನು ಮೆಲುಕು ಹಾಕುವ ಸಂದೇಶ ಬಂದಿದೆ. ಆದಷ್ಟು ಎಲ್ಲರ ಸಂದೇಶವನ್ನು ಓದೋಕ್ಕಂತೂ ಖಂಡಿತ ಟ್ರೈ ಮಾಡ್ತೀನಿ, ಆದರೆ ಸಮಯದ ಅಭಾವ ಇರೋದ್ರಿಂದ ಸ್ವಲ್ಪ ಒಂದೆರಡು ಮಿಸ್ ಆದರೆ ಖಂಡಿತವಾಗ್ಲೂ ಬೇಜಾರು ಮಾಡ್ಕೋಬಾರ್ದು. ಅದಕ್ಕೆ ಶ್ರೀಮತಿ ಅವರು ಕಳಿಸಿದ್ದಾರೆ, ದೀಪಿಕಾ, ಶ್ರೀಮತಿ ವಿ ಎಸ್ ದೀಪಿಕಾ ಅನಿಲ್ ಕುಮಾರ್ ದಾವಣಗೆರೆಯಿಂದ. ಫೋನ್ ಇರೋದ ಟೈಮ್ ಕ್ಯಾಸೆಟ್ ಅಂದರೆ ಯಾರಿಗೆ ಇಷ್ಟ ಇರಲಿಲ್ಲ ಹೇಳಿ. ಹಾಂ, ಸ್ಟೋರಿ, ಭಾವಗೀತೆ, ಮೈಸೂರು ಮಲ್ಲಿಗೆ, ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಶಿಶುನಾಳ ಶರೀಫರ ಹಾಡುಗಳು, ದೇಶಭಕ್ತಿ ಗೀತೆ ಟೇಪ್ ರೆಕಾರ್ಡ್ನರ್ನಲ್ಲಿ ಕೇಳಿ, ರೇಡಿಯೋದಲ್ಲಿ ಸಾಂಗ್ಸ್ನ ಕೇಳಿ ಬೆಳೆದವರು ನಾವು. ಮರೆಯೋಕ್ಕಾಗತ್ತಾ ರೀ, ಹಳೆಯ ಎಲ್ಲ ಕ್ಯಾಸೆಟ್ ಟೇಪ್ ರೆಕಾರ್ಡರ್ ನಮ್ಮ ಮನೆಯಲ್ಲಿದೆ ಅಂತ ಸಂದೇಶ ಕಳಿಸಿದ್ದಾರೆ. ನಿಜವಾಗ್ಲು ಹಾಗೆ. ನಮಗೆ ಚಂದ್ರಮುಖಿ ITI ಲೇಔಟ್ನಿಂದ ಸಂದೇಶ ಕಳಿಸಿದ್ದಾರೆ, ನಮ್ಮ ಟೇಪ್ ರೆಕಾರ್ಡರ್ನಲ್ಲಿ ಪಂಚರತ್ನ ಕೃತಿಗಳನ್ನ ದಿನವೂ ಕೇಳ್ತಾ ಇದ್ವಿ, ಅದು ಬೆಳಗಿನ ಜಾವವೇ ನಾನು ಎದ್ದೇಳ್ಬೇಕಾಗಿತ್ತು ತಿಂಡಿ ಮಾಡಲು ಬಾಕ್ಸಿಗೆ. ಹಾಗಾಗಿ ಆ ಟೈಮ್ನಲ್ಲಿ ಆ ಕೃತಿಗಳನ್ನು ಕೇಳ್ತಿದ್ರೆ ನನಗೆ ಕೆಲಸ ಮಾಡಲು ತುಂಬ ಖುಷಿ ಆಗ್ತಿತ್ತು. ಅದಿಲ್ಲದೆ ನಂಗೆ ಕೆಲಸನೇ ಮಾಡೋಕ್ಕಾಗ್ತಿಲ್ಲ. ನಿಜವಾಗ್ಲೂ ನೀವು ಕಳಿಸಿದ್ದು ನಿಜ, ಅವ್ರು ಕಳಿಸಿದ್ದು ನಿಜ ಅಲ್ವಾ? ಬಹಳಷ್ಟು ಎಲ್ಲ ಹಳೆಯ ನೆನಪುಗಳನ್ನು ಮೆಲ್ಕು ಹಾಕ್ತಾ ಇದ್ದೀರಾ, ಥ್ಯಾಂಕ್ ಯು. ಹಾಗೆ ವಿಜಯಪುರ ಜಿಲ್ಲೆಯಿಂದ ವಿಠಲ್ ರಾವ್ ಅವರು ಸಂದೇಶ ಕಳಿಸಿದ್ದಾರೆ, BPL ಕಂಪನಿಯ ಸ್ಟೀರಿಯೋ ಟೇಪ್ ರೆಕಾರ್ಡರ್ ಇನ್ನೂ ವರ್ಕ್ ಆಗ್ತಾ ಇದೆ, ವಾವ್, ಗ್ರೇಟ್ ಟು ನೋ. ಜೊತೆಗೆ ಆಗ ಕರೆಕ್ಟ್, ಧೀರೇಂದ್ರ ಗೋಪಾಲ್ ಅವರ ಬಂಡಪಟ್ಟಿ ಮಗ ಎನ್ನುವ ಡ್ರಾಮಾ ಬಹಳಷ್ಟು ಬಾರಿ ಕೇಳಿದ್ದು ತುಂಬಾ ನೆನಪಾಯಿತು ಅಂತ. ಎಕ್ಸಾಕ್ಟ್ಲಿ, ಕರೆಕ್ಟಾಗಿ ಹೇಳಿದ್ರಿ. ನಮಗೂ ಕೂಡ ಇದೆಲ್ಲ ನೀವು ಕಳಿಸ್ತೀರ, ಒಂದೊಂದು ಮೆಸೇಜು ಕೂಡ ನಮಗೂ ಕೂಡ ಬಹಳಷ್ಟು ನೆನಪಿನ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ನಮ್ಮ ಮನೆಗೆ ಟೇಪ್ ರೆಕಾರ್ಡರ್ ನಮ್ಮ ಫ್ರೆಂಡ್ ತಂದರೆ ನಮ್ಮ ಮನೆಯಲ್ಲಿ ಹಬ್ಬ ಇದ್ದಂಗಿತ್ತು ಅಂತ ಕೀರ್ತನ ಅವರು ಅಗ್ರಹಾರದಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತು ಇನ್ನು ಬಹಳಷ್ಟು ಸಂದೇಶಗಳು ಬಂದಿದೆ, ನೋಡೋಣ ಯಾರ್ಯಾರು ಕಳಿಸಿದ್ದಾರೆ ಅಂತ. ಗುರುಮೂರ್ತಿ, ಮಂಜುಳಾ, ಸ್ಮಿತಾ, ಸಾಯಿ ಪ್ರಸಾದ್, ಸಾಯಿ ತನಯ್, ಶ್ರುತಿ ಚಿತ್ರದುರ್ಗದಿಂದ. ನಮ್ಮ ಮನೇಲಿ ಕೂಡ 2 ಟೇಪ್ ರೆಕಾರ್ಡರ್ ಇದೆ ಮೇಡಮ್, ಹಳೆ ಫಿಲ್ಮ್ನ ಸಾಂಗ್ಸ್ ಕ್ಯಾಸೆಟ್ ಕೂಡ ಈಗಲೂ ಇದೆ. ವಾವ್, ಅಜ್ಜಿ ಊರಿಗೆ ಹೋಗುವಾಗ ಅಂಜದ ಕಂಡು ಸಿನಿಮಾದ ಕ್ಯಾಸೆಟ್ ಕೇಳ್ತಾ ಟ್ರಾವೆಲ್ ಮಾಡ್ತಾ ಇದ್ದಿದ್ದು ನೆನಪಾಗ್ತಾ ಇದೆ ಅಂತ. ಖಂಡಿತವಾಗ್ಲು. ಮತ್ತೆ ನಮಗೆ ಸಂದೇಶ ಕಳಿಸಿದ್ದಾರೆ ಯಾರು, ಜಯ ಪುಟ್ಟಸ್ವಾಮಿ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ನಮ್ಮನೇಲಿ ಹೇಳಬೇಕು ಅಂದರೆ ನನ್ನ ತಮ್ಮಂದೇ ಕ್ಯಾಸೆಟ್ ಅಂಗಡಿ ಇದ್ದಿತ್ತು, ಹಾಗಾಗಿ ಹೊಸ ಹೊಸ ಹಾಡುಗಳು, ಹಳೆ ಹಾಡು ತುಂಬ ಇಷ್ಟಪಟ್ಟು ದಿನ ಕೇಳ್ತಾ ಇದ್ದೆ. ನನ್ನದು ಒಂದು ವಿಷಯ ಮೇಡಮ್, ನಾನು ಕೂಡ ಚಿಕ್ಕಮಂಗ್ಳೂರವಳೆ ಅಂತ ಸಂದೇಶ ಕಳಿಸಿದ್ದಾರೆ. ಓಹೋ, ವೆರಿ ನೈಸ್ ಟು ನೋ, ಸೂಪರ್. ಹಾಗೆ ನಮ್ಮ ಮನೇಲಿ ಒಂದು ದೊಡ್ಡ TV-ಅಷ್ಟು ದೊಡ್ಡ ಟೇಪ್ ರೆಕಾರ್ಡರ್ ಇದೆ. ಓಹೋ, ಈಗಲೂ ನಮ್ಮ ಯಜಮಾನರು ಮೊದಲು ಅದರಲ್ಲಿ ಶ್ರೀ ವಿದ್ಯಾಭೂಷಣ್ ಅವರ ಭಕ್ತಿಗೀತೆಗಳದ್ದು ಕ್ಯಾಸೆಟ್ಟು ಅವ್ರು ಫಸ್ಟ್ ತಂದಿದ್ದು, ಆಮೇಲೆ ನಾನು ಭಾವಗೀತೆಗಳ ಕ್ಯಾಸೆಟ್ ತಂದೆ ಅಂತ ಕಳಿಸಿದ್ದಾರೆ. ಹಾಗೆ ಭಾವಗೀತೆ, ಭಕ್ತಿಗೀತೆ ಕೇಳೋದೇ ಒಂದು ಸಂಭ್ರಮ, ಅದೆಲ್ಲ ಈಗ ಕನಸಿನಂತೆ ಅಲ್ವಾ? ಅದಕ್ಕೆ ಇದು ಕನಸಿನ ಲೋಕ ಕಾರ್ಯಕ್ರಮ ಅಂತ ಹೇಳ್ತಾ ಇರೋದು. ಎಂಥ ಮಧುರ ಕ್ಷಣಗಳು, ಊರಿಂದ ಊರಿಗೆ ಅದನ್ನು ತೆಗೆದುಕೊಂಡು ಹೋಗುವಾಗ ಎಷ್ಟು ಎಚ್ಚರಿಕೆ ವಹಿಸ್ತಾ ಇದ್ವಿ, ಸೂಪರ್ ದಿನಗಳು ಅಂತ ಜಯೇಶ್ವರಿ ಗೋಪಾಲಕೃಷ್ಣ KS ಟೌನಿಂದ ಸಂದೇಶ ಕಳಿಸಿದ್ದಾರೆ. ಇನ್ನು ಅನೇಕ ಅನೇಕ ಅನೇಕ ಸಂದೇಶಗಳು ಬರ್ತಾ ಇದೆ, ಎಲ್ಲರ ಸಂದೇಶಗಳನ್ನು ಓದುವಂತಹ ಪ್ರಯತ್ನ ಖಂಡಿತವಾಗ್ಲೂ ಇರುತ್ತೆ. ಅದಕ್ಕಿಂತ ಮುಂಚೆ ಇನ್ನು 60-70 ದಶಕದ ಒಂದಷ್ಟು ಹಾಡನ್ನ ಕೇಳ್ಕೊಂಬ, ಎಲ್ಲನೂ 5 ಬೆರಳು ಒಂದೇ ಥರ ಇರಲ್ವಲ್ಲ, ಹಾಗೆ ಒಬ್ಬರೊಬ್ಬರು ಅಭಿರುಚಿ ಒಂದೊಂಥರ ಇರುತ್ತೆ. 90, 80, 70, 60 ದಶಕದ ಹಾಡುಗಳನ್ನು ಕೇಳೋಣ ಅಲ್ಲ ಇವತ್ತಿನ ಕನಸಿನ ಲೋಕದಲ್ಲಿ. ಅವರು ಕೂಡ ಕ್ಯಾಸೆಟ್ನಲ್ಲೋ ಟೇಪ್ ರೆಕಾರ್ಡ್

ಮತ್ತೆ ಶ್ರೀನಾಥ್ ಅವರು ಮಾಗಡಿ ರೋಡಿಂದ ಮೇಡಮ್ ಈ ಕ್ಯಾಸೆಟ್ ಲೋಕದಲ್ಲಿ ಎಂ ಎಸ್ ಸುಬ್ಬಲಕ್ಷ್ಮಿ ಅವರ ಸುಪ್ರಭಾತಂ ಅಂತೂ ನಮಗೆ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ಕಳಿಸಿದ್ದಾರೆ ಖಂಡಿತವಾಗ್ಲೂ. ಹಾಗೆ ನಮಗೆ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಧನ್ಯವಾದ ಮೆಸೇಜ್ ಹಾಕ್ತಾ ರಾತ್ರಿಯ ಸ್ನೇಹ ಲೋಕದ ಹಳೆಯ ನೆನಪುಗಳು ಪದೇ ಪದೇ ನೆನೆಸಿದ್ದಕ್ಕೆ ಧನ್ಯವಾದಗಳು. ನಮ್ಮ ಮನೆಯಲ್ಲಿ ಕೂಡ ಟೇಪ್ ರೆಕಾರ್ಡರ್ ಕ್ಯಾಸೆಟ್ಸ್ ಅದರಲ್ಲಿ 3,60,090 ಮಿನಿಟ್ಸ್ ಕ್ಯಾಸೆಟ್ ಇದ್ದವು. ಅಬ್ಬಬ್ಬಬ್ಬ, ಈಗ ನಮ್ಮ ಮನೆಯಲ್ಲಿ ರಾಶಿ ರಾಶಿ ಕ್ಯಾಸೆಟ್ಸ್ ಇದೆ. ಎಲ್ಲ ಥರದ ಕ್ಯಾಸೆಟ್ಸು ಲಭ್ಯವಿದ್ದು ಕನ್ನಡ, ಹಿಂದಿ, ಇಂಗ್ಲಿಷ್. ಅಬ್ಬಬ್ಬ, ಬಹಳ ಪ್ರಸಿದ್ಧವಾದ ಎಲ್ಲ ಥಿಯೇಟರ್ಗಳಲ್ಲಿದ್ದ ಕ್ಯಾಸೆಟ್ನ ಹುಡುಕಿ ನಾವು ತರುತ್ತಾ ಇದ್ವಿ. ವಾಕ್ಮ್ಯಾನ್ನಲ್ಲೂ ಕೂಡ ಕೇಳ್ತಾ ಇದ್ವಿ. ಕೆಲವೊಂದು ಕ್ಯಾಸೆಟ್ಗಳು ಗೆಳೆಯ ಗೆಳತಿಯರು ಒಯ್ದಿದ್ದು ಕೂಡ ನೆನಪಿದೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ. ಓಕೆ, ಸಂತೋಷ. ಹಾಗೆ ಶಶಿಕಲಾ ಅವರು ತಾವರೆಕೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ಥ್ಯಾಂಕ್ ಯು ನಿಮ್ಮ ಎಲ್ಲರ ಸಂದೇಶಕ್ಕೆ. ಹಾಗೆ ಮತ್ತೆ ನಿಮ್ಮ ಈ ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಿಮಗೂ ಕೂಡ ಏನಾದರೂ ಈ ಕ್ಯಾಸೆಟ್ಟಿನ ವಿಚಾರವನ್ನು ತಿಳಿಸ್ಬೇಕು ಅಥವಾ ನಿಮಗಿಷ್ಟವಾಗಿದ್ದು ಹಾಡನ್ನು ಏನಾದರೂ ಕೇಳಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನಮಗೂ ಕೂಡ ಮೆಸೇಜ್ ಕಳಿಸಿ.

ಒಂದು ಕ್ಯಾಸೆಟ್ ಕೈಗೆ ಸಿಕ್ಕಾಗ ಸಿಗುತ್ತಿದ್ದ ಸಂತೋಷ, ರಿವೈಂಡ್ ಮಾಡಿದಾಗ ಮತ್ತೆ ಸಿಗುತ್ತಿದ್ದ ಅನುಭೂತಿ ಬೇರೆನೆ. ಮತ್ತೆ ಅದನ್ನು ರಿವೈಂಡ್ ಮಾಡಿ ಮಾಡಿ ಕೇಳುವ ತಾಳ್ಮೆ, ಹಾಡುಗಳನ್ನು ಜೋಪಾನವಾಗಿ ಸಂಗ್ರಹಿಸುವ ಅಭ್ಯಾಸ ಒಂದಕ್ಕೊಂದು ವಿಭಿನ್ನ ಮತ್ತು ಸೊಗಸಿತ್ತು. ಕನಸಿನ ಲೋಕ ಅಂದರೆ ಹಿಂದಕ್ಕೆ ಹೋಗಲು ಆಗದ ಜಾಗ ಅಲ್ಲ, ನೆನಪಿನ ರಿವೈಂಡ್ ಬಟನ್ ಒತ್ತಿದಾಗ ಮನಸ್ಸು ಮತ್ತೆ ತಲುಪುವ ಸ್ಥಳ. ಹಾಗಾಗಿ ನಮಗೆ ಸಿರಿಗೆರೆಯಿಂದ ಉಮೇಶ್ ಅವರು ಸಂದೇಶ ಕಳಿಸಿದ್ದಾರೆ. ಅವರಿಗೆ ರಾಜನ್ನಾಂಗೇಂದ್ರ ಸಂಗೀತ ನಿರ್ದೇಶಕದ ಬಹುತೇಕ ಎಲ್ಲ ಚಿತ್ರಗಳ ಹಾಡು ತುಂಬಾ ಇಷ್ಟ ಆಗಿತ್ತಂತೆ. ಅದರ ಕಲೆಕ್ಷನ್ನ ಅವರು ತುಂಬ ಮಾಡಿದ್ರಂತೆ. ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವ್ರನ್ನ ಭೇಟಿಯಾದಾಗ ಅವರಿಗೆ ಈ ವಿಷಯ ಹೇಳಿದಾಗ ಅವರು ಇವರ ಬೆನ್ನನ್ನು ತಟ್ಟಿದ್ರಂತೆ. ಸೂಪರ್. ಸೊ ತುಂಬ ಸಂತೋಷ ಆಯಿತು. ಇವತ್ತಿನ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ ಅಂತ ಗೀತಾ ಸುಧಾ ಕೀರ್ತನ ಮಾಗಡಿ ರೋಡಿಂದ ಸಂದೇಶ ಕಳಿಸಿದರೆ, ವಸುಂಧರಾ ಪ್ರಭಾಕರ್ ವಿದ್ಯಾನಗರ ಹುಬ್ಬಳ್ಳಿಯಿಂದ, ನಾನು ಯಾವಾಗಲೂ ಕ್ಯಾಸೆಟ್ನಲ್ಲಿ ಜಂಕಾರ್ ಮ್ಯೂಸಿಕ್ ಹಾಕಿದ ಹಾಡುಗಳನ್ನ ಕೇಳ್ತಾ ಮಜಾ ಪಡ್ತಿದ್ದೆ ಅಂತ ಸಂದೇಶ ಕಳಿಸಿದ್ದಾರೆ. ಹಳೆಯ ಸಿನಿಮಾ ಗೀತೆಗಳು ಮಾತ್ರ ಅಲ್ಲ, ಡೈಲಾಗ್ಗಳನ್ನು ಕೂಡ ಹೇಳ್ತಾ ರೆಕಾರ್ಡ್ ಮಾಡಿ ಪದೇ ಪದೇ ಕೇಳ್ತಾ ಖುಷಿ ಪಡ್ತಿದ್ವಿ ಅಲ್ವಾ ಅಂತ ಕರೆಕ್ಟಾಗಿ ಸಂದೇಶ ಕಳಿಸಿದ್ದಾರೆ ಅನುಷಾ ಅವರು. ಹೌದು, ನಾವು ಕೂಡ ನಮ್ಮ ಡೈಲಾಗ್ನೆಲ್ಲ ರೆಕಾರ್ಡ್ ಮಾಡಿ ಮಾಡಿ ಕೇಳಿಸ್ಕೊತಾ ಇದ್ವಿ. ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶ ಕಳಿಸಿದ್ದಾರೆ. 60 ಮತ್ತು 80ರ ದಶಕದ ಹಾಡುಗಳು, ಕಾವ್ಯಾತ್ಮಕ ಶೈಲಿ, ಅರ್ಥಗರ್ಭಿತ ಸಾಹಿತ್ಯ ಮತ್ತು ಮಧುರವಾದ ರಾಗಗಳಿಂದ ಕೂಡಿದ ಲಘು ಸಂಗೀತವಾಗಿದ್ದು, ಆ ಹಾಡುಗಳು ಕಾಮನವಿಲ್ಲು ಮತ್ತು ಕನಸಿನ ಲೋಕ ಕಾರ್ಯಕ್ರಮಗಳಲ್ಲಿ ಕೇಳುವಾಗ ನನಗೆ ನಿಜವಾಗಿಯೂ ಕನಸಿನ ಲೋಕಕ್ಕೆ ಜಾರಿ ಬಿಡ್ತಿದ್ದೀನಿ ಅಂತ ಅನ್ನಿಸ್ತಾ ಇದೆ. ಹೌದು, ನೀವು ಆ ಲೋಕಕ್ಕೆ ಜಾರಿದ್ರೆ ನಮ್ಮ ಈ ಕಾರ್ಯಕ್ರಮದ ಸಾರ್ಥಕತೆ ಅಂತ ನಮಗೂ ಕೂಡ ಅನಿಸುತ್ತೆ. ಹರಿಹರನ್ ಅವರೇ ವಿಜ್ಞಾನ ನಗರದಿಂದ

ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಹಾಗೆ ರಾಜಾರಾಮ್ ಮಂಜೇಶ್ವರ್ ಕಾಸರಗೋಡಿನಿಂದ ಸಂದೇಶ ಕಳಿಸಿದ್ದಾರೆ, ನನ್ನ ಹತ್ರ ಇನ್ನೂ ಎರಡು ಟೇಪ್ ರೆಕಾರ್ಡರು 500 ಕನ್ನಡದ ಹಾಡಿನ ಕ್ಯಾಸೆಟ್ ಇದೆ, ಸೂಪರ್. ಆದರೆ ಏನು ಪ್ರಯೋಜನಕ್ಕಿಲ್ಲ, ಯಾಕೆ ಅಂದರೆ ಯಾರು ರಿಪೇರಿ ಮಾಡೋರೇ ಇಲ್ಲ, ಚಿಕ್ಕಪೇಟೆ ಮಾರ್ಕೆಟಲ್ಲಿ ಮಾರ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ. ಎನಿವೆ, ಇಂದು ಗೂಗಲ್ ಇದೆ, ಅಲೆಕ್ಸಾ ಇದೆ, ಸಿರಿ ಅಂದರೆ ಸಾವಿರಾರು ಹಾಡುಗಳು ನಮ್ಮ ಮುಂದೆ ಬರುತ್ತೆ. ಆದರೆ ಆಗ ಕ್ಯಾಸೆಟ್ ಸಿಕ್ಕಿದಾಗ ಇದ್ದಿದ್ದು ಸಂತೋಷ, ತಾಳ್ಮೆ ಮತ್ತು ಅದನ್ನು ಜೋಪಾನವಾಗಿ ಇಟ್ಕೊಳ್ಳುವಂತಹ ಒಂದು ಅಭ್ಯಾಸ ಈಗಲೂ ನಾನು ಸುಮಾರು ಜನದ ಮನೆಯಲ್ಲಿ ನೋಡಿದ್ದೀನಿ. ಇಂದು ರಾತ್ರಿ ಮಲಗುವ ಮುನ್ನ ಒಮ್ಮೆ ನಿಮ್ಮ ಮನಸ್ಸನ್ನು ಕೇಳಿ, ನಮ್ಮ ಮನೆಯ ಹಳೆ ಕ್ಯಾಸೆಟ್ ಬಾಕ್ಸು ಇನ್ನೂ ಎಲ್ಲಾದರೂ ಇರಬಹುದಾ? ಇದ್ರೆ ಅದು ಕೇವಲ ಪ್ಲಾಸ್ಟಿಕ್ ಡಬ್ಬಿ ಅಲ್ವೇ ಅಲ್ಲ, ಅದರೊಳಗೆ ನಮ್ಮ ಬಾಲ್ಯ ಕೂಡ ಇನ್ನೂ ಹಾಡ್ತಿರಬಹುದಾ ಅಂತ. ಇದಾಗಿತ್ತು ಇವತ್ತಿನ ನಿಮ್ಮ ಕನಸಿನ ಲೋಕದಲ್ಲಿ ನೆನಪುಗಳನ್ನು ರಿವೈಂಡ್ ಮಾಡಿದಂತಹ ಕಾರ್ಯಕ್ರಮ. ಮತ್ತೊಮ್ಮೆ ಇನ್ನೊಂದಿನ ಇನ್ನೊಂದು ಕನಸಿನ ಲೋಕದ ಜೊತೆ ನಿಮ್ಮೆಲ್ಲರ ನೆನಪುಗಳನ್ನ ರಿವೈಂಡ್ ಮಾಡ್ತಾ ಇರ್ತೀನಿ. ನಿಮ್ಮ ಆರ್ಜೆ ಶಾಂತಲಜೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಗಳನ್ನು ಮುಗಿಸ್ತಾ ಇದ್ದೀನಿ ಈ ಸೂಪರ್ ಹಿಟ್ ಹಾಡಿನೊಂದಿಗೆ.

ಇದಾಗಿತ್ತು ಇವತ್ತಿನ ಪ್ರಸಾರ. ಇನ್ನು ಮುಂದೆ ಕೇಳಿ ಎಫ್ಎಂ ಗೋಲ್ಡ್ನಲ್ಲಿ ನಿರಂತರವಾಗಿ ಹಳೆಯ ಹಿಂದಿ ಚಿತ್ರಗೀತೆಗಳು. ನಾಳೆ ಬೆಳಗ್ಗೆ 5:53 ತನಕ.